ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಜ್ಯೇಷ್ಠ ಮಾಸದ 17ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಸಪ್ತಮಿ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 7ನೇ ತಾರೀಖು ಭಾನುವಾರ. ಈಗ ಸಮಯ 5:58:43. ಆತ್ಮೀಯ ಕೇಳುಗರಿಗೆಲ್ಲ ಚಿನ್ಮಯಿ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. ಈ ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ್ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತ್ಕುಮಾರ್. 7:30 ಸೇವಾ ವಾಹಿನಿ, 7:45, 8:45, 4:45 ಚಿತ್ರಗೀತೆಗಳು, 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, 9:00

0: ಗಂಟೆ 40 ನಿಮಿಷಕ್ಕೆ ನಮ್ಮ ಆರೋಗ್ಯ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಮಹತ್ವ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10 ಗಂಟೆಗೆ ಕೇಳಿಗಿಳಿಗಳೇ ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30ಕ್ಕೆ ಮಕ್ಕಳ ಮಂಟಪ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕ ಎಸ್ ಭಾರದ್ವಾಜ್ ಹಾಗೂ ಅವರ ತಾಯಿ ಗೀತಾ ಎಂವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11 ಗಂಟೆಗೆ ಮಿಶ್ರ ಮಾಧುರ್ಯ. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಹಾಗೂ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು ವೈಷ್ಣವಿ ದತ್ತ ಅವರಿಂದ. 12:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಎಲೆಕೊಪ್ಪ ಗ್ರಾಮದ ರುಕ್ಮಿಣಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು ತನುಶ್ರೀ ಆರ್ ಅವರಿಂದ. 1:30 ಹಾಗೂ 5:05ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40ಕ್ಕೆ ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ, ಖ್ಯಾತ ಚಲನಚಿತ್ರ ನಟ ಹಾಗೂ ರಂಗಭೂಮಿ ಕಲಾವಿದರಾದ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ, ಪ್ರಸ್ತುತಿ ಜಿ ಶಾಂತಕುಮಾರ್ ಹಾಗೂ ಶ್ರೀಮಾನ್ ಎಸ್. 3:40ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45ಕ್ಕೆ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಮೋಕ್ಷ ಸಂಗ್ರಾಮ, ಪ್ರಸ್ತುತಿ ಬಿ ಭುಜಬಲಿ ಮತ್ತು ಸಂಗಡಿಗರು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51ಕ್ಕೆ ಕೃಷಿ ರಂಗದಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ಆ ಬಳಿಕ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಹಿಂದುಳಿದವರಿಗೆ ಆದ್ಯತೆ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 8:35ಕ್ಕೆ ಹಿಂದಿ ಚಿತ್ರಗೀತೆಗಳು. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಸವಿನೆನಪು. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದುಷಿ ಮಂದಾ ಸುಧಾರಾಣಿ ಅವರ ಹಾಡುಗಾರಿಕೆ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05ಗಳಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi yesterday chaired a meeting with members of the PM Economic Advisory Council. The Prime Minister and the Economic Advisory Council discussed various ideas and measures to further boost India's economic growth in times of global turmoil. In a social media post, the Prime Minister said they deliberated on a wide range of issues relating to India's economic transformation and long-term development priorities. They also shared perspectives on adding more momentum to the reforms journey and ensuring ease of living as well as ease of doing business. Union Home Minister Amit Shah has called for a sharper vigil on financial transactions, construction of buildings and sale and purchase of properties along the international borders. The directive came during a meeting chaired by Mr. Shah at BSF's Tripura Frontier Headquarters regarding the border areas of the northeastern state. The Home Minister also directed an examination of land records of the last 5 years be conducted. Mr. Shah said frequent operations against drug and arms trafficking must be conducted and the entire chain of contributors to drug trafficking must be dealt with a ruthless approach. External Affairs Minister Dr. S. Jaishankar virtually handed over 72 health facilities and 12 cultural heritage projects to Nepal under the reconstruction program post-2015 earthquake after meeting with his Nepalese counterpart Shishir Khanal in New Delhi. The two leaders

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅಂಬಾತನಯ ಹೇರಂಭ, ರಚನೆ ಜಗನ್ನಾಥದಾಸರು, ಹಾಡಿದ್ದಾರೆ ರಾಜಗೋಪಾಲ್ ಭಾಗವತ್.

ಇದುವರೆಗೂ ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತೂ ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವು ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
0: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ಬೆಳಗ್ಗೆ 9:40 ನಮ್ಮ ಆರೋಗ್ಯ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಮಹತ್ವ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ,
4: ಸೀತಾರಾಮ ಕಾರಂತರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಚಂದ್ರಮುಖಿ ಪ್ರಾಣಸಖಿ ಮೂರನೆಯ ಅತ್ಯುತ್ತಮ ಚಿತ್ರವೆಂದು ರಾಜ್ಯ ಪ್ರಶಸ್ತಿ ಗಳಿಸಿತು. ಈ ಸಿನಿಮಾದ ಹಾಡುಗಳನ್ನು ಬರೆದು ಸಂಗೀತ ನೀಡಿದ ಕೆ ಕಲ್ಯಾಣ್ ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಸಹನಾ ಹೆಸರಾಂತ ಗಾಯಕಿ ಅವಳ ತಂಗಿ ಭಾವನಾ ಹುಡುಗಾಟದ ಹುಡುಗಿ, ಮದುವೆಯೊಂದಕ್ಕೆ ಕುಂದಾಪುರಕ್ಕೆ ಬಂದ ವಾಸ್ತುಶಿಲ್ಪಿ ಸುಶೀಲ್ ಹಾಡುಗಾರ್ತಿ ಸಹನಾಳನ್ನು ಇಷ್ಟಪಡುತ್ತಾನೆ. ಆದರೆ ಭಾವನಾಳ ತುಂಟತನದ ದೆಸೆಯಿಂದ ಇಬ್ಬರ ನಡುವೆ ಜಟಾಪಟಿ ನಡೆದು ಧಾರೆಯ ಹೊತ್ತಿನಲ್ಲೇ ಭಾವನಾ ಕೋಣೆಯೊಂದರಲ್ಲಿ ಬಂದಿಯಾಗಿ ಕೂರಬೇಕಾಗುತ್ತದೆ. ಬೆಂಗಳೂರಿಗೆ ಮರಳಿದ ಸುಶೀಲ್ ಟಿವಿಯಲ್ಲಿ ಸಹನಾಳ ಹಾಡನ್ನು ನೋಡಿ ಆಕೆಯಲ್ಲಿ ಆಸಕ್ತಿ ತೋರಿದಾಗ ಅವಳಿಗೆ ಪತ್ರ ಬರಿ ಎಂದು ಸಲಹೆ ನೀಡುತ್ತಾನೆ ಸೋದರ ಮಾವ ಗೋವಿಂದ್. ಸುಶೀಲ್ನ ಪತ್ರ ಕಂಡು ಅದನ್ನ ಹರಿದು ಹಾಕುತ್ತಾಳೆ ಸಹನ. ಆದರೆ ಆ ಪತ್ರವನ್ನ ಜೋಪಾನ ಮಾಡಿದ ಭಾವನ ನನಗೆ ಅವಮಾನ ಮಾಡಿದ ಸುಶೀಲ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಆತನನ್ನ ಆಟ ಆಡಿಸಲು ಸಹನಾಳೇ ಬರದಂತೆ ಅವನ ಪತ್ರಕ್ಕೆ ಉತ್ತರ ಬರೆದು ದೂರವಾಣಿ ಸಂಖ್ಯೆಯನ್ನೂ ನೀಡುತ್ತಾಳೆ. ಪತ್ರಗಳ ಮೂಲಕ ಸುಶೀಲ್ ಹಾಗೂ ಭಾವನಾ ಮಾತನಾಡಲು, ಭಾವನೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದರೆ ಹುಡುಗಾಟಕ್ಕೆ ಸುಶೀಲ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಪತ್ರ ಬರೆಯುತ್ತಿದ್ದ ಭಾವನಾ ಒಂದು ಹಂತದಲ್ಲಿ ತನಗೇ ಅರಿವಿಲ್ಲದೆ ಸುಶೀಲ್ನ ನಿಷ್ಕಲ್ಮಶ ಪ್ರೀತಿಗೆ ಸೋತು ಆತನನ್ನು ಪ್ರೀತಿಸಲಾರಂಭಿಸುತ್ತಾಳೆ. ಇದರಿಂದ ತನ್ನ ಅಕ್ಕ ಸಹನಾಳಿಗೆ ಮೋಸ ಮಾಡುತ್ತಿರುವೆ ಎಂಬ ಪಾಪ ಪ್ರಜ್ಞೆ ಕಾಡಿದಾಗ,
5: ನಿನ್ ಪ್ರೀತಿನ ಮುಂದುವರ್ಸು, ಸಮಯ ಬಂದ್ರೆ ಅಕ್ಕನ ಹೆಸರು ಪ್ರೀತಿಸಿದ ನಾನೇ ಅಂತ ಒಪ್ಕೋ
4: ಎಂದು ಸಲಹೆ ನೀಡುತ್ತಾಳೆ ಗೆಳತಿ. ಆಗ ಬದುಕು ಬೇರೆಯ ದಿಕ್ಕು ಹಿಡಿಯಲೂಬಹುದು ಎಂಬ ಅರ್ಥದ ಪತ್ರ ಬರೆಯುತ್ತಾಳೆ ಭಾವನಾ. ಅದನ್ನು ಕಂಡು ವಿಚಲಿತನಾದ ಸುಶೀಲ್ ಅವರ ಮನೆಗೆ ಫೋನ್ ಮಾಡಿದಾಗ,
5: ಯಾರೇ ನೀವು, ಇಡ್ರಿ ಫೋನ್ನ
4: ಎಂದು ಬಿಡುತ್ತಾಳೆ ಫೋನ್ ಎತ್ತಿಕೊಂಡ ಸಹನ. ಪ್ರೇಮದಲ್ಲಿ ಅಪಸ್ವರ ಮೂಡಿತೇ ಎಂದು ತಾನು ಸಹನ ಎಂದು ನಂಬಿದಾಕೆಯನ್ನು ನೋಡಲು ಅವರ ಊರವರೆಗೆ ಸುಶೀಲ್ ಬಂದರೂ ಕೂಡ ಮನೆಗೆ ಬಂದ ಅವನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವಷ್ಟು ಧೈರ್ಯವಾಗಲಿ ಅವಕಾಶವಾಗಲಿ ಭಾವನಾಳಿಗೆ ದೊರಕುವುದಿಲ್ಲ. ಬೆಂಗಳೂರಲ್ಲಿ ಸಹನಾಳ ಸಂಗೀತ ಕಾರ್ಯಕ್ರಮಕ್ಕೆ ಸುಶೀಲ್ ಹೋಗಲು ನಿರ್ಧರಿಸಿದಾಗ ಬೇಡ ಎಂದು ಭಾವನಾ ಬರೆದ ಪತ್ರ ಅವನಿಗೆ ತಲುಪುವುದೇ ಇಲ್ಲ. ಕಾರ್ಯಕ್ರಮದಲ್ಲಿ ಎಂದು ಸಹನ ಹಾಡುವುದನ್ನು ಕೇಳಿ ಸುಶೀಲ್ ಕನಸು ಕಂಡರೂ ಕೂಡ ನಂತರ ಗೆಳತಿ ಎಂಬ ಸಲಿಗೆಯಿಂದ ಆಕೆಯನ್ನು ಮಾತನಾಡಿಸಿದಾಗ,
5: ಯಾರೇ ನೀವು, ನಿಮಗೇನು ಬುದ್ಧಿ ಇಲ್ವಾ
4: ಎಂದು ಕಟುವಾಗಿ ಮಾತನಾಡಿಬಿಡುತ್ತಾಳೆ ಸಹನ. ಆಗ ಆಘಾತಕ್ಕೆ ಒಳಗಾಗುವ ಸುಶೀಲ್ ಸಹನಾಳ ಕೆನ್ನೆಗೆ ಹೊಡೆದು ಅವಳ ಕೊರಳಲ್ಲಿದ್ದ ತಾನು ಭಾವನಾಳಿಗೆ ಕೊಟ್ಟಿದ್ದ ಡಾಲರ್ ಸರವನ್ನು ಕಿತ್ತು ತೋರಿಸಿ ಎಂದು ದುಃಖ ಮತ್ತು ಆವೇಶದಲ್ಲಿ ನಡೆದು ಬಿಡುತ್ತಾನೆ. ಕಡೆಗೂ ಭಾವನಾ ಬರೆದ ಪತ್ರ ಸುಶೀಲ್ಗೆ ತಲುಪಿ ವಿಷಯವೇನೆಂದು ಅರಿವಾಗುತ್ತದೆ. ಸಿಟ್ಟಿನಲ್ಲಿ ಕುದಿಯುತ್ತಾ ಮನೆಗೆ ಬಂದ ಸಹನ ಭಾವನಾಳ ಮೇಲೆ ಕೈ ಎತ್ತಿ, ನಿನ್ನಿಂದ
5: ನನ್ನ ಹೆಸರು ಮಾನ ಮರ್ಯಾದೆ ಎಲ್ಲ ಹಾದಿ ಬೀದಿಯಲ್ಲಿ ಹರಿದೋಗಿತ್ತು
4: ಎನ್ನುತ್ತಾಳೆ. ಸುಶೀಲ್ನ ಒಳ್ಳೆಯತನ ಕಂಡು ಆತನನ್ನ ಪ್ರೀತಿಸಿದೆ,
5: ಅಕ್ಕನ್ ಗೊತ್ತಿಲ್ಲದೆ ಅಕ್ಕನ್ ಪ್ರೀತಿಸ್ತ, ಅಕ್ಕ ನನ್ನನ್ನು ಸ್ವೀಕರಿಸಲ್ಲ, ನೀನ್ ಇಲ್ದಿರೋ ಅವನ್ ಬದುಕು ಊಹಿಸಕ್ಕೂ ಸಾಧ್ಯ ಇಲ್ಲ
4: ಎನ್ನುತ್ತಾಳೆ ಭಾವನಾ. ನನ್ನ ಕೆನ್ನೆಗೆ ಹೊಡೆದ ನಿನ್ನನ್ನು ಪ್ರೀತಿಸಿದ ಹುಡುಗನನ್ನ ನಾನು ಮದುವೆಯಾಗಬೇಕಾ ಎಂದು ಸಹನ ಕೇಳಿದಾಗ,
5: ತಾನು ಪ್ರೀತಿಸೋ ಜೀವ ಸುಖಕ್ಕೆ ತ್ಯಾಗ ಮಾಡದೆ ಇರೋ ಹೆಣ್ಣು ಹೆಣ್ಣ
4: ಎನ್ನುತ್ತಾಳೆ ಭಾವನಾ. ಕಡೆಗೂ ಎರಡೂ ಮನೆಯ ಹಿರಿಯರು ಮಾತನಾಡಿಕೊಂಡು ಸಹನ ಸುಶೀಲ್ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಮನೆಗೆ ಬಂದು ಸಹನಾಳ ಕ್ಷಮೆ ಕೇಳಿದ ಸುಶೀಲ್, ಎಲ್ಲಿ ಭಾವನಾ ಕಾಣಿಸ್ತಿಲ್ವಲ್ಲ ಎಂದು ಆಕೆಯನ್ನು ಹುಡುಕಿ, ಯಾಕೀಗ ಮಾತನಾಡಬೇಕಾದಾಗ ನೀನು ಮಾತನಾಡುತ್ತಿಲ್ಲ, ನಿನ್ನಕ್ಕನನ್ನು ನಾನು ಮದುವೆಯಾಗುವುದು ನಿನಗೆ ಇಷ್ಟವಿಲ್ಲವಾ ಎನ್ನುತ್ತಾನೆ. ಕಣ್ಣೀರು ತುಂಬಿಕೊಂಡು ಭಾವನಾ ಇಷ್ಟವಿದೆ ಎಂದಾಗ,
6: ಆದ್ರೆ ನನಗಿಷ್ಟ ಇಲ್ವಲ್ಲ, ನಾನು ಅವಳನ್ನ ಇಷ್ಟಪಟ್ಟಿರಬಹುದು, ಆದ್ರೆ ನನ್ನ ಭಾವನೆಗಳ ಜೊತೆ ಭಾವನೆಗಳನ್ನ ಹೊಂದಿದ್ದು ನೀನು, ನೀ ನನ್ನ ಜೀವನ ಸಂಗಾತಿ, ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ಪ್ರಾಣ ಸಕ್ಕಿಬೇಕು
4: ಎಂದು ಬಿಡುತ್ತಾನೆ ಸುಶೀಲ್. ಈ ನಿರ್ಧಾರ ಎರಡೂ ಕುಟುಂಬಗಳಿಗೆ ಹಿತವೆನಿಸಿ ಕಡೆಗೂ ಭಾವನಾ ಸುಶೀಲ್ ಒಂದಾಗುವುದರೊಂದಿಗೆ ಚಿತ್ರ ಮುಕ್ತಾಯ.
7: ಸಿನಿಮಾ ಯಾನ
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
7: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
3: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
7: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10 ಸಮಯ 6:40:25.
7: ಆಕಾಶವಾಣಿ
8: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
9: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
7: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಸಂಧ್ಯಾ ಹೊಂಗುಂಟಿಕರ್. ಪದಪರಿಚಯ.
8: ಈಗ ಎರಡು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಉಡುಗು, ಇದು ಒಂದು ವಿಶಿಷ್ಟವಾದ ಕನ್ನಡ ಪದ. ಉಡುಗು ಎಂದರೆ ಮುಳುಗು, ಕಣ್ಮರೆಯಾಗು ಎಂದರ್ಥ. ವಿಷಯ ತಿಳಿದು ಅವಳ ಶಕ್ತಿ ಉಡುಗಿ ಹೋಯಿತು, ಈ ರೀತಿ ಬಳಸಲ್ಪಡುತ್ತದೆ. 16ನೇ ಶತಮಾನದ ರಾಘವಾಂಕನ ವೀರಭದ್ರ ರಗಳೆಯಲ್ಲಿ ಈ ಪದದ ಪ್ರಯೋಗ ಹೀಗಿದೆ: ಕೆಡೆ ಕೆಡೆ ಶಿವದ್ರೋಹಿ ಎನ್ನುತ್ತೆ, ತಲೆಯಂ ಹೊಡೆದು ಉಡುಗು ಉಡುಗು ಗರ್ವವೆನ್ನುತ್ತೆ. ಹೀಗೆ ವೀರಭದ್ರನು ದಕ್ಷನನ್ನು ಕೊಲ್ಲುವ ಸಂದರ್ಭದಲ್ಲಿ ನಿನ್ನ ಗರ್ವ ಉಡುಗಲಿ ಎಂಬರ್ಥದಲ್ಲಿ ಹೇಳಲ್ಪಟ್ಟಿದೆ. ಉಡುಗು ಎಂದರೆ ಇನ್ನೊಂದು ಅರ್ಥವೂ ಇದ್ದು ಅದು ಕಸಗುಡಿಸು ಎಂದಾಗುತ್ತದೆ. ಜನಪದ ಗೀತೆಯೊಂದರಲ್ಲಿ ಹರನು ಬರುತ್ತಾನಂತ ಹಾದಿಯ ಉಡುಗೇನ ಹವಳ ಮಲ್ಲಿಗೆ ಹರುವೇನ ಮಾದೇವ ನನ ಮೇಲೆ ದಯವಾಗೋ ನೀನೀಗ ಎಂದು ಹರನು ಬರುವ ಸಂಭ್ರಮಕ್ಕೆ ಬರುವ ದಾರಿಯನ್ನು ಗುಡಿಸಿ ಶುದ್ಧಗೊಳಿಸಿ ಹವಳ ಮಲ್ಲಿಗೆ ಹರವಿದ್ದ ಸಂದರ್ಭ ವಿವರಿಸುತ್ತದೆ. ಪೈಕ, ಪೈಕ ಎಂದರೆ ಪೈಕಿ, ಭಾಗ, ಅಂಶ ಎಂದರ್ಥ. ಇದು ಕನ್ನಡದ ಶಬ್ದವೇ ಆಗಿದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಬಳಸಲ್ಪಡುತ್ತದೆ. ಅಪರಿಚಿತರನ್ನು ಮಾತನಾಡಿಸುವಾಗ ನೀವು ಯಾರ ಪೈಕಿ ಅಂತಲೂ, ನಮ್ಮ ಪೈಕಿ ಆ ಹೆಸರಿನವರು ಬಹಳ ಜನರಿದ್ದಾರ ಎಂದು ಬಳಸಲಾಗುತ್ತದೆ. ಈ ಪದವು ಕುಮಾರವ್ಯಾಸನ ಭಾರತದಲ್ಲಿಯೂ ಬಳಸಲ್ಪಟ್ಟಿದೆ. ಒಲವ ಬೆದರಿಸಿ ಹಗೆಯ ಭುಜದ ಗಳಿಕೆಯನ್ನು ಕೊಂಡಾಡಿ ಸ್ವಾಮಿಯ ನಿಳಕೆ ಗಾವಿರಿ ನಿಮ್ಮ ಪೈಕಕ್ಕೆ ಖುಲ್ಲತನ ಸಹಜ, ಫಲುಗುಣನೆಯಾಗಲಿ ಸುರೇಂದ್ರನೇ ನಿಲ್ಲಲಿ ಭಾರ್ಗವ ರಾಮನಾಗಲಿ ಗೆಲಿದು ಕೊಡುವೆ ನಿಮಿಷಕ್ಕೆಂದನು ಖಾತಿಯಲ್ಲಿ ಕರುಣ. ನಿಮ್ಮ ಪೈಕಕ್ಕೆ ಖುಲ್ಲತನ ಸಹಜ ಎಂದು ಕರ್ಣನು ಭೀಷ್ಮ ದ್ರೋಣರು ಪಾಂಡವರ ಶೌರ್ಯವನ್ನು ಹೊಗಳಿದಾಗ ನಿಮ್ಮ ಕಡೆಯವರಿಗೆ ಖುಲ್ಲತನ ಸಹಜ ಎಂದು ಹೇಳುತ್ತಾನೆ.
7: ತಪ್ಪು ಒಪ್ಪು.
8: ಸ್ವಾತಂತ್ರ್ಯ, ಈ ಪದವನ್ನು ಬಹಳಷ್ಟು ಜನ ಸ್ವಾತಂತ್ರ್ಯ ಎಂದು ತಪ್ಪಾಗಿ ಉಚ್ಚರಿಸುತ್ತಾರೆ. ಉತ್ಸಾಹವನ್ನು ಉತ್ಸಾಹವೆಂದು, ಉತ್ಸವವನ್ನು ಉತ್ಸವವೆಂದು ಹೇಳುತ್ತಾರೆ. ಬರೆದಿರುವುದು ಸರಿಯಾಗಿದ್ದರೂ ಉಚ್ಚಾರದಲ್ಲಿ ದೋಷವಿದ್ದು ಕೇಳುಗರಿಗೆ ಆಭಾಸವೆನಿಸುತ್ತದೆ. ಕಾರಣ, ಈ ಪದಗಳನ್ನು ಸ್ವಾತಂತ್ರ್ಯ, ಉತ್ಸಾಹ, ಉತ್ಸವ ಎಂದು ಹೇಳಬೇಕು.
7: ಸುಮಧುರ.
8: ಈಗ ಚನ್ನವೀರ ಕಣವಿಯವರ ಒಂದು ಕವಿತೆ, ಒಂದು ಮುಂಜಾವಿನಲ್ಲಿ.

0: ಚಂಬೆಳಕಿನ ಕವಿ ಚನ್ನವೀರ ಕಣವಿಯವರ ಈ ಭಾವಗೀತೆಯಲ್ಲಿ ಪ್ರಕೃತಿಯ ಆರಾಧನೆಯು ವರ್ಣಿಸಲ್ಪಟ್ಟಿದೆ. ಈ ವಿಶ್ವಕ್ಕೆ ಜೀವಕಳೆಯಾದ ಜಲಧಾರೆಯು ಮುಂಜಾವಿನಲ್ಲಿ ಶ್ರುತಿ ಹಿಡಿದಂತೆ ಒಂದೇ ಸಮ ಸುರಿಯುವಾಗ ಅದಕ್ಕೆ ಪಕ್ಕವಾದ್ಯಗಾರನಾಗಿ ಸುಳಿಗಾಳಿಯು ತೆಂಗುಗರಿಗಳ ನಡುವೆ ನುಸುಳುತ್ತಾ ಸುಳಿಸುಳಿದು ಬರುವಾಗ ಪ್ರಕೃತಿಯಲ್ಲಿ ಆವರಿಸಿದ ಒಂದು ರೀತಿ ಸಮ್ಮೋಹಕ ಚಿತ್ರವನ್ನು ಈ ಗೀತೆ ಕಟ್ಟಿಕೊಟ್ಟಿದೆ. ಸೋನೆ ಮಳೆಯಿಂದ ಪುಲಕಿತಗೊಂಡ ಭೂರಮೆಯನ್ನು ಕವಿಯು ಸುಂದರ ಪದಪುಂಜಗಳಿಂದ ಚಿತ್ರಿಸಿದ್ದಾರೆ. ಮೈ ತೊಳೆದ ಭುವಿಯು ಮುಡಿದ ಹೂವಿನ ಘಮದಿಂದ ಮಧುವಣಗಿತ್ತಿಯಂತೆ ಗೋಚರಿಸುತ್ತಿದ್ದು, ಅದೇ ವೇಳೆಗೆ ಬೆಳ್ಳಿ ಮೋಡದಿಂದಾಚೆ ಚೆಂಬೆಳಕಿನ ಚೆಲುವನ್ನು ಚೆಲ್ಲುವರಿದು ಮೆಲ್ಲಗೆ ಸೂರ್ಯನು ಉದಯಿಸುವ ದೃಶ್ಯ ಕಣ್ಣಿಗೆ ರೂಪಕವಾಗಿ ಮನತಣಿಸುವುದು. ಸುಮದ ಆಲಿಂಗನಕ್ಕೆ ಹಾತೊರೆವ ದುಂಬಿಗಳ ಝೇಂಕಾರವು ಧ್ಯಾನಸ್ಥ ಸ್ಥಿತಿಯಲ್ಲಿಯ ಹಸಿರು ಬನದ ಓಂಕಾರನಾದವಾಗಿ ಧ್ವನಿಸುತ್ತದೆ ಎಂಬ ವರ್ಣನೆ ಕೇಳುಗನ ಭಾವಪ್ರಪಂಚವನ್ನು ಉಲ್ಲಸಿತಗೊಳಿಸುವುದು. ಪಚ್ಚೆ ನೆಲದಂಗಳದಿ ಚಿತ್ತಾರಗೊಂಡ ಚಿಟ್ಟೆಯ ರಿಂಗಣದ ಹೆಜ್ಜೆಯು ಮುದಗೊಳಿಸುವಂತಿದೆ ಎಂದು ಕವಿಯ ಬಣ್ಣನೆ ನವಿರಾಗಿ ಮನವನ್ನು ನೇವರಿಸುತ್ತದೆ. ನಿಸರ್ಗದಲ್ಲಿ ಮಳೆಯಿಂದಾಗುವ ಒಟ್ಟೂ ಪರಿಣಾಮ ಹೇಗೆ ಜೀವ ಸದೃಶವಾಗಿದೆ ಎಂಬುದನ್ನು ಅನಾವರಣಗೊಳಿಸುವುದು. ಈ ಗೀತೆಯಲ್ಲಿ ಸೃಷ್ಟಿಲೀಲೆ ಎಂಬ ಪದವು ದೈವ ಸದ್ರೂಪಿಯಾದದ್ದು. ಎಣಿಕೆಗೆ ನಿಲುಕದ ಚಿತ್ತಕ್ಕೂ ಭಾವಕ್ಕೂ ಎಟುಕದ ವಿಸ್ಮಯ ಈ ಪ್ರಕೃತಿಗಿದೆ. ಜೀವಿಯು ಪ್ರತಿ ಕ್ಷಣಕ್ಕೂ ಈ ನಿಸರ್ಗದ ಹೊರಳುವಿಕೆಗೂ ಅರಳುವಿಕೆಗೂ ಬೆರಗಾಗುತ್ತಲೇ ಅಂತರಂಗದಲ್ಲಿ ಅನುಭವಿಸುತ್ತಲೇ ಅನುಭಾವದ ದರ್ಶನ ಪಡೆಯುತ್ತಾನೆ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂಧ್ಯಾ ಹೊಂಗುಂಟಿಕರ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಇದೀಗ ರೈತರಿಗೆ ಸಲಹೆ.
4: ಬೆಳೆಗೆ ಬರುವಂತಹ ಕೀಟ ರೋಗಗಳು ಯಾವ ಕಾರಣಕ್ಕೆ ಬರುತ್ತವೆ ಅಂತ ಒಬ್ಬ ಸಸ್ಯ ರೋಗ ತಜ್ಞನನ್ನು ಕೇಳಿದ್ರೆ ಅವರು ಹೇಳೋದು ಆ ಬೆಳೆ ಪೋಷಕಾಂಶದ ಕೊರತೆಯಿಂದ ಬಳಲ್ದಾಗ ಅಂತ. ಸಾಮಾನ್ಯವಾಗಿ ನೋಡಿ ನಿಸರ್ಗದಲ್ಲಿ ಹಾನಿಯನ್ನು ಉಂಟು ಮಾಡುವಂತಹ ಕೀಟಾಣು ಅಥವಾ ರೋಗಾಣು ಬಹಳ ದುರ್ಬಲವಾಗಿರುತ್ತೆ. ಹಾಗಾಗೇ ಸ್ವತಃ ಉತ್ತಮವಾದಂತಹ ನಿರೋಧಕ ಶಕ್ತಿಯನ್ನು ಹೊಂದಿರೋ ಗಿಡ ಯಾವುದೇ ಕೀಟ ರೋಗದ ಬಾಧೆಗೆ ತುತ್ತಾಗದಂತೆ ಬೆಳೆದುಬಿಡುತ್ತೆ. ಇದಕ್ಕೆ ಎರಡು ಕಾರಣ. ಒಂದು, ರೋಗ ನಿರೋಧಕ ಶಕ್ತಿಯ ತಳಿ ಗುಣದಲ್ಲಿರುತ್ತೆ. ಎರಡನೇದು, ಮಣ್ಣಿನಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಬಗೆಯ ಪೋಷಕಾಂಶಗಳು ಕೂಡ ಸಿಗ್ತಾ ಇರುತ್ತೆ, ಸಸ್ಯ ದೃಢವಾಗಿರುತ್ತೆ. ಇದನ್ನು ನೀವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಾದರೆ ಒಮ್ಮೆ ಸಸ್ಯ ರೋಗ ತಜ್ಞರ ಮಾತುಗಳನ್ನು ಆಲಿಸ್ಬೇಕು. ಸಾಮಾನ್ಯವಾಗಿ ನೋಡಿ ತೆಂಗಿನ ತೋಟ ಇಟ್ಕೊಂಡಿರೋರೆಲ್ಲ ಹಸುಗಳನ್ನು ಸಾಕಿರ್ತಾರೆ. ಹಸುಗಳಿಗೆ ಮೇವನ್ನು ಬೆಳೆದುಕೊಳ್ಳೋದು ಅವರು ತೆಂಗಿನ ತೋಟದಲ್ಲೇ. ಈ ತೆಂಗಿನ ತೋಟದಲ್ಲಿ ಮೇವನ್ನು ಬೆಳೆದಾಗ ನೋಡಿ, ಹಸಿರು ಮೇವು ಅಂತಂದರೆ ಅದು ತುಂಬ ಹುಲ್ಸಾಗಿ ಬೆಳೆಯುತ್ತೆ, ನೆರಳಿದ್ರಂತೂ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಒಂದು ಗಿಡ ಬೆಳೆಯುತ್ತೆ ಅಂದಾಗ ಆ ಗಿಡ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರ್ಕೊಂಡು ತಾನೇ ಬೆಳಿಬೇಕು. ನೀವೇನು ಮಾಡ್ತೀರಿ, ಹಸಿರು ಸೊಪ್ಪು ಚೆನ್ನಾಗಿ ಬೆಳೀಲಿ ಅಂತ ಯೂರಿಯಾ ಗೊಬ್ಬರ ಮಾತ್ರ ಹಾಕ್ತೀರಿ. ಆದರೆ ಬೆಳೆಗೆ ಅಷ್ಟೇ ಬೇಕಾಗಿಲ್ಲ, ಯಾಕೆಂದರೆ ಈ ಹಸಿರು ಎಲೆ ನೀಡುವಂತಹ ಹುಲ್ಲಿನ ಜಾತಿಯ ಮೇವಿನ ಬೆಳೆ ನೀವು ಬೆಳೀತಾ ಇರೋದು ತೆಂಗಿನ ತೋಟದಲ್ಲಿ. ಈ ಹುಲ್ಲಿಗೆ ಬೇಡ ಬಿಡಿ, ಆದರೆ ತೆಂಗಿಗೆ ಬೇಕಲ್ವೇ. ಆಗೇನಾಗುತ್ತೆ, ಈ ಹಸಿರು ಹುಲ್ಲು ನೀವು ಕಟಾವನ್ನು ಕೂಡ ಜಾಸ್ತಿ ಮಾಡ್ತೀರಿ. ಟನ್ನುಗಟ್ಟಲೆ ಹಸಿರು ಹುಲ್ಲನ್ನು ಕಟಾವು ಮಾಡಿ ಹಸುಗಳಿಗೆ ತಿನ್ನಿಸ್ತೀರಿ. ನೀವು ಹೇಳ್ಬೋದು ಅದರ ಗೊಬ್ಬರ ನಾವು ವಾಪಸ್ ತೊಗೊಂಡೋಗಿ ಹಾಕ್ತೀವಿ ಅಂತ, ಆದರೆ ಅಷ್ಟು ಸಾಕಾಗೋದಿಲ್ಲ. ಮಣ್ಣಿನಿಂದ ಇವು ಹೀರಿದಂತಹ ಪೋಷಕಾಂಶಗಳನ್ನು ಮತ್ತೆ ಯಾರೂ ಮರುಪೂರ್ಣ ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ತೆಂಗಿನ ಮರ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತೆ. ಈಗ ತೆಂಗಿಗೆ ಬರೀ ಯೂರಿಯಾ ಮಾತ್ರ ಸಾಕೆ, ರಂಜಕ ಬೇಕು, ಪೊಟ್ಯಾಶ್ ಬೇಕು. ಇವತ್ತು ವಿಶೇಷವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಮಣ್ಣಿನಲ್ಲಿ ಸತುವಿನ ಕೊರತೆ ಇದೆ, ಬೋರಾನ್ನ ಕೊರತೆ ಇದೆ, ಕಬ್ಬಿಣದ ಕೊರತೆ ಇದೆ. ಇವು ಬಹಳ ಪ್ರಧಾನವಾದಂತಹ ಲಘು ಪೋಷಕಾಂಶಗಳು, ಸಸ್ಯದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡುವಂತಹ ಪೋಷಕಾಂಶಗಳು. ನೋಡಿ, ಒಮ್ಮೆ ಆ ಗಿಡ ದುರ್ಬಲವಾಯಿತು ಅಂದರೆ, ಆರೋಗ್ಯಯುತವಾಗಿದ್ದಾಗ ಏನೂ ತೊಂದರೆ ಮಾಡದಂತಹ ಕೀಟಾಣುಗಳು, ರೋಗಾಣುಗಳೇ ದುರ್ಬಲವಾದ ಗಿಡದ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತವೆ. ಎಷ್ಟರ ಮಟ್ಟಿಗೆ ಅಂತಂದರೆ, ನೀವು ಗಮನಿಸಿರ್ಬೋದು, ತೆಂಗಿಗೆ ಬರುವಂತಹ ಅಣಬೆ ರೋಗ, ಇದು ಆರೋಗ್ಯಯುತವಾದ ಮರದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಒಂದು ಸಾರಿ ತೆಂಗಿನ ಮರಕ್ಕೆ ಈ ಅಣಬೆ ರೋಗವನ್ನು ತರುವಂತಹ ರೋಗಾಣು ಪ್ರವೇಶ ಮಾಡಿದ ಮೇಲೆ ಆ ಮರವನ್ನು ಸಾಯಿಸೋದಕ್ಕೆ ಅದು 2-3 ವರ್ಷಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಆ ರೋಗಾಣು ಮರದಲ್ಲಿ ಬೆಳೆಯೋದಕ್ಕೆ ಅಷ್ಟೊಂದು ಸಮಯ ಬೇಕು. ಆದರೆ ಮರ ಸ್ವನಿರೋಧಕ ಶಕ್ತಿಯನ್ನು ಹೊಂದಿದ್ರೆ ಈ ರೋಗಾಣು ಅಲ್ಲಿ ಬೆಳೀತಾನೆ ಇರೋದಿಲ್ಲ. ಹೀಗಾಗಿ ಕೀಟ ರೋಗಗಳನ್ನು ನಿರೋಧಿಸುವ ಶಕ್ತಿಯನ್ನು ಯಾವುದೇ ಬೆಳೆಗೆ ಕೊಡಬೇಕು ಅಂತಾದರೆ ಸಮರ್ಪಕವಾದ ಪೋಷಕಾಂಶಗಳ ನಿರ್ವಹಣೆಯೊಂದೇ ಮಾರ್ಗ ಅಂತ ರೋಗ ತಜ್ಞರು ಹೇಳ್ತಾರೆ. ರೋಗ ಬಂದಮೇಲೆ ಔಷಧಿ ಹೊಡಿತೀರಿ, ಕೀಟ ನಿರ್ವಹಣೆಗೆ ಔಷಧಿ ಹೊಡಿತೀರಿ, ಅದು ಆಮೇಲಿನ ಮಾತು. ಆದರೆ ಮೊದಲನೇ ವಿಚಾರ ಏನಪ್ಪ ಅಂದರೆ, ಮಣ್ಣಿನಲ್ಲಿ ಸಾಕಷ್ಟು ಸತ್ವ ಇರುವಂತೆ ನೋಡ್ಕೋಬೇಕು. ಮಳೆ ಬಂದಾಗ ಏನಾಗುತ್ತೆ, ಮಣ್ಣಿನ ಲವಣಗಳನ್ನು ಮಳೆ ಕೊಚ್ಕೊಂಡು ಹೊರಟೋಗುತ್ತೆ. ಯಾವಾಗ ಮಣ್ಣಿನಲ್ಲಿರುವಂತಹ ಉಪಯುಕ್ತ ಪೋಷಕಾಂಶಗಳು ಮಳೆ ನೀರಿನೊಂದಿಗೆ ಕೊಚ್ಕೊಂಡು ಹೋಗುತ್ತೋ, ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಎದುರಾಗುತ್ತೆ. ಆಗ ರೈನೋಸಿರಸ್ ದುಂಬಿ ಕೂಡ ಬಹಳ ಸುಲಭವಾಗಿ ತೆಂಗಿನ ಮರದ ಸುಳಿಯನ್ನು ಕೆರೆದು ಬಿಡುತ್ತೆ. ಆದರೆ ತೆಂಗಿನ ಮರದಲ್ಲಿ ಪೊಟ್ಯಾಶ್ ಅಂಶ ಅಧಿಕವಾಗಿದ್ದರೆ ಆ ಹುಳ ಸುಳಿಯನ್ನು ಕೊರೆಯೋದಿಲ್ಲ, ಸುಮ್ಮನೆ ಹಾಗೆ ಇರುತ್ತೆ. ಅಂದರೆ ಈ ತತ್ವವನ್ನು ನಾವು ಅರ್ಥ ಮಾಡಿಕೊಂಡು

0: ಮಣ್ಣಿನ ಸತ್ವವನ್ನು ಹೆಚ್ಚಿಸಿ ಬೆಳೆಯನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಪೋಷಕಾಂಶ ಭರಿತವಾಗಿ ನಾವು ಬೆಳೆದುಬಿಟ್ರೆ ಕೀಟ ರೋಗಗಳ ಸಮಸ್ಯೆಯಿಂದ ದೂರ ಇರಬಹುದಲ್ವಾ?
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ಆ ಬಳಿಕ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಹ್ಯಃ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಮಂ ಆಕಾರಿತಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಉಪವೇಶನೆ ಪ್ರಧಾನಮಂತ್ರಿ ಪರಿಷತ್ ಸದಸ್ಯಾಶ್ಚ ವೈಶ್ವಿಕ ನಿಶ್ಚಿತತಾ ಕಾಲಿ ಭಾರತಸ್ಯ ಭೂಯೋಪಿ ಆರ್ಥಿಕ ವೃದ್ಧಿಂ ಕರ್ತುಂ ವಿಭಿನ್ನೇಷು ಪರಾಮರ್ಶೋಪಾಯೇಷು ಚರ್ಚಿತವಂತೌ. ಜೀವನಸ್ತರಂ ವ್ಯಾಪಾರಂ ಚ ಸುಗಮೀಕರ್ತುಂ ಅಪಿ ಸವಿಸ್ತರಂ ವಿಚಾರಣಾ ಜಾತಾ. ಸದಸ್ಯೈಃ ಭಾರತೆ ವಿಶ್ವೆ ಚ ಪಶ್ಚಿಮೈಷ್ಯಾ ಸಂಘರ್ಷೇಣ ಉತ್ಪನ್ನ ಪ್ರಭಾವಾನಾಂ ಅಪಿ ಆಕಲನಂ ಪ್ರಸ್ತುತಂ. ವಿದೇಶಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ ಉಕ್ತವಾನ್ ಯತ್ ಭಾರತಂ ನೇಪಾಲಂ ಚ ಸುದೀರ್ಘ ಮುಕ್ತ ಸೀಮಾಯಾಂ ಸುರಕ್ಷಾ ವ್ಯವಸ್ಥಾಂ ಪ್ರವರ್ತಯಿತುಂ ದೃಢತಯಾ ಸಹಯೋಗಂ ಕುರುತಃ. ಅಪಿ ಚ ಉಭೌ ದೇಶೌ ಸಂಕಟಕಾಲೇ ಅಪಿ ಸರ್ವದೈವ ಪರಸ್ಪರಂ ಸಾಹಾಯ್ಯಂ ಕುರುತಃ. ನವದಿಲ್ಲ್ಯಾಂ ನೇಪಾಲಸ್ಯ ವಿದೇಶಮಂತ್ರಿಣಾ ಶಿಶಿರ ಖನಾಲೇನ ಸಹ ಉಪವೇಶನೆ ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಜೀವಿತ ಜನಸಂಬಂಧಸ್ಯ ಸೀಮಾಪಾರ ಸಂಪರ್ಕಸ್ಯ ಪಾರಸ್ಪರಿಕ ಸಾಂಸ್ಕೃತಿಕ ಧಾರ್ಮಿಕ ಪರಂಪರಾಣಾಂ ಚ ಸುದೃಢಾಧಾರೆ ವಿನಿರ್ಮಿತಃ ಅಸ್ತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಸ್ಯ ಭವನ ನಿರ್ಮಾಣಸ್ಯ ಸಂಪತ್ತಿಕ್ರಯ ವಿಕ್ರಯಣಸ್ಯ ಚ ವಿಷಯೆ ವಿಶೇಷ ಸಮವಧಾನತಾಯೈ ಆಹೂತವಾನ್. ಏಷಃ ನಿರ್ದೇಶಃ ಬಿಎಸ್ಎಫ್ ಇತಿ ಸೀಮಾಸುರಕ್ಷಾಬಲಸ್ಯ ತ್ರಿಪುರಾ ಸೀಮಾ ಮುಖ್ಯಾಲಯೆ ಗೃಹಮಂತ್ರಿಣಃ ಅಧ್ಯಕ್ಷತಾಯಾಂ ಆಕಾರಿತೆ ಪೂರ್ವೋತ್ತರ ರಾಜ್ಯ ಸೀಮಾ ಕ್ಷೇತ್ರ ವಿಷಯಕೆ ಸಮ್ಮೇಳನೆ ಪ್ರದತ್ತಃ. ಗೃಹಮಂತ್ರಿ ವಿಗತ ಪಂಚವರ್ಷಾಣಾಂ ಭೂಮಿ ಲೇಖಾನಾಂ ಪರೀಕ್ಷಣಾಯ ಅಪಿ ನಿರ್ದಿಷ್ಟವಾನ್. ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಅಂಕಸತ್ಯಾಪನಾರ್ಥಂ ಪುನರ್ಮೂಲ್ಯಾಂಕನಾರ್ಥಂ ಚ ಆವೇದನ ಸಮರ್ಪಣಾಯ ಅಂತಿಮಾಂ ತಿಥಿಂ ಜೂನ್ ಮಾಸಸ್ಯ ಸಪ್ತಮ ದಿನಾಂಕ ಪರ್ಯಂತಂ ಅಗ್ರೇ ಸಾರಿತವತಿ. ಪರಿಷದ ಉಕ್ತಂ ಯತ್ ವಿದ್ಯಾರ್ಥಿನಃ ಅದ್ಯ ಮಧ್ಯರಾತ್ರಿಂ ಯಾವತ್ ಸ್ವಾವೇದನಾನಿ ಅರ್ಪಯಿತುಂ ಅರ್ಹಂತಿ. ಇತಃ ಪೂರ್ವಂ ಆವೇದನ ಸಮರ್ಪಣಾಯ ಅಂತಿಮಾ ತಿಥಿಃ ಅಸ್ಯ ಮಾಸಸ್ಯ ಷಷ್ಠಃ ದಿನಾಂಕಃ ಏವ ಆಸೀತ್. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ 12:30 ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಭಾರತೀಯರ್ತು ವಿಜ್ಞಾನ ವಿಭಾಗೇನ ಅನುಮಿತಂ ಯತ್ ಅದ್ಯ ತಟೀಯ ಕರ್ನಾಟಕ ಮಾಹೆ ಕೇರಳೇಷು ಮೂಸಲಾಧಾರ ವೃಷ್ಟಿಃ ಭವಿಷ್ಯತಿ. ಪೂರ್ವೋತ್ತರ ರಾಜ್ಯಾನಾಂ ಅಧಿಕತರ ಭಾಗೇಷು ಆಭ್ಯಂತರೀಣ ಕರ್ನಾಟಕೆ ಗೋವಾಯಾಂ ತಮಿಳುನಾಡೌ ಪುದುಚೇರ್ಯಾಂ ಅಂಡಮಾನ ನಿಕೋಬಾರ ದ್ವೀಪ ಸಮೂಹೆ ಚ ಶ್ವಃ ಪರ್ಯಂತಂ ಪ್ರಬಲ ವೃಷ್ಟಿಃ ಸಂಭಾವನಾ ಅಸ್ತಿ. ಸಂಪ್ರತಿ ಕ್ರೀಡಾವಾರ್ತಾಸು ಜಪಾನೆ ಭಾರತಸ್ಯ ಅಂತರಷ್ಟಾದಶ ವಯೋವರ್ಗೀಯ ಪುರುಷದಲೇನ ಏಷ್ಯಾ ಚಷಕ ಹಾಕಿ ಸ್ಪರ್ಧಾ ಮಾಲಿಕಾ ಜಿತಾ. ನಿರ್ಣಾಯಕೆ ದ್ವಂದ್ವೆ ಭಾರತೇನ ಜಪಾನಂ 4-1 ಇತಿ ಅಂಕಾಂತರಾಲೇನ ಪರಾಜಿತಂ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಉತ್ತಮ ಪ್ರದರ್ಶನ ಪರಕಂ ಏತಂ ವಿಜಯಂ ಅಭಿಲಕ್ಷ್ಯ ಭಾರತೀಯ ಹಾಕಿ ದಲಂ ವರ್ಧಾಪಿತವಂತೌ. ಗೋವಾಯಾಂ ಭಾರತೀನ ಸೈಫ್ ಮಹಿಳಾ ಪಾದಕಂದುಕ ನಾಯಕ ಸ್ಪರ್ಧಾ ಶೃಂಖಲಾ ವಿಜಿತ. ನಿರ್ಣಾಯಕೆ ದ್ವಂದ್ವೆ ಭಾರತೀನ ಬಾಂಗ್ಲಾದೇಶ 3-0 ಇತಿ ಅಂಕಾಂತರಾಲೇನ ಪರಾಜಿತಃ. ಧ್ಯಾನಾಸ್ಪದಂ ಅಸ್ತಿ ಯತ್ ಭಾರತೀನ ಷಷ್ಠವಾರಂ ಏಷಾ ಶೃಂಖಲಾ ಜಿತಾ. ಅಪರತಃ ನವ ಚಂಡೀಗಢೆ ಭಾರತಾಫ್ಘಾನಿಸ್ತಾನಯೋಃ ಏಕಮಾತ್ರ ಕ್ರಿಕೆಟ್ ನಿಕಷ ಸ್ಪರ್ಧಾಯಾಃ ಪ್ರಥಮ ದಿನಸ್ಯ ಕ್ರೀಡಾ ಸಮಾಪ್ತಿ ಪರ್ಯಂತಂ ಭಾರತೇನ ಕ್ರೀಡಕತ್ರಯಸ್ಯ ಹಾನಿಪೂರ್ವಕಂ 68-300 ಧಾವನಾಂಕಾಃ ಅರ್ಜಿತಾಃ. ಅದ್ಯ ಭಾರತಂ ಇತಃ ಅಗ್ರೇ ಕ್ರೀಡಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
6: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-252 ಹಾಗೂ 251-08 ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: ಭಾಷೆಯ ಕಾರ್ಯಕ್ರಮ ಕೇಳಿ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ, ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ, ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5 ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ, ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ದಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
4: ಸಮಯ 7:15:28.
5: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
6: ಹುಲಿಯ ಜಾಡಿನಲ್ಲಿ. ಆ ರಾತ್ರಿಯ ಕತ್ತಲು ಎಂದಿಗಿಂತಲೂ ಗಾಢವಾಗಿತ್ತು. ವಾರಪೂರ್ತಿ ಕವಿದಿದ್ದ ಮೋಡದಿಂದಾಗಿ ನಮ್ಮ ಬಂಡೀಪುರದ ಮನೆಯಲ್ಲಿದ್ದ ಸೋಲಾರ್ ಲಾಟಿನ್ ಮತ್ತು ಟಾರ್ಚ್ಗಳು ಕೂಡ ಚಾರ್ಜ್ ಆಗಿರಲಿಲ್ಲ. ಕಾಡಿನ ಕತ್ತಲೆ ಮತ್ತು ಏಕಾಂತತೆಯ ಬಗ್ಗೆ ಚಿಕ್ಕವನಾಗಿದ್ದಾಗಿಂದಲೂ ನನಗೆ ವಿಚಿತ್ರ ವ್ಯಾಮೋಹ. ಇದಕ್ಕೆ ಕಾರಣವೇನಿರಬಹುದೆಂದು ನನಗಿನ್ನೂ ತಿಳಿದಿಲ್ಲ. ಆಗ ರಾತ್ರಿ 9. ದೂರದ ಜೇನುಕುರುಬರ ಹಾಡಿಯಿಂದ ತಮಟೆಯ ಸದ್ದು ಮೆಲ್ಲನೆ ತೇಲಿಬರುತ್ತಿತ್ತು. ಎಲೆಗಳ ಮೇಲೆ ಬಿದ್ದು ಜಾರುತ್ತಿದ್ದ ಮಳೆ ಹನಿಗಳೊಂದಿಗೆ ಅದು ಯುಗಳ ಹಾಡಿತ್ತು. ನಾನು ಆಗಷ್ಟೇ ಮಲಗಿದ್ದೆ. ಸೋನೆಯ ಜೋಗುಳಕ್ಕೆ ಜೋಂಪು ಹತ್ತಿತ್ತು. ಒಮ್ಮೆಲೆ ಹುಲಿ ಕೂಗಿದ ಸದ್ದು. ನಾನು ಹಾಸಿಗೆಯಲ್ಲೇ ದಿಗ್ಗನೆ ಎದ್ದು ಕುಳಿತೆ. ಹುಲಿ ತೀರ ಹತ್ತಿರದಲ್ಲಿ ಇರಲಿಲ್ಲ ನಿಜ, ಆದರೂ ಭೂಮಿ ಕಂಪಿಸುವ ಹುಲಿಯ ಗರ್ಜನೆಗೆ ಮಾಂತ್ರಿಕ ಶಕ್ತಿಯಿದೆ. ಅದರಲ್ಲೂ ಕಗ್ಗತ್ತಲ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದಾಗ ಅದೊಂದು ಅನಿರ್ವಚನೀಯ ಅನುಭವ. ಆದರೆ 4 ಗೋಡೆಗಳ ಒಳಗಿದ್ದಾಗ ಸದ್ದು ಬಂದ ದಿಕ್ಕನ್ನು ಖಚಿತವಾಗಿ ಊಹಿಸುವುದು ಕಷ್ಟ. ತೆರೆದ ಕಿಟಕಿ ಬಾಗಿಲುಗಳಿಂದ ಬರುವ ಶಬ್ದ ತರಂಗಗಳು ಪ್ರತಿಫಲಿಸಿ ದಿಕ್ಕು ತಪ್ಪಿಸುತ್ತವೆ. ಹಾಗಾಗಿ ಹುಲಿಯ ಕೂಗು ಬಂದ ದಿಕ್ಕನ್ನು ನಿಖರವಾಗಿ ಅಂದಾಜಿಸಲು ಆಗಿರಲಿಲ್ಲ. ತಮಟೆಯ ಸದ್ದು ಮುಂದುವರೆದಿತ್ತು. ಜಿನುಗುತ್ತಿದ್ದ ಮಳೆಯ ಹನಿಗಳ ಸದ್ದಿನ ನಡುವೆ ನಾನು ಹುಲಿಯ ಸುಳಿವಿಗಾಗಿ ಕಾತರಿಸುತ್ತಿದ್ದೆ. ಬಹಳ ಸಮಯವೇ ಕಳೆಯಿತು. ಹುಲಿ ಮತ್ತೆ ಗರ್ಜಿಸಬಹುದೆಂದು ಎದುರು ನೋಡುತ್ತಿದ್ದಾಗ ಭೀಕರ ಆಸ್ಫೋಟನೆಯಂತಹ ಶಬ್ದವೊಂದು ಇದ್ದಕ್ಕಿದ್ದಂತೆ ನನ್ನ

ವ್ಯವಸ್ಥೆ ಅಡಗಿರುವುದೇ ಅಲ್ಲಿ. ಅವುಗಳ ಕಿವಿ ಮೂಗುಗಳು ಗ್ರಹಿಸುವ ಸುದ್ದಿ ಎಂದಿಗೂ ವಿಶ್ವಾಸಾರ್ಹ. ಕತ್ತಲಲ್ಲೂ ಸನ್ನಿವೇಶಗಳನ್ನು ನಾವು ಕಣ್ಣಿನಿಂದ ನೋಡಿದಷ್ಟೇ ಖಚಿತವಾಗಿ ಅರಿಯಬಲ್ಲವು. ಹಾಗಾಗಿ ನನಗೇನೂ ಕಾಣದಿದ್ದರೂ ನನಗೂ ಹುಲಿ ಕಂಡಂತೆಯೇ. ಕಡವೆ ಕೂಗಿದ ದಿಕ್ಕನ್ನು ಆಧರಿಸಿ ಲೆಕ್ಕಾಚಾರ ಮಾಡಿದರೆ ಹುಲಿ ನನ್ನಿಂದ ಕೇವಲ 30 ಮೀಟರ್ ದೂರದಲ್ಲಿರಬಹುದು. ಹೀಗೆ ನನ್ನ ಆಲೋಚನೆಗಳು ಸಾಗಿದ್ದಾಗ ನಾನು ನಿರೀಕ್ಷಿಸದೇ ಇದ್ದ ವಿಚಿತ್ರವಾದ ಶಬ್ದವೊಂದು ನನ್ನ ಮುಂದಿನಿಂದ ತೂರಿಬಂತು. ಕರ್ಕಶವಾಗಿ ಕಿರುಚಿದಂತಿದ್ದ ಆ ಕೂಗು ಆನೆಯದಿರಬಹುದೆಂದು ಊಹಿಸುವಷ್ಟರಲ್ಲಿ ಅದರ ಬೆನ್ನಿಗೆ ಹುಲಿ ಅಸಹನೆಯಿಂದ ಗುರುಗುಟ್ಟಿದ ಸದ್ದು. ಹಲವು ಕ್ಷಣಗಳಲ್ಲಿ 16 ಆನೆಗಳ ಚಿತ್ರವಿಚಿತ್ರ ಕರೆಗಳು ಎಲ್ಲ ದಿಕ್ಕಿನಿಂದ ಮಾರ್ದನಿಸತೊಡಗಿದವು. ಗುಡುಗಿನಂತಹ ಕೆಳಸ್ತರದ ಶಬ್ದಗಳಿಂದ ಒಡೆದ ಓಲಗದ ಶಬ್ದಗಳವರೆಗೆ ಒಂದು ಹಿಂದಿನಿಂದ ಕೇಳಿಬಂದರೆ ಇನ್ನೊಂದು ಪಕ್ಕದಿಂದ. ಅವು ಗೀಳಿಡುತ್ತಾ ಓಡಿಬಂದಾಗ ನನ್ನ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಸದ್ದು ಹರಿದಾಡುತ್ತಾ ಸರೌಂಡ್ ಫ್ಯಾನ್ನಂತೆ ಕೇಳುತ್ತಿತ್ತು. ಅಲ್ಲದೆ ಆನೆಗಳ ಕಾಲಿಗೆ ಸಿಕ್ಕು ಮುರಿದು ಬೀಳುತ್ತಿದ್ದ ಪೊದೆಗಳ, ನೆಲಕುರುಳುತ್ತಿದ್ದ ಗಿಡಗಳ ಸದ್ದುಗಳೆಲ್ಲ ಸೇರಿಕೊಂಡು ಸಂಭವಿಸುತ್ತಿರುವ ಘಟನೆಯ ವಿವರಗಳನ್ನು ನನಗೆ ಕಟ್ಟಿಕೊಡುತ್ತಿದ್ದವು. ಅಲ್ಲಿ ಶಬ್ದ ತರಂಗಗಳು ಒಂದು ರಂಗಮಂದಿರವನ್ನೇ ಸೃಷ್ಟಿಸಿದ್ದವು. ಆ ರಾತ್ರಿಯ ಸದ್ದುಗಳಿಗೆ ಹಲವಾರು ಆಯಾಮಗಳಿದ್ದವು. ಅದು ದೃಶ್ಯಗಳನ್ನು ನೋಡುವುದಕ್ಕಿಂತ ವಿಶೇಷವಾದ ಅನುಭವವಾಗಿತ್ತು. ಆದರೆ ನಕ್ಷತ್ರದ ಬೆಳಕೂ ಇಲ್ಲದ ಆ ರಾತ್ರಿಯಲ್ಲಿ ನನಗೇನೂ ಕಾಣಿಸುತ್ತಿರಲಿಲ್ಲ. ಆಕಾಶದಲ್ಲಿ ಒಂದು ಮಿಂಚಾದರೂ ಹರಿದಿದ್ದರೆ ಏನಾದರೂ ಕಾಣಸಿಗುತ್ತಿತ್ತೇನೋ ಎಂದು ತಹತಹಿಸುತ್ತಿದ್ದೆ. ಹತ್ತಿರದಲ್ಲೇ ಜರುಗುತ್ತಿದ್ದ ಆ ಅದ್ಭುತ ನಾಟಕವನ್ನು ನೋಡಲಾಗದಿದ್ದಕ್ಕೆ ಸಂಕಟವಾಗುತ್ತಿತ್ತು. ಆದರೆ ಕುತೂಹಲಕ್ಕಾಗಿ ಹೊರಗೆ ಹೋಗಿ ಸಾಯುವುದಕ್ಕಿಂತ ಆ ರಾತ್ರಿಯಲ್ಲಿ ನನ್ನ ಅನುಭವಕ್ಕೆ ಗ್ರಹಿಸುತ್ತಿದ್ದ ಕಥೆಯನ್ನು ಹೇಳಲು ಬದುಕುಳಿಯುವುದು ಒಳಿತೆಂದು ನನ್ನ ಪ್ರಜ್ಞೆ ಎಚ್ಚರಿಸುತ್ತಿತ್ತು. ಕಾಡಿನ ನಮ್ಮ ಅನುಭವಗಳಿಂದಾಗಿ ನಾನು ನನ್ನ ಭೀತಿಯನ್ನು ಗೌರವಿಸಲು ಬಹಳ ಹಿಂದೆಯೇ ಕಲಿತಿದ್ದೆ. ನಾನು ನಿದ್ರೆಗೆ ಜಾರಿದಾಗಲೂ ಎಲ್ಲೋ ಒಂದೊಂದು ಆನೆಗಳ ಕೂಗು ಕೇಳಿಬರುತ್ತಲೇ ಇತ್ತು. ಜಿಂಕೆಗಳ ಕರೆಗೆ ನಾನು ಎಚ್ಚರಗೊಂಡಾಗ ಬೆಳಗಾಗುತ್ತಿತ್ತು. ರಾತ್ರಿಯ ನಾಟಕದ ಸ್ಥಳ ಪರೀಕ್ಷೆ ನಡೆಸುವ ಕುತೂಹಲದಲ್ಲಿ ಹೊರನಡೆದೆ. ನಾನು ಮಲಗಿದ ಅನಂತರ ಹೆಚ್ಚು ಮಳೆ ಬಂದಿರಲಿಲ್ಲ. ಹಾಗಾಗಿ ಹಿಂದಿನ ರಾತ್ರಿ ನಡೆದ ಘಟನೆಯ ಎಲ್ಲ ಪುರಾವೆಗಳು ಸ್ಪಷ್ಟವಾಗಿದ್ದವು. ಕಾಡಿನ ಅಂಚಿನಲ್ಲೇ ನಡೆದು ಬಂದ ಹುಲಿ ಆಚೆಯ ಬದಿಯಲ್ಲಿದ್ದ ಕುರುಚಲು ಕಾಡಿಗೆ ಹೋಗುವ ಉದ್ದೇಶದಿಂದಲೋ ಏನೋ ನಮ್ಮ ಮನೆಯ ಹಾದಿ ಹಿಡಿದಿದೆ. ಮನೆಯಿಂದ ಕೇವಲ 30 ಮೀಟರ್ ದೂರದಲ್ಲಿದ್ದ ಆ ಕಾಲುದಾರಿಯನ್ನು ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ಬಳಸುತ್ತಿದ್ದವು. ಆ ದಾರಿಯಲ್ಲಿ ನಾವು ಎಲ್ಲ ಪ್ರಾಣಿಗಳ ಹೆಜ್ಜೆಗಳನ್ನೂ ನೋಡಿದ್ದೆವು, ಹುಲಿಯ ಹೆಜ್ಜೆಯೊಂದನ್ನು ಬಿಟ್ಟು. ಮನೆಗೆ ಬಹಳ ಹತ್ತಿರವಿರುವುದರಿಂದ ಹುಲಿ ಆ ದಾರಿಯನ್ನು ಉಪಯೋಗಿಸುತ್ತಿಲ್ಲ ಎಂದು ನಾವು ತಿಳಿದಿದ್ದೆವು. ಆದರೆ ಈ ಹುಲಿ ಆ ಗೆರೆಯನ್ನು ದಾಟಿತ್ತು. ಹಾಗಾದರೆ ನಮ್ಮ ಮನೆ ಕೂಡ ಆ ಹುಲಿಯ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಆ ಕ್ಷಣದಲ್ಲೇ ಆ ಹುಲಿ ನಮ್ಮ ಹುಲಿಯಾಗಿತ್ತು. ಹಾಗೂ ಅದನ್ನು ಒಮ್ಮೆ ನೋಡಲೇಬೇಕೆಂಬ ತೀವ್ರ ತುಡಿತ ಹುಚ್ಚು ಸಾಹಸಕ್ಕೆ ಪ್ರೇರೇಪಿಸಿತು. ಆಗಿನ್ನೂ ನಾನು ಚಿಕ್ಕವನು. ಜಿಂಕೆ ಕಡವೆಗಳು ಮನೆಯ ಸುತ್ತಲಿನ ಜಾಗವನ್ನು ಸುರಕ್ಷಿತ ಪ್ರದೇಶವೊಂದು ತಿಳಿದಿದ್ದವು, ಅಥವಾ ನಾವು ಹಾಗೆಂದುಕೊಂಡಿದ್ದೆವು. ಅಪಾಯ ಎದುರಾದಾಗ ಮನೆಯ ಬಳಿ ನೆರೆಯುತ್ತಿದ್ದ ಜಿಂಕೆಗಳು ನಮಗೆ ಆ ಭಾವನೆಯನ್ನು ಉಂಟು ಮಾಡಿದ್ದವು. ಸಂಜೆಯ ಅನಂತರ ಕಡವೆಗಳು ಮನೆಯ ಬಳಿ ಮೇಯಲು ಬರುತ್ತಿದ್ದುದು ಸಾಮಾನ್ಯವಾಗಿತ್ತು. ಮನುಷ್ಯನ ವಾಸಸ್ಥಾನಕ್ಕೆ ತೀರ ಹತ್ತಿರವಿದ್ದ ಆ ದಾರಿಯನ್ನು ಹುಲಿ ಬಳಸುವುದಿಲ್ಲ ಎಂದು ಕಡವೆಗಳೂ ನಂಬಿದ್ದುವೇನು. ಹಾಗಾಗಿ ಹುಲಿಯ ಅನಿರೀಕ್ಷಿತ ಆಗಮನದಿಂದ ದಿಗ್ಭ್ರಮೆಗೊಂಡ ಕಡವೆ ಅಷ್ಟು ಗಟ್ಟಿಯಾಗಿ ಅರಚಿದೆ. ಅದೇ ಸಮಯಕ್ಕೆ ಸರಿಯಾಗಿ ಅಡ್ಡಾಡುತ್ತಾ ಗುಂಪಿನಿಂದ ದೂರ ಸರಿದಿದ್ದ ಹದಿಹರೆಯದ ಆನೆಯೊಂದು ನಡೆದು ಬಂದಿದೆ. ಪ್ರಾಯಶಃ ಆನೆಗೆ ಹುಲಿಯ ವಾಸನೆ ಸಿಕ್ಕಿಲ್ಲ. ತೀರ ಸನಿಹದಲ್ಲಿ ಹುಲಿಯನ್ನು ಕಂಡ ಆನೆ ಭಯದಿಂದ ತತ್ತರಿಸಿ ತಾನು ಸತ್ತೇ ಹೋಗುತ್ತಿರುವನೆಂದು ಕೂಗಿದೆ. ಕುಟುಂಬದ ಸದಸ್ಯನೊಬ್ಬ ಆಪತ್ತಿನಲ್ಲಿ ಸಿಕ್ಕಿರುವ ಸುದ್ದಿಯನ್ನು ಅರಿತ ಗುಂಪು ಅದರ ರಕ್ಷಣೆಗೆ ಎಲ್ಲೆಡೆಯಿಂದ ಕಿರಿಚಾಡುತ್ತಾ ಓಡಿಬಂದಿವೆ. ನೆಲಕಚ್ಚಿದ ಗಿಡ ಕೊಂಬೆಗಳು ಆನೆಗಳ ಆವೇಶವನ್ನು ಸಾರಿ ಹೇಳುತ್ತಿದ್ದವು. ಆರ್ಭಟಿಸುತ್ತಾ ದಿಕ್ಕಾಪಾಲು ಓಡುತ್ತಿದ್ದ ಆನೆಗಳ ಗುಂಪಿನಿಂದ ದೂರ ಸರಿಯಲು ಹುಲಿ ಬೇರೆ ದಾರಿಯನ್ನೇ ಹಿಡಿದು ಸಾಗಿತ್ತು. ನಾನೆದ್ದಾಗ ಕೇಳಿಬಂದ ಜಿಂಕೆಗಳ ಅಪಾಯದ ಕರೆಗಳು ಏಕಿರಬಹುದೆಂದು ಪರೀಕ್ಷಿಸಲು ಪಕ್ಕದ ಕಾಡಿನತ್ತ ನಡೆದೆ. ನನ್ನ ಕಾಡಿನ ದಿನಚರಿಯಲ್ಲಿ ಆ ದಿನ ಒಂದು ರೋಮಾಂಚನಕಾರಿ ನೆನಪಾಗಿ ಉಳಿಯಬಹುದೆಂದು ಆಗ ನಾನು ಊಹಿಸಿರಲಿಲ್ಲ. ಕಾಡಿನ ಅಂಚಿನ ಹಾದಿಯಲ್ಲಿ ಕೇವಲ 1 ಫರ್ಲಾಂಗ್ ನಡೆದಿದೆ. ಅಲ್ಲಿ ಹೊಸದಾಗಿ ಮೂಡಿದ್ದ ಹುಲಿಯ ಹೆಜ್ಜೆ ಗುರುತುಗಳು ಕಂಡುಬಂದವು. ಬಹುಶಃ ಹುಲಿ ಅಲ್ಲಿಂದ ಹೋಗಿ 1/2 ಗಂಟೆ ಕೂಡ ಆಗಿರಲಿಲ್ಲ. ನನ್ನ ವಿರುದ್ಧ ದಿಕ್ಕಿನಿಂದ ಬಂದಿದ್ದ ಹುಲಿ ಪೊದೆಯೊಂದರೊಳಗೆ ನುಸುಳಿ ಕಾಡಿನೊಳಗೆ ಹೋಗಿತ್ತು. ಪ್ರಾಯಶಃ ನಾನು ಬೆಳಗ್ಗೆ ಮನೆಯ ಬಾಗಿಲು ತೆರೆದ ಸದ್ದಿಗೆ ಅದು ಅಡ್ಡದಾರಿ ಹಿಡಿದು ಕಾಡಿನ ಹಾದಿಯನ್ನು ಸೇರಿರಬಹುದು. ಹೆಜ್ಜೆ ಹಿಂದೆ ನಡೆದ

0: ನಾನು ಸ್ವಲ್ಪ ದೂರದಲ್ಲೇ ಪ್ರಾಣಿಗಳ ಕಾಲುದಾರಿಯನ್ನು ಸೇರಿಕೊಂಡೆ. ತೇವವಿದ್ದ ಮಣ್ಣಿನಲ್ಲಿ ಹುಲಿಯ ಜಾಡು ಹಿಡಿಯುವುದು ಕಷ್ಟವಾಗಲಿಲ್ಲ. ಸ್ವಲ್ಪ ದೂರ ಸಾಗಿದ್ದಾಗ ಅಂಗಾತ ಬಿದ್ದಿದ್ದ ದೊಡ್ಡ ಕಪ್ಪೆಯೊಂದು ಕಂಡುಬಂತು. ಅದು ಸುಮೋ ಕುಸ್ತಿಪಟುವೊಬ್ಬ ಹೊಟ್ಟೆ ಮೇಲಾಗಿ ಮಲಗಿದಂತೆ ಕಾಣುತ್ತಿತ್ತು. ಆ ಕಪ್ಪೆ ಏಕೆ ಸತ್ತಿರಬಹುದೆಂದು ಪರೀಕ್ಷಿಸಲು ಕುಕ್ಕರಗಾಲಿನಲ್ಲಿ ಕುಳಿತು ಹತ್ತಿರದಿಂದ ನೋಡಿದೆ. ಅದರ ಬಿಳಿಯ ಹೊಟ್ಟೆಯ ಮೇಲೆ ಕೆಲವು ಮರಳ ಕಣಗಳಿದ್ದವು. ಆಶ್ಚರ್ಯವಾಯಿತು. ಆಗ ಇದ್ದಕ್ಕಿದ್ದಂತೆ ಆ ಮರಳ ಕಣಗಳು ಅದುರಿದವು. ನಂತರದ ಕೆಲವೇ ಸೆಕೆಂಡುಗಳಲ್ಲಿ ಆ ಕಪ್ಪೆ ಬದುಕಿರುವುದು ಖಚಿತವಾಯಿತು. ಆದರೆ ಇದೇಕೆ ಹೀಗೆ ಹೊಟ್ಟೆ ಮೇಲಾಗಿ ಅಲ್ಲಾಡದೆ ಮಲಗಿದೆ? ಈ ಸೋಜಿಗದ ದೊಡ್ಡ ಚಿತ್ರಣ ಸಿಗಬಹುದೆಂದು ಸ್ವಲ್ಪ ಹಿಂದೆ ಸರಿದು ಮತ್ತೊಮ್ಮೆ ಹುಲಿಯ ಹೆಜ್ಜೆಗಳನ್ನು ಗಮನಿಸಿದೆ. ಅದರ ಒಂದು ಹೆಜ್ಜೆಯ ಗುರುತು ಮಾತ್ರ ಅದು ಇರಬೇಕಾದ ಸ್ಥಳದಿಂದ ಕಾಣೆಯಾಗಿತ್ತು. ಸರಿಯಾಗಿ ಅದೇ ಜಾಗದಲ್ಲಿ ಈ ಕಪ್ಪೆ ಹೊಟ್ಟೆ ಮೇಲಾಗಿ ಬಿದ್ದಿತ್ತು. ಪ್ರಾಯಶಃ ತನ್ನ ದಾರಿಯಲ್ಲಿ ಬರುತ್ತಿದ್ದ ಕಪ್ಪೆಯನ್ನು ಹುಲಿ ಗಮನಿಸಿಲ್ಲ. ತನ್ನ ಎಡ ಮುಂಗಾಲಿಗೆ ತಗುಲಿ ಪಲ್ಟಿ ಹೊಡೆದು ಬೀಳುತ್ತಿದ್ದ ಕಪ್ಪೆಯನ್ನು ಕಡೇ ಕ್ಷಣದಲ್ಲಿ ಕಂಡ ಹುಲಿ ಹೌಹಾರಿರಬಹುದು. ತನ್ನ ಕಾಲಡಿಗೆ ಸಿಕ್ಕು ಕಪ್ಪೆ ಸಾಯುವುದನ್ನು ತಪ್ಪಿಸಲು ಮುಂಗಾಲ ಮೇಲೆ ಭಾರ ಕೊಡದಂತೆ ಕಪ್ಪೆಯ ಮೇಲಿಂದ ನೆಗೆದು ಹುಲಿ ಮುಂದೆ ಸಾಗಿತ್ತು. ಕಪ್ಪೆ ಅನುಭವಿಸಿದ ಯಾತನೆ ಏನೇ ಇರಬಹುದು, ಈ ಘಟನೆಯನ್ನು ಒಡೆದು ಕಟ್ಟಿದ ಪ್ರಕ್ರಿಯೆ ನನಗಂತೂ ಬಹಳ ವಿನೋದಕರವಾಗಿತ್ತು. ಹೇಗೆ ಅದರ ಪ್ರಪಂಚ ಉಲ್ಟಾಪಲ್ಟ ಆಗಿರಬಹುದೆಂದು ಕಲ್ಪಿಸಿಕೊಳ್ಳುತ್ತಾ ಅದನ್ನು ಮತ್ತೆ ತಿರುಗಿಸಿ ಹೊಟ್ಟೆ ಕಾಲುಗಳ ಮೇಲೆ ಕೂರಿಸಿ ನಾನು ಹುಲಿಯ ಜಾಡಿನಲ್ಲಿ ಮುಂದುವರೆದೆ. ಕೆಲವು ಹೆಜ್ಜೆಗಳ ನಂತರ ಹಿಂದಿರುಗಿ ನೋಡಿದೆ. ಕಪ್ಪೆ ದಿಗ್ಮೂಢನಾಗಿ ನಾನು ಕೂರಿಸಿದ್ದ ಹಾಗೆ ಕುಳಿತಿತ್ತು. ಆ ಕಪ್ಪೆ ಅಕ್ಷರಶಃ ಹುಲಿಯ ಪಂಜದಡಿಗೆ ಸಿಕ್ಕು ಕತೆ ಹೇಳಲು ಇನ್ನೂ ಬದುಕುಳಿದಿತ್ತು. ಇದೊಂದು ಅಸಾಮಾನ್ಯ ಅನುಭವವೇ ಸರಿ. ಆ ಕಪ್ಪೆಗೇನಾದರೂ ಬರೆಯುವ ಅಭ್ಯಾಸವಿದ್ದಿದ್ದರೆ ತಾನು ಎದುರಾದ ಹುಲಿಯ ವಿರುದ್ಧ ಸೆಣಸಿದ್ದು, ಸೋಲೊಪ್ಪಿದ ಹುಲಿ ತನ್ನ ಬಾಲವನ್ನು ತೊಡೆಗಳ ಸಂದಿಯಲ್ಲಿ ಮುದುರಿಕೊಂಡು ಓಡಿಹೋದದ್ದು, ದಾರಿಯಲ್ಲಿ ಬಂದ ಹುಲು ಮಾನವನೊಬ್ಬ ತನ್ನ ಧೈರ್ಯವನ್ನು ಮೆಚ್ಚಿ ತಲೆ ಕೆಳಗಾಗಿದ್ದ ಭೂಮಿಯನ್ನು ಸರಿಪಡಿಸಿದ್ದನ್ನೆಲ್ಲ ಬರೆದು ಟೈಗರ್ ಕಪ್ಪೆಯಾಗಿ ಅದೆಷ್ಟೋ ತಲೆಮಾರುಗಳಲ್ಲಿ ಅಜರಾಮರವಾಗಿ ಉಳಿಯುತ್ತಿತ್ತೇನು. ಸುಮಾರು 100 ಮೀಟರ್ ಹೋಗುವಷ್ಟರಲ್ಲಿ ಆ ದಾರಿ ಮತ್ತೊಂದು ಕಾಲುದಾರಿಯನ್ನು ಸೇರಿಕೊಂಡಿತು. ಆ ದಾರಿಯಲ್ಲಿ ಮುಂದುವರೆದರೆ ಕಾಡಿನ ಕೆರೆಯೊಂದನ್ನು, ವಿರುದ್ಧ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಸಾಗಿದರೆ ಜೇನುಕುರುಬರ ಹಾಡಿಯನ್ನು ತಲುಪಬಹುದಿತ್ತು. ಜೇನುಕುರುಬರು ಬಳಸುವ ದಾರಿಯಾದ್ದರಿಂದ ಅದು ಇಕ್ಕಟ್ಟಾಗಿರಲಿಲ್ಲ. ಆದರೆ ಆ ದಾರಿಯಲ್ಲಿ ಹುಲಿಯ ಹೆಜ್ಜೆಗಳು ಮಾಯವಾಗಿದ್ದವು. ಸ್ವಲ್ಪ ಹಿಂದೆ ಸರಿದು ಒಂದೊಂದೇ ಹೆಜ್ಜೆಗಳನ್ನು ಪರೀಕ್ಷಿಸುತ್ತಾ ಬಂದೆ. ಒಂದೆಡೆ ಹುಲಿ ಹಠಾತ್ ನಿಂತು ಹಿಂದಿರುಗಿ ಕಾಲುದಾರಿಯಿಂದ ಸರಿದು ಬಲಭಾಗದ ಪೊದೆಯೊಳಗಡೆ ನುಸುಳಿ ಸಾಗಿತ್ತು. ತೆವಳುತ್ತಾ ಅದರ ಹಿಂದೆ ಹೋಗಲು ಯತ್ನಿಸಿದೆ. ಆದರೆ ಮುಳ್ಳು ಪೊದೆಗಳು ದಟ್ಟವಾಗುತ್ತಾ ಸಾಗಿದ್ದರಿಂದ ಹಿಂದಿರುಗಿ ಮೊದಲ ಕಾಲುದಾರಿಯನ್ನೇ ಸೇರಿಕೊಂಡೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮತ್ತೊಂದು ಕಾಲುದಾರಿ ನಾನು ಹೋಗುತ್ತಿದ್ದ ದಾರಿಗೆ ಸೇರಿತ್ತು. ಅಲ್ಲಿ ಹೊಸದಾಗಿ ಮೂಡಿದ್ದ ಮನುಷ್ಯನ ಹೆಜ್ಜೆಗಳಿದ್ದವು. ಅಲ್ಲಿಂದ ಸ್ವಲ್ಪ ಮುಂದೆ ನನ್ನ ಬಲಭಾಗಕ್ಕೆ ಪೊದೆ ದಟ್ಟವಾಗಿರಲಿಲ್ಲ. ತಪ್ಪಿ ಹೋಗಿದ್ದ ಹುಲಿಯ ಜಾಡನ್ನು ಮತ್ತೆ ಹಿಂಬಾಲಿಸುವ ಉದ್ದೇಶದಿಂದ ಬಲಕ್ಕೆ ತಿರುಗಿದೆ. ಸುಮಾರು 30 ಮೀಟರ್ ಹೋಗುವಷ್ಟರಲ್ಲಿ ಹುಲಿಯ ಹೆಜ್ಜೆಗಳು ಕಂಡುಬಂದವು. ಕಾಲುದಾರಿಯನ್ನು ಬಿಟ್ಟು ಅದೇಕೆ ಪೊದೆ ನುಗ್ಗಿ ದಾರಿ ಬದಲಿಸಿರಬಹುದೆಂದು ಕುತೂಹಲದಿಂದ ಆ ಹೆಜ್ಜೆಗಳು ಬಂದ ದಾರಿಯಲ್ಲಿ ನಡೆದೆ. ಅಲ್ಲೊಂದು ಕಡೆ ಕಾಡು ತೆರವುಗೊಂಡು ಸ್ವಲ್ಪ ವಿರಳವಾಗಿತ್ತು. ಅಲ್ಲಿ ಹುಲಿ ಸ್ವಲ್ಪ ಕಾಲ ಕುಳಿತು ಅನಂತರ ಹೊರಟಂತಿತ್ತು. ಇಡೀ ಸನ್ನಿವೇಶವನ್ನು ಪುನರ್ಕಲ್ಪಿಸಿಕೊಳ್ಳುತ್ತಾ ಹುಲಿ ಕುಳಿತ ಭಂಗಿಯಲ್ಲಿ ಕುಳಿತು ತಲೆ ಎತ್ತಿ ನೋಡಿದೆ. ಅಲ್ಲಿಂದ ಜೇನುಕುರುಬರ ಹುಡುಗ ನಡೆದು ಹೋದ ಹಾದಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲಿ ಏನು ನಡೆದಿರಬಹುದೆಂದು ಮರಳಿ ಕಟ್ಟಲು ಯತ್ನಿಸಿದೆ. ರೋಮಾಂಚನವಾಯಿತು. ಆತ ನಡೆದು ಬರುತ್ತಿದ್ದುದನ್ನು ಮೊದಲೇ ಗ್ರಹಿಸಿದ ಹುಲಿ ಅನವಶ್ಯಕ ಸಂಪರ್ಕವನ್ನು ತಪ್ಪಿಸಲು ತನ್ನ ದಾರಿಯನ್ನು ಬಿಟ್ಟು ಪಕ್ಕಕ್ಕೆ ಸರಿದಿದೆ. ಜೇನುಕುರುಬರಿಗೆ ಮೈಯೆಲ್ಲ ಕಣ್ಣು. ಆದರೆ ಆತನಿಗೆ ಹುಲಿಯ ಸೂಚನೆ ಕೂಡ ಸಿಕ್ಕಿಲ್ಲ. ಪೊದೆಯೊಂದರ ಹಿಂದೆ ಕುಳಿತು ಆತ ಕಣ್ಮರೆಯಾಗುವವರಿಗೆ ಕಾದ ಹುಲಿ ಮುಂದುವರೆದು ಮತ್ತೆ ಅದೇ ಕಾಲುದಾರಿಯನ್ನು ಸೇರಿಕೊಂಡಿತು. ಅಲ್ಲಿಂದ ಮುಂದೆ ಹುಲಿಯ ಹೆಜ್ಜೆಯ ಗುರುತು ಕೆಲವೊಮ್ಮೆ ಮನುಷ್ಯರ ಹೆಜ್ಜೆಯ ಪಕ್ಕದಲ್ಲೂ ಆ ಹೆಜ್ಜೆಗಳ ಮೇಲೂ ಮೂಡಿದ್ದವು. ನಂತರ ಕಾಡು ಹೆಚ್ಚು ದಟ್ಟವಾಗುತ್ತಾ ಕಾಲುದಾರಿ ಕಿರಿದಾಗ ತೊಡಗಿತ್ತು. ಹುಲಿ ಅಲ್ಲಲ್ಲಿ ತನ್ನ ಗಡಿಯನ್ನು ಗುರುತು ಮಾಡಿತು. ಹಾಗಾಗಿ ಅದರ ಸೆಂಟ್ ವಾಸನೆ ಗಾಢವಾಗುತ್ತಾ ಸಾಗಿತ್ತು. ಕಿರಿದಾಗಿದ್ದ ದಾರಿ ಮತ್ತು ಫೆರ್ಮೋನ್ನ ವಾಸನೆ ಎರಡೂ ಕೂಡಿ ಕೆಲವೆಡೆ ನನ್ನನ್ನು ದೈಹಿಕವಾಗಿ ಹಿಡಿದು ನಿಲ್ಲಿಸುತ್ತಿದ್ದವು. ನನ್ನ ಅರಿವಿಗೇ ಬಾರದಂತೆ ಹುಲಿ ನನ್ನ ಮನಸ್ಸನ್ನು ಆವರಿಸಿತು. ಎಳೆ ಬಿಸಿಲು ಮೂಡಿಸುತ್ತಿದ್ದ ನೆಳಲು ಬೆಳಕಿನಾಟಗಳೆಲ್ಲ ಹುಲಿಯ ಪಟ್ಟೆಗಳಂತೆ ಕಂಡು ಹುಲಿ ನನ್ನನ್ನು ಗಮನಿಸುತ್ತಿರುವ ಅನುಭವವಾಗತೊಡಗಿತು. ಬೆಚ್ಚಿದ ನನ್ನ ಸುಪ್ತ ಪ್ರಜ್ಞೆಗೆ ಎಲ್ಲೆಂದರಲ್ಲಿ ಹುಲಿ ಕಾಣತೊಡಗಿತು. ಆದರೆ ನನ್ನ ಕುತೂಹಲ ಮತ್ತು ವಯಸ್ಸು ಒಳಸಂಚು ಹೂಡಿ ನನ್ನ ಭೀತಿಯ ಮೇಲೆ ಸವಾರಿ ಮಾಡಲು ಪ್ರೇರೇಪಿಸುತ್ತಿದ್ದವು.
1: ಪ್ರೀತಿಯ ಕೇಳುಗರೆ, ಕಾದಂಬರಿ ವಿಹಾರದ ಕೆನ್ನಾಯಿಯ ಜಾಡಿನಲ್ಲಿ ಬಾನಲಿ

0: ಓದಿನ ಇಂದಿನ ಕಥೆ ಹುಲಿಯ ಜಾಡಿನಲ್ಲಿ. ಇದರ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:30 ಮಕ್ಕಳ ಮಂಟಪ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ್ ಹಾಗೂ ಅವರ ತಾಯಿ ಗೀತಾ ಎಂ ವೈ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇಂದು ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಎಲೆಕೊಪ್ಪ ಗ್ರಾಮದ ರುಕ್ಮಿಣಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಇಂದು ಮಧ್ಯಾಹ್ನ 2:40 ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಚಲನಚಿತ್ರ ನಟ ಹಾಗೂ ರಂಗಭೂಮಿ ಕಲಾವಿದರಾದ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಜಿ ಶಾಂತಕುಮಾರ್ ಹಾಗೂ ಶ್ರೀಮಾನ್ ಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:30. ಸೇವಾ ವಾಹಿನಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ಇದೇ ತಿಂಗಳ 10 ತಾರೀಖಿನಂದು ಬೆಳಗ್ಗೆ 9 ಗಂಟೆಗೆ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರ ದೂರವಾಣಿ ಸಂಖ್ಯೆ 9945-71-1787. ಇನ್ನೊಮ್ಮೆ 9945-71-1787. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ವಿಕಲಚೇತನರ ಮತ್ತು ಹಿರಿಯ ನಾಗರಿಕ

ಸಬಲೀಕರಣ ಇಲಾಖೆಯಿಂದ ಪಡೆದು ಜುಲೈ 31ನೇ ತಾರೀಕಿನೊಳಗೆ ಸಲ್ಲಿಸತಕ್ಕದ್ದು. ಸೇವಾವಾಹಿನಿ ಕೇಳಿದಿರಿ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85% ಪ್ರತಿನಿಧಿಸುವ ವಿಶ್ವದ 370 ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು

0: ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಎರಡನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ ಮೂರನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ದರ್ಶನ್ ಚಿತ್ರದ ಗೀತೆಯನ್ನು. ರಮೇಶ್ ಕಿಟ್ಟಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಾಧು ಕೋಕಿಲಾ.

0: ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1% ನಿಂದ 2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
1: ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
2: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಓಂ ಚಿತ್ರದ ಗೀತೆಯನ್ನು ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 8:40 ಆಲಿಸಬಹುದು. ಆಕಾಶವಾಣಿ ಮೈಸೂರು FM 100.6 ಸಮಯ 8 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಮಾರ್ನಿಂಗ್ ನ್ಯೂಸ್.

0: question. The International Air Transport Association, IATA, has said that India is a significant player in the growth story of air traffic in the Asia-Pacific region, where the number of air passengers is projected to reach 4.1 billion by 2044. Speaking at a briefing in the Brazilian city yesterday, IATA's Regional Vice President for Asia-Pacific, Sheldon He, said that India has been a significant contributor to the region's aviation growth story over the past several years. He noted that India is one of the world's fastest-growing domestic civil aviation markets. He added that growth in the Asia-Pacific region has been strong over the past 5 to 10 years and is expected to remain robust over the next decade. In Kerala, 7 districts are under orange alert, indicating isolated very heavy rainfall. More from our correspondent.
1: The northern districts of Thrissur, Palakkad, Malappuram, Kozhikode, Wayanad, Kannur and Kasaragod in Kerala are under orange alert today, indicating isolated very heavy rainfall. Yellow alert has been declared in the remaining 7 districts, indicating isolated heavy rainfall. Intensive rainfall is expected to continue in Kerala on Monday as well. Rainfall up to 15 mm has been reported from almost all the observatories across Kerala this morning. Fishing activities have been banned along the coastal areas of Kerala. Midhi M. Palluruthi, Akashvani News, Thiruvananthapuram.
0: Meanwhile, India Meteorological Department has forecast heavy to very heavy rainfall at isolated places over coastal Karnataka, Kerala and Mahi today. Parts of northeast India, the Andaman and Nicobar Islands, Karnataka, Konkan and Goa, Lakshadweep, Maharashtra, Sub-Himalayan West Bengal, Sikkim, Tamil Nadu and Puducherry are also likely to experience rainfall during the day. The price of domestic LPG cooking gas has been increased by 29 rupees per 14.2 kilogram cylinder. With effect from today, domestic LPG in Delhi will cost 942 rupees, rising from the earlier 913 rupees. In the SAF Women's Championship 2026 final, India defeated the defending champions Bangladesh 3-1 to win the title for a record 6th time. The match was played in Madgaon, Goa yesterday. After 7 years, the Blue Tigresses have once again lifted the trophy. A report.
2: In the SAF Women's Championship 2026 final played in Madgaon, Goa, India defeated Bangladesh 3-1 to win the title for a record 6th time. With this victory, the Indian women's team has brought the prestigious trophy back after 7 years. From the very start of the final, both teams played with strong intensity. In the first half, India took the lead through a goal by Pyari Jaksa. However, Bangladesh equalized with a goal from Rituporna Chakma. At the half-time, the score was 1-1. In the second half, India dominated the game. Scored a brilliant goal to put India ahead once again, and Linda Com added the third goal to seal the win. After that, Bangladesh could not make a comeback and India won the match 3-1. Throughout the tournament, the Indian team showed excellent performance and they continued their strong form in the final. The Blue Tigresses ended their campaign with a memorable victory. For Akashwadi News, Nikhil Upadhyay from Panaji.
0: In the one-off test against Afghanistan, India will resume play at 368-3 in the first innings on day 2 in New Chandigarh today. Centuries from KL Rahul and captain Shubman Gill, who remains unbeaten on 103, have put the men in blue in a strong position. Sai Sudarshan also contributed 81 before missing out on a maiden test century, while Rishabh Pant remained unbeaten with a brisk half century. And now for a look at today's newspapers, it's over to Shagun Chopra.
3: Thank you, Saira. Newspapers have noticed a variety of stories today, including the flare-up in tensions in the West Asia conflict. Sunday Pioneer writes, PM reviews economic roadmap, adding India must continue its development agenda despite global challenges. While the Sunday Statesman headlines, PM reviews economic strategy amid West Asia uncertainty. Cockroach backers swarm Jantar Mantar as 100 Sikh Pradhan ouster over paper leak, writes the Sunday Tribune in its top headline. Telangana CM calls for federal balance to safeguard citizens, writes The Hindu. Reeling rupee drags students abroad deeper into debt at home, writes The Economic Times. LPG price hiked by 29 rupees per 14.2 kg cylinder, writes Sunday Pioneer. US and Iran trade strikes near Strait of Hormuz as talks hit a wall, writes The Sunday Statesman. While another story headlines, UN Food Agency says millions are being pushed into hunger by Iran war. The Sunday Statesman, in its editorial titled Beyond Hormuz, writes the geopolitical shock created by the Iran conflict is forcing countries far beyond West Asia to confront an uncomfortable reality. energy security can no longer be built around a single set of political assumptions. For India, the renewed importance of Venezuela is less a story about one oil supplier and more a reflection of a changing global energy map. And finally, Sunday Tribune confronts a grim reality. Silent killer on our plates, WHO links unsafe food to 1.5 million deaths worldwide. And with that, it's back to you, Saira.
0: Thanks, Shagun. And now before we end the bulletin, the headlines once again. Home Minister Amit Shah calls for sharper vigil on financial transactions, construction of buildings and sale and purchase of properties along international borders. National Testing Agency dismisses claims of NEET UG 2026 re-exam paper leak as false, warns of strict action against those spreading such content. West Bengal government to undertake major development initiatives to upgrade facilities at key religious sites across the state. India hands over 72 health facilities and 12 cultural heritage projects to Nepal. IATA says India will be a significant player to air traffic boom in Asia-Pacific region by 2044. And in football, India beat defending champions Bangladesh 3-1 to win SAF Women's Championship for record sixth time. And with that, we end the morning news. Have a great day.
4: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:30.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಶಿಕ್ಷಕ ಎನ್ಎಸ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿವಾಕರ ಹೆಗಡೆ.
9: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಮಾಲಿಕೆಗೆ ಎಲ್ಲರಿಗೂ ಸ್ವಾಗತ. ಇಂದು ಸಂವಾದದಲ್ಲಿ ನಮ್ಮ ಸಂಗಡ ಇದ್ದಾರೆ ಯೋಗ ಶಿಕ್ಷಕರಾದಂಥ ಎನ್ ಎಸ್ ಸತ್ಯನಾರಾಯಣ ಅವರು. ಅವರಿಗೆ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಸತ್ಯನಾರಾಯಣ ಅವರಿಗೆ.
10: ನಮಸ್ಕಾರಗಳು ಸರ್.
9: ಎನ್ ಎಸ್ ಸತ್ಯನಾರಾಯಣ ಅವರು ಮೂಲತಃ ಚಾಮರಾಜನಗರ ಜಿಲ್ಲೆ ನಾಗವಳ್ಳಿಯವರು. ಎಂ ಕಾಂ ಪದವೀಧರರು, ಅಂತೆಯೇ ಸಿ ಎಫ್ ಟಿ ಆರ್ ಐನಲ್ಲಿ ವಿತ್ತ ವಿಭಾಗದಲ್ಲೇ ಅಧಿಕಾರಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದವರು. ಕಳೆದ 35 ವರ್ಷಗಳಿಂದ ಯೋಗಾಭ್ಯಾಸಿ. 3 ದಶಕಗಳಿಗೂ ಮಿಕ್ಕಿದ ಯೋಗದ ಅಧ್ಯಾಪನದ ಅನುಭವ ಅವರಿಗಿದೆ. ಯೋಗ ಕುರಿತು ನೀವು ಕಳೆದ 35 ವರ್ಷಗಳಿಂದ ಅದರ ಅಭ್ಯಾಸದಲ್ಲಿ ತೊಡಗಿದ್ದೀರಿ. 3 ದಶಕಗಳಿಗೂ ಮಿಕ್ಕಿ ಅದರ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಆದರೆ ಈ ವಿಶ್ವ ಯೋಗ ದಿನ ಅಂತ ಒಂದು ವಿಶೇಷ ಆಚರಣೆ ಅಂತ ಬಂದ ಮೇಲೆ ಅದಕ್ಕೊಂದು ಹೆಚ್ಚಿನ ಒತ್ತು ಬಂತು ಅಂತ ಅನಿಸಿದೆಯಾ?
10: ಹೌದು ಸರ್, ವಿಶ್ವ ಯೋಗ ದಿನ ಆಚರಣೆ ಪ್ರಾರಂಭವಾದ ಮೇಲೆ ಮೊಟ್ಟ ಮೊದಲಿನದಾಗಿ ಭಾರತದ ಒಂದು ಐತಿಹಾಸಿಕ ಯೋಗ ಪದ್ಧತಿ ವಿಶ್ವದಲ್ಲೆಲ್ಲ ಹರಡುವ ಒಂದು ಅವಕಾಶ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿರುವಂತೆ ವಸುದೈವಕ ಕುಟುಂಬಕಂ ಅಂತ ಎಲ್ಲೆಲ್ಲಿ ನಾವು ಉಪಯೋಗಿಸ್ತೀವಿ ನಮ್ಮ ಆಧ್ಯಾತ್ಮಿಕವಾಗಿ ಹಾಗೂ ನಮ್ಮ ಭಾರತದ ಸನಾತನ ಪದ್ಧತಿಯಲ್ಲಿ ಅವೆಲ್ಲವನ್ನು ಹೇಳಿದ ಹಾಗೆ ವಿಶ್ವಕ್ಕೆಲ್ಲ ಹರಡುವ ಒಂದು ಸುದೈವ ಭಾರತೀಯರಿಗೆ ಸಿಕ್ಕಿದೆ. ಅದರಿಂದ ವಿಶ್ವದಲ್ಲೆಲ್ಲ ಭಾರತದ ಒಂದು ಯೋಗ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಪ್ರಚಾರ ಹಾಗೂ ಪ್ರಸಾರ ಮಾಡಲು ಮತ್ತು ವಿಶ್ವದ ಎಲ್ಲ ಭಾಗದ ಜನರಿಗೂ ಅದನ್ನು ಪರಿಚಯಿಸಲು ಒಂದು ಉತ್ತಮವಾದ ಸನ್ನಿವೇಶ ಸಿಕ್ಕಿದೆ.
9: ಈ ವಿಶ್ವಕ್ಕೆ ಇಡಿಯಾಗಿ ಭಾರತೀಯತೆಯನ್ನು ಯೋಗದ ಮೂಲಕ ಹೇಳುವಂಥ ಒಂದು ಅವಕಾಶ ಸಿಕ್ಕಿದೆ, ಸರಿ. ಆದರೆ ನೀವು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದ್ದಾಗಳು ಭಾರತದೊಳಗೇನೆ ಅದಕ್ಕೊಂದು ಹೆಚ್ಚಿನ ಒತ್ತು ಬಂತು ಅಂತ ಅನಿಸಿದೆಯಾ?
10: ಹೌದು, ಅನಿಸಿದೆ. ಮೊದಲು ಯೋಗ ಅಂತ ನಾವು ಪ್ರಸಾರ ಅಥವಾ ಪ್ರಚಾರ ಮಾತು ಅಧ್ಯಯನ ಮಾಡಬೇಕಾದ್ರೆ ಯೋಗ ಅಂದರೆ ಏನು, ಯೋಗಕ್ಕೆ ಹೆಚ್ಚು ಹೆಚ್ಚು ಬನ್ನಿ ಅಂತ ನಾವು ಹೆಚ್ಚು ಜನಗಳಿಗೆ ನಾವು ಸಂಪರ್ಕ ಮಾಡಿ ಅದನ್ನು ತಿಳಿಸಬೇಕಾಗಿತ್ತು. ಆದರೆ ಈ ಜಾಗತಿಕ ಮಟ್ಟದಲ್ಲಿ ಯಾವಾಗ ಭಾರತ ವಿಶ್ವಸಂಸ್ಥೆಯಲ್ಲಿ ಯೋಗ ಮಂಡಿಸಿ ಅದು ವಿಶ್ವದಲ್ಲೆಲ್ಲ ಪ್ರಸಾರವಾಯಿತು, ಈಗ ನಮಗೆ ಹೆಚ್ಚು ಪ್ರಸಾರ ಮಾಡಲಿಕ್ಕೆ ಅನುಕೂಲವಾಯಿತು, ಮನೆ ಮನೆಗೂ ಯೋಗವನ್ನು ತೆಗೆದುಕೊಂಡು ಹೋಗುವ ಒಂದು ಸುಲಭವಾದ ಮಾರ್ಗವನ್ನು ಕೊಟ್ಟಿದೆ. ಅದರಲ್ಲೂ ಮೈಸೂರಲ್ಲೂ ಸಹ ಒಂದು ಕಳೆದ 15 ವರ್ಷಗಳಿಂದೀಚೆಗೆ ಹೆಚ್ಚು ಯೋಗ ಪ್ರಚಲಿತವಾಗಿ ಎಲ್ಲ ವಿಭಾಗಗಳಲ್ಲೂ ಯೋಗವನ್ನು ನಾವು ತರಬೇತಿ ಮಾಡಲು ಅನುಕೂಲವಾಗಿದೆ. ಸಾಮಾನ್ಯವಾಗಿ ಮೈಸೂರು ಯೋಗ ನಗರಿ, ಅದರಂತೆ ಎಲ್ಲ ಮೊಹಲ್ಲಾಗಳಲ್ಲೂ ಎಲ್ಲ ಬಡಾವಣೆಗಳಲ್ಲೂ ಉಚಿತವಾಗಿ ನಾವು ಯೋಗ ಕಲಿಸ್ಕೊಳ್ಳುವಂಥ ಅನೇಕ ಶಾಖೆಗಳಿವೆ. ನಮ್ಮ ಸಂಸ್ಥೆಯ 100+ ಶಾಖೆಗಳಲ್ಲಿ ಮೈಸೂರಿನಲ್ಲಿ ಪ್ರತಿದಿನ ಯೋಗವನ್ನು ಕಲಿಸುತ್ತಿದ್ದೇವೆ.
9: ನಿಮಗೆ ಪ್ರತಿದಿನವೂ ಯೋಗ ದಿನವೇ, ಆದರೆ ಈ ಜೂನ್ 21 ವಿಶ್ವ ಯೋಗ ದಿನ ಅಂತ ಕರೆದ್ವಿ. ಈ ಯೋಗ ದಿನವನ್ನು ಯಶಸ್ವಿಗೊಳಿಸೋದಕ್ಕೆ ಬೇಕಾಗಿ ನಿಮ್ಮ ಸಂಸ್ಥೆಯಿಂದ ಏನು ಪ್ರಯತ್ನ ನಡೆದಿದೆ?
10: ನಮ್ಮ ಸಂಸ್ಥೆ ಸಂಘಟನಾತ್ಮಕವಾಗಿ 365 ದಿನಗಳು ಕೆಲಸ ಮಾಡ್ತಾ ಇದೆ. ನಮ್ಮ ಅನುಭವ ಏನಂದರೆ, ಕೋವಿಡ್ ದಿನಗಳ ಕಾಲದಲ್ಲಿ ಸುಮಾರು 300,000+ ಹೆಚ್ಚು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆನ್ಲೈನ್ನಲ್ಲಿ ಕೋವಿಡ್ ನಂತರ ಮತ್ತು ಕೋವಿಡ್ ಪ್ರಿವೆನ್ಷನ್ಗೋಸ್ಕರ ಆನ್ಲೈನ್ ತರಗತಿಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಯಾವಾಗ ಈ ಕೋವಿಡ್ ಕಮ್ಮಿ ಆಯಿತು, ನಾವು ಮುಚ್ಚಿರುವ ಶಾಖೆಗಳನ್ನೆಲ್ಲ ತೆರೆದು ಪ್ರತಿನಿತ್ಯ ಯೋಗಾಭ್ಯಾಸ ಹೊಸ ಹೊಸ ಬ್ಯಾಚ್ಗಳನ್ನು ಶುರು ಮಾಡಿದ್ವು. ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಶಾಖೆಗಳನ್ನು ಮಾಡಿ ಸುಮಾರು 6 ಮುಂಚೆಯೇ ನಾವು ಸಿದ್ಧತೆ ಮಾಡಿಕೊಂಡ್ವಿ. ಅಂದರೆ ಹೊಸ ಹೊಸ ಬ್ಯಾಚ್ಗಳನ್ನು ಮಾಡೋದು, ಹೊಸ ಹೊಸ ವರ್ಗದ ಜನರನ್ನು ಯೋಗ ಶಾಖೆಗಳಿಗೆ ಬರಮಾಡಿಕೊಂಡು ನಮ್ಮ ನುರಿತ ಶಿಕ್ಷಕರಿಂದ ಅಭ್ಯಾಸ ಶುರು ಮಾಡಿಕೊಂಡು ತುಂಬ ಮುಂಚಿತವಾಗಿ ಪ್ರಾರಂಭ ಮಾಡಿದ್ವಿ.
9: ಅಭ್ಯಾಸ ಆಯಿತು, ಈಗ ಯಾವ ಸಂಖ್ಯೆಯಲ್ಲಿ ಅವರನ್ನು ಸೇರಿಸಬೇಕು ಅನ್ನೋದು ಮತ್ತು ಯಾವೆಲ್ಲ ಆಸನ ಪ್ರಾಣಾಯಾಮಗಳು ಆಗುತ್ತದೆಯೋ ಅದನ್ನೇ ಎಲ್ಲ ಕಡೆಯೂ ಮಾಡುವಂಥದ್ದು, ಅಲ್ಲಿಂದ ಹೊರಗಡೆ ಮೈಸೂರು ಜಿಲ್ಲೆಯಾದ್ಯಂತ ಅದನ್ನು ಮಾಡುವಲ್ಲಿ ನಿಮ್ಮ ಶ್ರಮ ಏನು?
10: ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಾರಂಭದಿಂದ ನಾವು ಆಯುಷ್ ಇಲಾಖೆಯ ಭಾರತ ಸರ್ಕಾರದ ಪ್ರೋಟೋಕಾಲ್ ಏನಿದೆ, ಅಭ್ಯಾಸ ಆಸನಾಭ್ಯಾಸ ಮಂತ್ರಗಳು ಮತ್ತು ಪ್ರಾಣಾಯಾಮ ಧ್ಯಾನ ಇತ್ಯಾದಿ ಅದೇ ಪದ್ಧತಿಯಲ್ಲಿ ಮಾಡಿಸ್ತಾ ಇದ್ದೀವಿ. ಸಮಯ ಪಾಲನೆಯನ್ನು ಸಹ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ನಮ್ಮ 70+ ಶಾಖೆಗಳಲ್ಲಿ ಈಗ ಪ್ರಚಲಿತವಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ನಾವು ಮೈಸೂರು ಜಿಲ್ಲೆಗಳ ಇತರ ಪಟ್ಟಣಗಳಾದ ನಂಜನಗೂಡು, ಸುತ್ತೂರು ಹಾಗೂ ಇನ್ನೂ ಅನೇಕ ಹಳ್ಳಿ ಹಳ್ಳಿಗಳಿಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಅದು ವಿಶೇಷವಾಗಿ ನಂಜನಗೂಡು ತಾಲೂಕು, ಹುಣಸೂರು ತಾಲೂಕು ಅಂತ ಕಡೆಯೆಲ್ಲ ಅಲ್ಲಿ ನಮ್ಮ ಶಿಕ್ಷಕರುಗಳಿದ್ದಾರೆ. ಆಯುಷ್ ಇಲಾಖೆ ಸಹಕಾರ ಇದೆ. ಯಾವುದೇ ಹಣಕಾಸಿನ ಖರ್ಚಿಲ್ಲದೆ, ಯಾವುದೇ ಫೀಸ್ ಇಲ್ಲದೆ ಉಚಿತವಾಗಿ 1,000+ ಮಂದಿಗೆ ಒಂದೊಂದು ಚಿಕ್ಕ ಊರುಗಳಲ್ಲೂ ನಾವು ಚಾಲನೆ ಕೊಟ್ಟು ಅದನ್ನು ಮುಂದುವರಿಸ್ತಾ ಇದ್ದೀವಿ.
9: ಈ ಯೋಗ ದಿನದ ಸಂದರ್ಭದಲ್ಲಿ ತುಂಬ ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಾರಲ್ಲ, ಅವರೆಲ್ಲ ಬೇರೆ ಬೇರೆ ಅವರವರದೇ ಊರಿನಲ್ಲಿಯೋ ಮೈದಾನದಲ್ಲಿಯೋ ಹೇಗೆ ಪಾಲ್ಗೊಳ್ತಾ ಇದ್ದಾರೆ?
10: ಮೈಸೂರಿನ ನಗರದ ಒಳಗೆ ಬರೋರೆಲ್ಲ ನಾವು ಇಲ್ಲಿಗೆ ಬರಕ್ಕೆ ಹೇಳ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಜನ ಪಾಲ್ಗೊಳ್ತಾರೆ. ನಮ್ಮ ಶಾಖೆಗಳಾಗ್ಬೋದು, ಬೇರೆ ಬೇರೆ ಯೋಗ ಸಂಸ್ಥೆಗಳಾಗ್ಬೋದು. ಅದೇ ರೀತಿ ನಮ್ಮ ಮೈಸೂರಿನ ಸುತ್ತಮುತ್ತ ಇರುವ ಗ್ರಾಮಗಳು ಹಳ್ಳಿಗಳಲ್ಲಿ ಅಲ್ಲಿಯೂ ಸಹ ಆಚರಿಸ್ತಾ ಇದ್ದಾರೆ. ಉದಾಹರಣೆಗೆ ನಂಜನಗೂಡಿನಲ್ಲಿ ನಮ್ಮದು 6-7 ಶಾಖೆ ಇದೆ. ಅದೇ ರೀತಿ ಬೇರೆ ಬೇರೆ ಸ್ಥಳಗಳಲ್ಲೂ ಸಹ ಸುತ್ತೂರಾಗ್ಬೋದು.
9: ಈ ರೀತಿ ಪ್ರಯತ್ನಗಳು ನಡೆದಾಗ ಒಂದು ಉತ್ಸವ ಅನ್ನೋ ಕಾರಣದಿಂದ ಎಲ್ಲ ಊರುಗಳಲ್ಲಿ ಬೇರೆ ಕಡೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದ್ಸಾರಿ ಜನ ಪಾಲ್ಗೊಳ್ತಾರೆ. ಅದು ಪಾಲ್ಗೊಂಡು ಉತ್ಸವ ಮುಗೀತು ಅನ್ನೋಲ್ಲಿಗೆ ಶಿಕ್ಷಣ ಮುಗಿಬಾರದಲ್ಲ, ಏನು ಆಲೋಚನೆ ಮಾಡಿದ್ದೀರಿ ಅದಕ್ಕೆ ಅನುಪಾಲನ ಅಥವಾ ಫಾಲೋಅಪ್ ಅನ್ನೋದು?
10: ಇದು ನೀವು ತುಂಬ ಒಳ್ಳೆ ಸಂತೋಷವಾದ ಕ್ವಶನ್ ಕೇಳ್ತಾ ಇದ್ದೀರಿ, ಬಹಳ ಸಂತೋಷ. ನಮ್ಮಲ್ಲಿ ನಾವು ಯೋಗವನ್ನ ಒಂದು ಬ್ರಾಂಚ್ ಶುರು ಮಾಡಬೇಕಾದ್ರೆ ಮನೆ ಮನೆಗೆ ಹೋಗಿ ಅಥವಾ ಆಲ್ ಇಂಡಿಯಾ ರೇಡಿಯೋ ಮೂಲಕ ಅನೌನ್ಸ್ಮೆಂಟ್ ಕೊಡ್ತೀವಿ. ಕೆಲವು ವೇಳೆ ಉಚಿತವಾಗಿ ಮಾಡೋದ್ರಿಂದ ನಾವು ಮಾಧ್ಯಮ ಮಿತ್ರರಿಂದ ಸಂಪರ್ಕ ಮಾಡಿ ಹೊಸ ಬ್ಯಾಚ್ ಶುರು ಮಾಡ್ತೀವಿ. ಅದು 45 ದಿನದ ಬ್ಯಾಚ್ ಶುರು ಮಾಡಿದ್ಮೇಲೆ ಅವರು ಅಲ್ಲಿಗೆ ನಿಲ್ಲಿಸೋಂಗಿಲ್ಲ, ಅದಾದಮೇಲೆ ಯೋಗ ಪ್ರಾರಂಭವಾಗುತ್ತೆ. ಪ್ರತಿದಿನವೂ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಟ್ಟು ಅದನ್ನು ಎಲ್ಲ ಯೋಗ ಬಂಧುಗಳು ಆಸಕ್ತರು ಕಂಟಿನ್ಯೂ ಮಾಡ್ತಾರೆ. ಯಾವುದೇ ವರ್ಗ ಜಾತಿ ಅಥವಾ ವಯಸ್ಸಿನ ಅಂತರವಿಲ್ಲದೆ 15-16 ವರ್ಷದಿಂದ ಹಿಡಿದು 90 ವರ್ಷದವರೆಗೂ ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಅದನ್ನು ಸತತವಾಗಿ ಮಾಡ್ತಾರೆ. ಅದಕ್ಕೆ ನಾನೇ ಒಂದು ಉತ್ತಮ ಉದಾಹರಣೆ. ನಾನು 1 ಮಾಡ್ತೀನಿ ಅಂತ ಯೋಗಕ್ಕೆ ಬಂದೆ. ಆಕಾಶವಾಣಿ ಹತ್ತಿರ ಇರುವ ಒಂದು ಕೇಂದ್ರದಲ್ಲಿ ಕಂಟಿನ್ಯೂಸ್ ಆಗಿ ನಾನು 35 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಮನೆ ಬದಲಾವಣೆ ಮಾಡಿದಾಗ ಕೆಲವು ಸತಿ ಬಿಟ್ಟು ಅನುಕೂಲ ಆಗಿ ಪುನಃ ಒಂದು ವಾರದಲ್ಲಿ ಶುರು ಮಾಡಿದ್ದೀನಿ. ಪ್ರತಿದಿನ ಯೋಗ ಮಾಡ್ತೀನಿ. ಎಲ್ಲ ಯೋಗ ಬಂಧುಗಳು ನಮ್ಮಲ್ಲಿ 365 ದಿನವೂ ಯೋಗ ಮಾಡೋರೆ. ಇದ್ರ ಬಗ್ಗೆ ತಮಗೆ ಇನ್ನೊಂದು ವಿಶೇಷವಾದ ನಮ್ಮ ಅನುಕೂಲ ಹೇಳ್ತೀನಿ. ನಮ್ಮಲ್ಲಿ ಉಚಿತವಾಗಿ ಮಾಡೋದ್ರಿಂದ ಅನೇಕ ಸಂಘ ಸಂಸ್ಥೆಗಳನ್ನು ನಾವು ಜಾಗಕ್ಕೆ ನಾವು ದಾನವಾಗಿ ಕೊಡಿ, ಬೆಳಗ್ಗೆ ಹೊತ್ತು 5:30 to 7 ಮತ್ತು ಸಂಜೆ 5:30 to 6 ಅಂತ ನಾವು ಮನವಿ ಮಾಡ್ತಾ ಇದ್ವಿ. ಪ್ರಧಾನಮಂತ್ರಿಗಳ ಈ ವಿಶ್ವಯೋಗ ದಿನ ಆಚರಣೆ ಆದಮೇಲೆ ನಮಗೆ ಮನವಿಗಳು ಅನೇಕ ಸಂಘ ಸಂಸ್ಥೆಗಳಿಂದ ಬರ್ತಾ ಇದ್ದಾರೆ. ಜಾಗ ಕೊಡ್ತೀವಿ, ದಯವಿಟ್ಟು ಇಲ್ಲಿ ಶುರು ಮಾಡಿ. ಈವನ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ CFTRA ಸಹ ಒಂದು ಶಾಖೆ ನಡೀತಾ ಇದೆ. ಅದೇ ರೀತಿ ಸಂಘ ಸಂಸ್ಥೆಗಳು, ಕಾಲೇಜುಗಳು, ಅದೊಂದು ತುಂಬ ಉತ್ಸಾಹದಿಂದ ನಮ್ಮ ಸಂಸ್ಥೆಗೆ ಆಚರಣೆಗೆ ಬಂದಿದೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಒಂದು ಶಿಸ್ತು ಏನಂದರೆ, 45 ದಿನ ಅಭ್ಯಾಸ ಆದಮೇಲೆ ಒಂದು ಶಿಬಿರ ಮಾಡ್ತೀವಿ. ಅಂದರೆ ಅದರಲ್ಲಿ ಉತ್ತಮವಾದ ಶಿಕ್ಷಕರಾಗ ಬಯಸುವವರು ಉಚಿತವಾಗಿ ಊಟ ವಸತಿ ಕೊಟ್ಟು 3 ಶಿಬಿರ. ಶಿಬಿರದಲ್ಲಿ ಎಲ್ಲವೂ ಉಚಿತ, ಹಾಗಾಗಿ ಅದನ್ನು ಕೊಟ್ಟು ಇದನ್ನು ಪುನಃ ವಾಪಸ್ಸು ಶಾಖೆಗಳಿಗೆ ಹೋಗಿ ನಿರಂತರವಾಗಿ ಅಭ್ಯಾಸ ಮಾಡುವ ಒಂದು ಉತ್ತಮವಾದ ಪದ್ಧತಿ ಇದೆ.
9: ಕೇಳುಗರೆ,

0: ಸತ್ಯನಾರಾಯಣ ಅವರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಯನ ಕೇಂದ್ರದಲ್ಲಿ ಗೌರವ ಪ್ರಾಚಾರ್ಯರಾಗಿ ಮಾರ್ಗದರ್ಶನ ಮಾಡ್ತಾನೆ. ಈಗ ಯೋಗ ದಿನ, ಅದರ ನಂತರವೂ ಕೂಡ ಅದನ್ನು ಪ್ರತಿನಿತ್ಯದ ಯೋಗ ದಿನವಾಗಿ ಪರಿವರ್ತಿಸುವ ರೀತಿಗಳು ಹೇಗೆ, ಅವರ ಶಿಕ್ಷಣದ ಕ್ರಮ ಇದನ್ನ ಹೇಳಿದ್ದಾರೆ. ಹಾಗಾಗಿ ಈ ಸಾರೆಯ ಮೈಸೂರಿನ ಯೋಗ ದಿನಾಚರಣೆ ಮುಂದಿನ ವರ್ಷವಿಡೀ ಯೋಗಾಭ್ಯಾಸಕ್ಕೆ ಒಂದು ಪ್ರೇರಣೆಯನ್ನು ನೀಡುತ್ತದೆ, 10,000 ಜನರನ್ನ ಒಟ್ಟಿಗೆ ತರ್ತದೆ ಅಂತ ನಾವೆಲ್ಲ ಆಶಿಸೋಣ. ಅವರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
1: ನಮಸ್ಕಾರಗಳು.
2: ಯೋಗ ಶಿಕ್ಷಕ NS ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ದಿವಾಕರ ಹೆಗಡೆ.
3: ನಡೆಯುವ

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಾನುಭೋಗರ ಮಗಳು ಚಿತ್ರದ ಗೀತೆ. ಹಾಡಿದ್ದಾರೆ ಸಿಂಚನ ಶ್ರೀನಗರ್. ಕವಿರಾಜ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಮಿತಾ ಮಲ್ನಾಡ್ ಹಾಗೂ ರಮೇಶ್ ಕೃಷ್ಣನ್.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
5: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಅದ್ನಾನ್ ಸಾಮಿ ಅವರು ಹಾಡಿರುವ ಧಿಮಾಕು ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕೆ ಕಲ್ಯಾಣ್ ಅವರು ಬರೆದಿರುವ ದೀಪಾವಳಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಸ್ವರ ಸಂಯೋಜಿಸಿದ್ದಾರೆ ಎಂಎಂ ಕೀರವಾಣಿ

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇನ್ನು ಮುಂದೆ ಕೇಳಿ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು ಹಾಡಿರುವ ಕೇರ್ ಆಫ್ ಫುಟ್ಪಾತ್ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರವಿ ದತ್ತಾತ್ರೇಯ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಅತಿ ಮಧುರ ಅನುರಾಗ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕೇಳುಗರೆ ಗಮನಿಸಿ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ದಿನಾಂಕ ಜೂನ್ 2 ರಿಂದ ಆಗಸ್ಟ್ 31 ತಾರೀಖಿನವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ದಿನಾಂಕ ಜೂನ್ 2 ರಿಂದ ಆಗಸ್ಟ್ 31 ಪ್ರವೇಶಕ್ಕಾಗಿ ಅವಕಾಶವಿರುತ್ತದೆ. ಅರ್ಹ ಅಭ್ಯರ್ಥಿಗಳು ಅರ್ಜಿ ಜೊತೆ ಈಗ ಹೇಳುವ ದಾಖಲಾತಿಗಳನ್ನು ಸಲ್ಲಿಸಬಹುದಾಗಿದೆ. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ, ಮೂಲ ವರ್ಗಾವಣೆ ಪ್ರಮಾಣಪತ್ರ ಹಾಗೂ ಪ್ರವೇಶ ಶುಲ್ಕ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821-2498-456 ಇನ್ನೊಮ್ಮೆ 0821-2498-456 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಸೂರಪ್ಪ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಹಂಸಲೇಖ ಅವರು ಬರೆದಿರುವ ಪ್ರೇಮೋತ್ಸವ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ ಪ್ರವೀಣ್ ದತ್.

0: Bioinformatics. Visit JSS deemed to be university. SS Nagara, Banni Mantapa, Mysuru. Call 9980841859.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಂಎಂ ಕೀರವಾಣಿಯವರು ಹಾಡಿರುವ ಸುಂದರಕಾಂಡ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಎಂಎಂ ಕೀರವಾಣಿ.

0: See in biotechnology, microbiology, environmental science and food nutrition and dietetics. Visit JSS deemed to be university. SS Nagara, Banni Mantapa, Mysuru. Call 9980841859.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಸಿದ್ದು ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್, ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇದೀಗ ಆಲಿಸಿ ಆರ್.ಪಿ. ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿರುವ ಮತ್ತೊಂದು ಚಿತ್ರಗೀತೆ, ಚಿತ್ರ ಸವಿಸವಿ ನೆನಪು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸುನೀತಾ. ಗೀತೆಯ ಬರಹಗಾರರು ಜಯಂತ್ ಕಾಯ್ಕಿಣಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಮನ್ಮಥ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಶ್ರೀರಾಮ್ ಮತ್ತು ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾರತಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 4:45 ಆಲಿಸಬಹುದು. ಸಮಯ 9:40
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ, ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, June 6 ಕಾಂಪ್ಲಿಮೆಂಟರಿ ಫೀಡಿಂಗ್ ಡೇ ಅಂದರೆ ಪೂರಕ ಆಹಾರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಿದು ಪೂರಕ ಆಹಾರ, ಯಾಕೆ ಮಕ್ಕಳಿಗೆ ಇದು ಮುಖ್ಯವಾಗತ್ತೆ, 6 ನಂತರ ಪೂರಕ ಆಹಾರವನ್ನು ಹೇಗೆ ಶುರು ಮಾಡಬೇಕು, ಯಾವ ರೀತಿಯ ಆಹಾರಗಳನ್ನು ನಾವು ಮಗುವಿಗೆ ಪರಿಚಯ ಮಾಡಿಸ್ಬೇಕಾಗತ್ತೆ, ಈ ಕುರಿತು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳಾದ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
4: ನಮಸ್ಕಾರ
2: ಮಲ್ಲಿಕಾರ್ಜುನ್ ಸರ್. ನೀವು ಹೇಳಿ 6 ನಾವು ಮಗುವಿಗೆ ಬೇರೆ ಯಾವುದೇ ಆಹಾರವನ್ನು ಪರಿಚಯಿಸಬಾರದು, 6 ಸಂಪೂರ್ಣವಾಗಿ ತಾಯಿ ಹಾಲನ್ನೇ ಕುಡಿಸ್ಬೇಕು ಅಂತ ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿ 1-7 ಸ್ತನ್ಯಪಾನ ಸಪ್ತಾಹ ಅಂತ ಆಚರಿಸ್ತೀವಿ. ಕಡ್ಡಾಯವಾಗಿ ಮಗುವಿಗೆ 0-6 ತಾಯಿಯ ಹಾಲನ್ನೇ ಕುಡಿಸ್ಬೇಕಾಗತ್ತೆ. 6 ನಂತರ ಅದಕ್ಕೆ ಬೇರೆ ಪೋಷಕಾಂಶಗಳು ಮಗುವಿನ ಬೆಳವಣಿಗೆಗೆ ಅಗತ್ಯವಾಗಿರುತ್ತೆ. ಯಾವ ರೀತಿ ನಾವು ಶುರು ಮಾಡಬೇಕಾಗತ್ತೆ, ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಮೊದಲಿಗೆ ರಾಗಿ ಸರಿ ಕೊಡೋದ, ಮೊದಲಿಗೆ ಯಾವುದೋ ಒಂದು ಕ್ಯಾರೆಟ್ನ ಬೇಯಿಸಿ ಅದನ್ನ ಕೊಡೋದ, ಹಣ್ಣನ್ನು ಕೊಡೋದ ಅಂತ, ಯಾವ ರೀತಿ ಶುರು ಮಾಡಬೇಕಾಗತ್ತೆ ಮತ್ತು ಹೇಗೆ ಶುರು ಮಾಡಬೇಕಾಗತ್ತೆ?
3: ನಿಜ, ನೀವು ಹೇಳಿದಾಗೆ ಜನಿಸಿದ ಆ ಕ್ಷಣದಿಂದ ಹಿಡಿದು 6 ತುಂಬೋ ತನಕ ಎಲ್ಲ ಮಗುವಿಗೂ ಕೂಡ ನಾವು ಸ್ತನ್ಯಪಾನ ಮಾಡಿಸ್ಬೇಕಾಗತ್ತೆ. 6 ನಂತರ ಮಗು ದೈಹಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಈಗ ಏನು ಎದೆ ಹಾಲು ಸಿಗ್ತಾ ಇತ್ತೋ ಅಷ್ಟು ಸಾಕಾಗಲಿಕ್ಕಿಲ್ಲ. ಅದರ ಜೊತೆಗೆ ನಾವು ಅದಕ್ಕೆ ಬೆಳವಣಿಗೆ ನೆರವಾಗುವಂಥ ಆಹಾರಗಳು ಕೊಡಲಿಕ್ಕೆ ಪೂರಕ ಆಹಾರ ಅಂತೀವಿ. ಪೂರ್ತಿ ನೀರು ಥರ ಅಂದರೆ ಎದೆ ಹಾಲು ನೀರು ಥರ ಕುಡಿತಿದ್ದ ಮಗುಗೆ ಈಗ ನಾವು ಗಟ್ಟಿ ಆಹಾರಗಳನ್ನ ಕೊಡಬೇಕಾಗುತ್ತೆ. ಮೊದಲು ಸಾಧಾರಣವಾಗಿ ನಾವು ಹೇಳೋದು 6 ಏನಾಗುತ್ತೆ ಅಂದರೆ ಮಗುದು ಕತ್ತು ನಿಂತ್ಕೊಳ್ಳೋಂಥದ್ದು ಅಥವಾ ಮಗು ಒಂದು ಕರೆಕ್ಟಾಗಿ ಕೂತ್ಕೊಳ್ಳೋಂಥದ್ದು, ಸೊ ಅದಕ್ಕೆ ಶಕ್ತಿ ಬರ್ತಿರುತ್ತೆ. ಜೊತೆಗೆ ದೌಡೆಗಳು ಅಲ್ಲಾಡಿಸ್ಲಿಕ್ಕೆ ಅಥವಾ ದೌಡೆಗಳು ಅಗೀಲಿಕ್ಕೆ ಅಥವಾ ಜಗೀಲಿಕ್ಕೆ ಸುಲಭ ಆಗ್ತಾ ಇರುತ್ತೆ. 3 ಒಸರುಗಳು ಹಲ್ಲು ಬರಲಿಕ್ಕೆ ತಯಾರಾಗ್ತಾ ಇರುತ್ತೆ. ನಂತರ 4 ಏನಪ್ಪ ಅಂದರೆ ಪಚನಕ್ರಿಯೆ, ಜೀರ್ಣಕ್ರಿಯೆ, ಕರಳು ಸ್ವಲ್ಪ ಬಲ್ತಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, 6 ತುಂಬಿದ ನಂತರ ಪೂರಕ ಆಹಾರಗಳನ್ನ ಶುರು ಮಾಡಬೇಕಾಗುತ್ತೆ. ಪೂರಕ ಆಹಾರ ಶುರು ಮಾಡೋ ಮೊದಲು ನಾವು ಗಮನಕ್ಕೆ ಬರೋಕಿರೋದು ಎಲ್ಲಿಂದ ಶುರು ಮಾಡಬೇಕು, ಏನೇನು ಶುರು ಮಾಡಬೇಕು ಅಂತ ಅಂದ್ಕೊಂಡು. ಈಗ ನೀರಿಂದ ನಂತರ ನಾವು ನೇರವಾಗಿ ಘನವಸ್ತು ಕೊಡಲಿಕ್ಕಾಗಲ್ಲ, ಅದ್ರ ಮಧ್ಯದಲ್ಲಿ ಅಂದರೆ ನಾವು ಈಗ ಪಾಯಸ ಮಾಡ್ತೀವಲ್ಲ ಸ್ವಲ್ಪ ಗಟ್ಟಿ ಪಾಯಸ ಥರ, ಆ ಥರ ಮೊದಲು ಪ್ಯೂರಿಗಳನ್ನ ಮಾಡಿ ಕೊಟ್ಟರೆ ಉತ್ತಮ. ಪ್ಯೂರಿಗಳಂದ್ರೆ ಏನು, ಪ್ಯೂರಿಗಳನ್ನು ನಾವು ಹಣ್ಣನ್ನು ಪ್ಯೂರಿ ಮಾಡ್ಬೋದು. ಹಣ್ಣು ನಾವು ಯಾವ ಹಣ್ಣು ಸಿಗುತ್ತೆ, ಸಾಮಾನ್ಯವಾಗಿ ನಾವು ಸೇಬು ಅಂತ ಹೇಳ್ತೀವಿ, ಸೇಬು ಬೇಯಿಸ್ಬಿಟ್ಟು ಅದನ್ನು ಪ್ಯೂರಿ ಥರ ಮಾಡ್ಕೊಡ್ಬೋದು, ಬೇಯಿಸದೇ ಸಹ ಕೊಡ್ಬೋದು. ಅಂದರೆ ಬೇಯಿಸಿದಾಗ ಏನಾಗುತ್ತೆ, ನಮಗೆ ಪ್ಯೂರಿ ಮಾಡೋದು ಅನುಕೂಲ ಆಗುತ್ತೆ, ಗಂಟು ಸಿಗಲ್ಲ. ಸೊ ಅಥವಾ ತರಕಾರಿ ಪ್ಯೂರಿ, ನಾನು ಹೇಳಿದ್ರೆ ಕ್ಯಾರೆಟ್ ಪ್ಯೂರಿ ಮಾಡ್ಬೋದು, ಕುಂಬಳಕಾಯಿ ಪ್ಯೂರಿ ಮಾಡ್ಕೊಡ್ಬೋದು, ಅಥವಾ ಸೊಪ್ಪಿನ ಪ್ಯೂರಿಗಳು ಮಾಡ್ಕೊಡ್ಬೋದು. ಇವು ಹೇಗಿರಬೇಕು ಅಂದರೆ, ನಾವು ಈಗ ತಾಯಿ ಕಾರ್ಡ್ನಲ್ಲಿ ತುಂಬ ಚೆನ್ನಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಸೊ ಎಷ್ಟೋ ಜನ ತಾಯಿ ಕಾರ್ಡ್ ಓದೇ ಇರಲ್ಲ, ಸೊ ಅದರ ಪ್ರಕಾರ ನೋಡ್ಕೊಂಡು ಹೋದರೆ ಇನ್ನೂ ಸುಲಭವಾಗಿ ತಾಯಿ ಅಂದರೆ ಬೇರೆ ಯಾರನ್ನು ಕೇಳದೇ ಬೇಕು, ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಕೊಡುವುದು. ತೆಳ್ಳಗೆ ಪಾಯಸ ಥರ ಒಂದು ಚಮಚ ತೊಗೊಂಡು ಉಯ್ತಾ ಇದ್ದರೆ ನಿಧಾನಕ್ಕೆ ಬೀಳಬೇಕು. ಸೊ ಅದು ನಾವು ಸರಿಯಾದ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಾವು ಪ್ಯೂರಿ ಶುರು ಮಾಡಿದ್ರು ಕೂಡ ಅಥವಾ ಏನೇ ಆಹಾರ ಶುರು ಮಾಡಿದ್ರೆ ಕಡೆ ಪಕ್ಷ, ಉದಾಹರಣೆಗೆ ಇವತ್ತು ನಾವು ಸೋಮವಾರ ಶುರು ಮಾಡಿರ್ತೀವಿ, ಕ್ಯಾರೆಟ್ ಪ್ಯೂರಿ ಕೊಟ್ಟಿರ್ತೀವಿ, ಒಂದು 3-4 ದಿವಸದ ತನಕನೂ ನಾವು ಬೇರೆ ಯಾವುದು ಹೊಸ ಆಹಾರ ಸೇರಿಸಬಾರ್ದು. ಯಾಕೆಂದರೆ ಈಗ 2 ಒಂದೇ ದಿವಸ ಕೊಟ್ಟಾಗ ಮಾರನೇ ದಿವಸ ಮಗುಗೆ ಅಲರ್ಜಿ ಆಯಿತು ಅಥವಾ ಸಮಸ್ಯೆ ಆಯಿತು, ಯಾವುದರಿಂದ ಆಗ್ತದೆ ಏನು ಗೊತ್ತಾಗ್ಲಿಕ್ಕಿಲ್ಲ.
2: ಅಂದರೆ ಬೆಳಗ್ಗೆ ಈ ಹಣ್ಣನ್ನು ಕೊಟ್ಟಿದ್ರೆ ನಾವು ಸಂಜೆಗೆ ಕ್ಯಾರೆಟ್ನ ಏನೋ ಬೇಯಿಸ್ಕೊಡ್ತೀವಿ, ಅಥವಾ ಕುಂಬಳಕಾಯಿ ಹೇಳಿದ್ರಿ ಕುಂಬಳಕಾಯಿನ ಬೇಯಿಸ್ಕೊಡ್ತೀವಿ, ಹಾಗೆ ಮಾಡಬಾರ್ದು ಅಂತ.
3: ಹಂಗೆ ಮಾಡಬಾರ್ದು. ಇವತ್ತು ನಾವು ಕ್ಯಾರೆಟ್ ಕೊಟ್ಟರೆ ಕ್ಯಾರೆಟ್ ಅಷ್ಟೇ, ಇವತ್ತು ನಾನು ಹೇಳಿದ್ಬೇಕಾದ್ರೆ ಕ್ಯಾರೆಟ್ ಮಾತ್ರ ಕೊಟ್ಕೊಳ್ಳಿ. 3-4 ದಿವಸ ನಾವು ನೋಡೋಣ, ಮಗುಗೆ ಅಲರ್ಜಿ ಆಗ್ತಿದೆ ಇಲ್ಲ, ಒಂದು ಅಲರ್ಜಿ ಆಗ್ತಿಲ್ಲ ಅಂದರೆ ನಂತರ ಇನ್ನೊಂದು ಹೊಸ ಸೇರ್ಪಡೆ ಮಾಡ್ಕೋಬೋದು. ಹೀಗೆ ಮೊದಲು ಒಂದು 2-3 ತನಕ ಆಗಲಿ ಅಥವಾ 1 ತನಕ ನಾವು ಸ್ವಲ್ಪ ಪ್ಯೂರಿಗಳನ್ನ

0: ದಿನಕ್ಕೊಂದು ಎರಡು ಮೂರು ಸರಿ ಕೊಡೋದು ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾಕೆಂದರೆ ಮಗುಗೆ ಒಂದು ನುಂಗದು ಕಲ್ತ್ಕೋಬೇಕು. ಈಗ ನಾವು ನೋಡಿದ್ರೆ ಎದೆ ಹಾಲು ಕುಡಿಯುವಾಗ ಮಗು ನಾಲ್ಗೆನ ಹೊರಗಡೆ ತಳ್ತಾ ಇರುತ್ತೆ ಎದೆ ಹಾಲು ಕುಡಿಯುವಾಗ. ಸೊ ಆಗೇನಾಗುತ್ತೆ, ಅದೊಂದು ಸಕ್ಷನ್ ಫೋರ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ನಾವು ಗಟ್ಟಿ ಆಹಾರ ಅಥವಾ ಪ್ಯೂರಿಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡಿದಾಗ ನಾಲ್ಗೆ ಹೊರಗಡೆ ತಳ್ತಾ ಇರುತ್ತೆ. ಅದರ ಅರ್ಥ ಏನಿತ್ತು, ಕೊಡೋದು ಉಗಿತಾ ಇರುತ್ತೆ ಮಗು. ನಾವೇನ್ಕೊಳ್ತೀವಿ ಮಗುಗೆ ಇಷ್ಟ ಆಗ್ತಿಲ್ಲ ಇಷ್ಟ ಆಗ್ತಿಲ್ಲ ಅಂತ. ಆದರೆ ಮಗುದು ಇನ್ನು ಆ ಬೆಳವಣಿಗೆಯಲ್ಲಿ ಇನ್ನು ನಾಲ್ಗೆ ಹೊರಗಡೆ ತಳ್ಳೋದು ಮಾತ್ರ. ಸಾಧಾರಣವಾಗಿ 7-8 ತಿಂಗಳಷ್ಟೊತ್ತಿಗೆ ನಾಲ್ಗೆ ಒಳಗಡೆ ತಗೊಂಡು ಆಹಾರ ತಗೊಳ್ಳಿಕ್ಕೆ ಅದು ಕಲ್ತ್ಕೊಳ್ತಾ ಇರುತ್ತೆ. ಅದಕ್ಕೆ ಮೊದಲನೇದಾಗಿ ನಾವು ತಾಳ್ಮೆ ಇರಬೇಕು. ತಾಯಂದಿರಿಗಾಗಲಿ ಅಥವಾ ಪೋಷಕರು ಯಾರು ನಮಗೆ ಮಗು ಪೂರಕ ಆಹಾರ ಕೊಡ್ತಿರ್ತಾರೋ ತಾಳ್ಮೆ ಇರಬೇಕು. ಕಾಲಕ್ರಮೇಣ ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದ್ಸರಿ ಮಗು ಈಗ ಪ್ಯೂರಿಗಳನ್ನ ದಕ್ಕಿಸ್ಕೊಳ್ತಿದೆ ಅಂತ ಅಂದರೆ ನಂತರ ನಾವು ಕೊಡಬೇಕಾಗಿರೋದು ಸರಿಗಳು. ಸರಿಗಳನ್ನಲ್ಲಿ ನಮಗೆ ಸಿರಿಧಾನ್ಯಗಳು, ಸಾಧಾರಣ ನಾವೇನು ಮಾಡ್ತೀವಿ ರಾಗಿ ಸರಿ ಕೊಟ್ಕೊಂಡು ಅಂತ ಹೇಳ್ತೀವಿ.
1: ಅಂದರೆ ಈ ಪ್ಯೂರಿಗಳನ್ನ ಎಷ್ಟು ವಾರಗಳ ಕಾಲ ನಾವು ಕಂಟಿನ್ಯೂ ಆಗಿ ಕೊಡಬೇಕಾಗತ್ತೆ, ಅಂದರೆ ಈ ರಾಗಿ ಸರಿ ಎಲ್ಲ ಶುರು ಮಾಡೋಕ್ಕೆ ಮುಂಚೆ ಎಷ್ಟು ದಿನಗಳ ಕಾಲ ಎಷ್ಟು ವಾರಗಳ ಕಾಲ ಕೊಡಬೇಕಾಗತ್ತೆ?
0: ನಾವು ನಿಖರವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಸಾಧಾರಣವಾಗಿ ಒಂದು 2 ವಾರ ಕೊಟ್ಕೊಂಡ್ರೆ ನಿಧಾನಕ್ಕೆ, ಜೊತೆಗೆ ಶುರು ಮಾಡಿ 2 ವಾರ ಆಗೋಷ್ಟೊತ್ತಿಗೆ ಒಂದ್ಸರಿ ಮಗುಗೆ ಓಕೆ ನಾವು ಎದೆ ಹಾಲು ಅಲ್ಲದೆ ಬೇರೆ ಆಹಾರ ಸಿಗ್ತಾ ಅಂತ ಗೊತ್ತಾದ ಮೇಲೆ ನಾವು ಬೇರೆ ಆಹಾರಗಳನ್ನ ಶುರು ಮಾಡ್ಕೋ. ಇನ್ನೊಂದೇನಪ್ಪ ಅಂದರೆ ಕರುಳಿಗೆ ನಾವು ಒಂದು ಪ್ರೈಮಿಂಗ್ ಮಾಡ್ದಂಗೆ ಆಗುತ್ತೆ. ಓ ಈಗ ಬೇರೆ ಆಹಾರ ಬರ್ತಿದೆ, ಸೊ ಹಿಂಗೆ ಪಚನ ಕ್ರಿಯೆ ಆಗಬೇಕು ಅಂತ ಅಂದ್ಕೊಂಡು ನಂತರ ಸರಿಗಳು ಶುರು ಮಾಡ್ಕೋಬೋದು. ಮುಂದಿನ ಹಂತಕ್ಕೆ ಹೋಗೋಕ್ಕೆ ಮುಂಚೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಈ ಪೂರಕ ಆಹಾರಗಳನ್ನ ಒಂದು ಸ್ವಚ್ಛತೆಯಿಂದ ತಯಾರಿಸೋಂಥದ್ದು, ಅಂದರೆ ತಾಯಿ ಸರಿಯಾಗಿ ಕೈ ತೊಳ್ಕೊಳ್ಳೋಂಥದ್ದು, ಮತ್ತು ಉಪಯೋಗಿಸೋಂಥ ಒಂದು ದೊನ್ನೆ ಇರ್ಬೋದು, ಚಮಚ ಇರ್ಬೋದು, ಅಥವಾ ಪ್ರತಿಯೊಂದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರನೇ ಉಪಯೋಗಿಸ್ಬೋದು. ಮತ್ತು ಜೊತೆಗೆ ನಾವೇನು ಪ್ಯೂರಿ ಮಾಡ್ತಿದ್ವಿ, ಹಣ್ಣುಗಳಿರ್ಬೋದು, ತರಕಾರಿ, ಅವುಗಳನ್ನು ಕೂಡ ಚೆನ್ನಾಗಿ ಹರಿಯ ನೀರಿನಲ್ಲಿ ತೊಳೆದು ನಂತರ ಉಪಯೋಗಿಸ್ಬೇಕಾಗುತ್ತೆ. ಸೊ ಸ್ವಚ್ಛತೆ ಕಾಪಾಡ್ಕೋಬೇಕಾಗುತ್ತೆ.
1: ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ನಾವು ಮೊದಲಿಗೆ ಶುರು ಮಾಡಿದಾಗ ಈ ಹಣ್ಣಿನ ಪ್ಯೂರಿ ಆಗಿರಬಹುದು, ನಂತರದ ದಿನಗಳಲ್ಲಿ ನಾವು ಸರಿನ ಪರಿಚಯ ಮಾಡಿದಾಗ ಅದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ?
0: ಪೂರಕ ಆಹಾರ ಶುರು ಮಾಡಿದಾಗ ಬಹುಶಃ 1 ಅಥವಾ 2 ತುತ್ತು ಅಥವಾ 1-2 ಚಮಚ ತಿನ್ನಿಸೋದು ಕೂಡ ಕಷ್ಟ ಆಗುತ್ತೆ. ನಿಮಗೆ ಮುಂಚೆನೂ ಹೇಳಿದೆ, ಮಗು ನಾಲ್ಗೆ ಹೊರಗಡೆ ಚಾಚ್ತಾ ಇರುತ್ತೆ. ಮೊದಲು ಮಗುಗೆ ಅದೇನಂತ ಗೊತ್ತಾಗಬೇಕು ಹೊರಗಡೆಯಿಂದ ಆಹಾರ ಬರ್ತಿದೆ ಅಂತ. ಮೊದಲನೇ ಸರ್ ತಾಯಂದ್ರಾಗವ್ರಿಗೆ ಒಂದು ಅಳತೆ ಪ್ರಮಾಣ ಹೇಳ್ತೀವಿ. ಒಂದು ದೊನ್ನೆ, ಒಂದು 1/4 ಲೀಟ್ರ್ ಕೆಪಾಸಿಟಿ ಇರೋ ದೊನ್ನೆ ತೊಗೋಬೇಕು. ಆ ದೊನ್ನೆಯಲ್ಲಿ ಸಾಮಾನ್ಯವಾಗಿ 1/3 ಭಾಗದಷ್ಟು ಆಹಾರ ಒಂದು ಮಗು 6-8 ತಿಂಗಳ ತನಕ ತಗೊಂಡ್ರೆ ಸಾಕಾಗುತ್ತೆ. 8 ತಿಂಗಳಿಂದ ಒಂದು 10-12 ತಿಂಗಳ ತನಕನೂ ಸಹ ಒಂದು 1/2ಕ್ಕಿಂತ ಜಾಸ್ತಿ ತೊಗೋಬೋದು. ಅದನ್ನು 1 ವರ್ಷ ಆಗ್ತದೆ ಅಂತಂದರೆ ಸಂಪೂರ್ಣವಾಗಿ 250 ml ಏನಿದೆ ದೊನ್ನೆ ಸಂಪೂರ್ಣವಾಗಿ ತೊಗೊಳ್ಳೋಂಥದ್ದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೊಟ್ಕೋಬೋದು. ಸೊ ಈ ಒಂದು ಪ್ರಮಾಣದಲ್ಲಿ ಕೊಡ್ತಾ ಕಾಲಕ್ರಮೇಣ ಹೆಚ್ಚಿಸ್ತಾ ಹೋಗ್ಬೇಕಾಗ್ತದೆ. ಇಲ್ಲೇನಪ್ಪ ಅಂತಂದರೆ ನಾವು ತೀರ್ಮಾನ ಮಾಡ್ತಿಲ್ಲ, ಮಗು ತೀರ್ಮಾನ ಮಾಡ್ತಿದೆ ಕೊನೆಗೆ. ಸೊ ಮಗುಗೆ ಇಷ್ಟ ಆಯಿತು, ಮಗು ಚೆನ್ನಾಗಿ ತಿಂತಿದೆ, ಸೊ ಅದಕ್ಕಿಂತ ಜಾಸ್ತಿನೂ ತಿನ್ಬೋದು. ಬಟ್ ನಾ ಹೇಳಿದೇನಪ್ಪ, ಕನಿಷ್ಠ ಇಷ್ಟು ಕೊಟ್ಕೋಬೇಕು, ಇದಕ್ಕಿಂತ ಕಮ್ಮಿ ಬೇಡ.
1: ಮತ್ತು ಇನ್ನೊಂದು ಜೊತೆಗೆ ಏನು ಹೇಳಬೇಕು ಅಂತ ಅಂದರೆ 6 ತಿಂಗಳ ನಂತರ ನಾವು ಪೂರಕ ಆಹಾರ ಶುರು ಮಾಡಿದ ಮಾತ್ರಕ್ಕೆ ನಾವು ಎದೆ ಹಾಲನ್ನು ಬಿಡಿಸ್ಬಿಡಬಾರ್ದು.
0: ಇಲ್ಲ,
1: ಪೂರಕ ಆಹಾರದ ಜೊತೆಗೆ ಕೊಡಬೇಕಾಗುತ್ತೆ.
0: ನಾವು ಆ ಪದನೇ ಹೇಳುತ್ತೆ, ಪೂರಕ ಆಹಾರ. ಮಗು ಬೆಳವಣಿಗೆಗೆ ಎದೆ ಹಾಲು ಜೊತೆಗೆ ಅವಶ್ಯಕತೆ ಇರೋ ಆಹಾರ ಪೌಷ್ಟಿಕಾಂಶ ಕೊಟ್ಟಾಗ ಅದು ಪೂರಕ ಆಹಾರ ಅಂತ ಅದಕ್ಕೆ ಹೇಳೋದು. ಎದೆ ಹಾಲು 2 ವರ್ಷ ತುಂಬ ತನಕನೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಕೊಟ್ಟಷ್ಟು ಒಳ್ಳೆಯದು. ಸಾಧಾರಣ ಮಗು ಬೆಳೆದಂಗೆ ನಾವು ಗಟ್ಟಿ ಆಹಾರ ಅಥವಾ ಪೂರಕ ಆಹಾರ ಜಾಸ್ತಿ ಮಾಡ್ದಂಗೆ ಮಗುನ ಆಟೋಮೆಟಿಕ್ಕಾಗಿ ಎದೆ ಹಾಲು ತಗೊಳ್ಳೋದು ಕಮ್ಮಿ ಮಾಡ್ತಾ ಹೋಗುತ್ತೆ. ಜೊತೆಗೆ ತಿಂಗಳು ಕಳೆದಂಗೆ ತಾಯಿ ಎದೆ ಹಾಲು ಸಹ ಕಮ್ಮಿ ಆಗ್ತಾ ಬರುತ್ತೆ.
1: ನಾವು ಮತ್ತೆ ಇದಕ್ಕೆ ಬರೋದಾದರೆ ಒಂದು 2-3 ವಾರಗಳ ಕಾಲ ನಾವು ಈ ತರಕಾರಿ ಅಥವಾ ಹಣ್ಣಿನ ಪ್ಯೂರಿಯನ್ನು ಕೊಟ್ಕೊಂಡು ಬಂದಿರ್ತೀವಿ. ಆಮೇಲೆ ನಾವು ಈ ರಾಗಿ ಅಥವಾ ಬೇಳೆ
0: ಈಗ ಸಿರಿಧಾನ್ಯ ನಾನೀಗ ಹೇಳ್ತೀನಿ ಅಂದರೆ ರಾಗಿ ಸರಿ ಇರ್ಬೋದು ಅಥವಾ ಬೇರೆ ಸಿರಿಧಾನ್ಯಗಳು, ಈಗ ನವಣೆ ಇರ್ಬೋದು, ಊದ್ಲು ಇರ್ಬೋದು, ಸಾಮೆ ಇರ್ಬೋದು, ಅರ್ಕ ಇರ್ಬೋದು, ಹಿಂಗೆ ಸಿರಿಧಾನ್ಯಗಳದ್ದು ಕೂಡ ಸರಿ ಮಾಡ್ಬೋದು. ಸರಿ ಮಾಡಲಿಕ್ಕೆ ಅದರದೇ ವಿಧಾನ ಇರುತ್ತೆ. ಕೇಳಿದ್ರು ಅದನ್ನು ಹುಡುಕ್ಬೋದು. ಇಲ್ಲ ಸುಲಭವಾಗಿ ಹೇಳಬೇಕು ಅಂದರೆ ಮೊಳಕೆ ಫಸ್ಟು ಒಂದು 16-18 ಗಂಟೆ ಒದ್ದೆ ಬಟ್ಟಲಲ್ಲಿ ತೊಳೆದು ಒಣಗಿಸಿ ಕಟ್ಟಿಡಬೇಕು. ನಂತರ ಸ್ವಲ್ಪ ಮೊಳಕೆ ಬಂದ ನಂತರ ಗಾಳಿನಲ್ಲಿ ಆರಿಸ್ಬೇಕು. ಆರಿಸಿದ ನಂತರ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಶೇಖರಿಸಿಟ್ಕೋಬೇಕಾಗುತ್ತೆ. ಅವಶ್ಯಕತೆ ಬಿದ್ದಾಗ ಅದು ಮತ್ತೆ ಹೊಲೆ ಮೇಲೆ ಇಟ್ಕೊಂಡು ಎಷ್ಟು ಚಮಚ ಬೇಕು ಅಷ್ಟು ಚಮಚನ ಮಿಕ್ಸ್ ಮಾಡ್ತಾ ಹೋಗುತ್ತೆ. ನಾವು ಯಾವುದೇ ಸರಿ ಮಾಡಬೇಕಾದ್ರೂ ಇದು ವಿಧಾನ. ಅದನ್ನು ನಿಮ್ಗೆ ಹೇಳಿದ್ರೆ ಎಲ್ಲ ಸಿರಿಧಾನ್ಯಗಳಿರ್ಬೋದು ಅಥವಾ ಇವನು ಗೋಧಿ ಸರಿ ಮಾಡಿದ್ರು ಕೂಡ ಇದಾಗ್ತಾ ಹೋಗುತ್ತೆ.
1: ಅಲ್ಲ, ಇದಕ್ಕೆ ನಾವು ಒಂದೇ ಪದಾರ್ಥವನ್ನು ಹಾಕಬೇಕಾಗತ್ತಾ ಅಥವಾ ಇವಾಗ ಮೊಳಕೆ ಕಟ್ತೀವಿ ಅಂದರೆ ನಾವು ರಾಗಿ ಜೊತೆ ಬೇರೆ ಇನ್ಯಾವುದೋ ಕಾಳನ್ನು ಸೇರಿಸಿ ಇನ್ನೇನು ಮಗು ಚೆನ್ನಾಗಿ ಬೆಳೀಲಿ ಅಂತ ಗೋಡಂಬಿ ಬಾದಾಮಿನೂ ಹಾಕಿ ಆ ಥರನೂ ಮಾಡಬಹುದಾ?
0: ಅದು ಮುಂದಿನ ಹಂತ. ಈಗ ನಾವು ಯಾವುದೇ ಪೂರಕ ಆಹಾರ ಕೊಟ್ಟಾಗಲೂ ನಮ್ಮದು ಬೇಸಿಕ್ ಪ್ರಿನ್ಸಿಪಲ್ ಏನಿರುತ್ತೆ ಅದು ಹಂಗೆ ಇರುತ್ತೆ. ನಾವು ಏನೇ ಆಹಾರ ಕೊಟ್ಟರೆ ಈಗ ರಾಗಿ ಸರಿ ಕೊಟ್ಟರಿ, ರಾಗಿ ಮಾತ್ರ ತೊಗೊಂಡು ನಾವು ಅದು ಹುರಿದ್ರೆ ರುಚಿ ಇರುತ್ತೆ. ಈಗ ನಾವೇನಿರುತ್ತೆ ಮೊಳಕೆ ಕಟ್ಟಿ ಹುರಿದಿರೋದ್ರಲ್ಲಿ ನೈಸರ್ಗಿಕವಾಗಿರೋಂಥ ರುಚಿ ಇರುತ್ತೆ. ನಾವು ಅದಕ್ಕೆ ಮೇಲೆ ಸಕ್ಕರೆ ಹಾಕೋದಾಗಲಿ, ಬೆಲ್ಲ ಹಾಕೋದಾಗಲಿ, ಉಪ್ಪು ಹಾಕೋದಾಗಲಿ ಏನು ಅವಶ್ಯಕತೆ ಇಲ್ಲ. ನಮ್ಮ ನೀರಿನಲ್ಲಿ ಕುದಿಸ್ತಾ ಮಿಕ್ಸ್ ಮಾಡ್ಕೋಬೋದು ರಾಗಿ ಸರಿನ. ಇಲ್ಲ ಕಾಲಕ್ರಮೇಣ ಬೇಕಾದ್ರೆ ಸ್ವಲ್ಪ ಹಾಲು ಹಾಕೊಂಡು ಕೂಡ ಮಿಕ್ಸ್ ಮಾಡಿ ಸರಿ ಮಾಡ್ಬೋದು. ನಂತರ ಬೇಕಾದ್ರೆ ಅವಶ್ಯಕತೆ ಇದ್ದರೆ ಕಾಲಕ್ರಮೇಣ ಬೆಲ್ಲ ಅಥವಾ ಉಪ್ಪು ಏನು ಬೇಕು ಹಾಕೊಂಡು ಪ್ರಯತ್ನ ಮಾಡ್ಕೋಬೋದು. ಅದನ್ನು

0: ಹತ್ರ ಈಗ ಒಂದ್ಸಲ ಮಗು ಇವೆಲ್ಲ ದಕ್ಕಿಸ್ಕೊಳ್ತದೆ ಅಂದರೆ ನಾನು ನೀವು ಹೇಳ್ದಂಗೆ ನಂತರ ಒಂದೊಂದೇ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರಿ, ಗೋಡಂಬಿ ಇರ್ಬೋದು, ಬಾದಾಮಿ, ಅವುಗಳನ್ನು ಕೂಡ ಹುರಿದುಕೊಂಡು ಪುಡಿ ಮಾಡಿ ಒಂಥರ ಶೇಖರಣೆ ಮಾಡಿ ಏರ್ ಟೈಟ್ ಕಂಟೇನರ್ ಇಟ್ಕೋಬೇಕಾಗುತ್ತೆ. ಒಂದೊಂದು ಚಮಚ ಹಾಕೊಂಡು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೋಬೋದು ಅದು ಕೂಡ. ಇವನ್ ಮೊಳಕೆ ಕಾಳುಗಳು, ನೀವು ಹೇಳಿದ್ರೆ ಈಗ ಹಸಿರು ಕಾಳು ಇರ್ಬೋದು ಅಥವಾ ಕಡಲೆಕಾಳು ಇರ್ಬೋದು, ಸೊ ಇಂಥ ಮೊಳಕೆ ಕಾಳುಗಳು ಕೂಡ ಅದೇನೆ ಉಳಿದು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಒಂದ್ಸರಿ ಸರಿಗೆ ಬೇಕಾದ ನೀವು ಡ್ರೈ ಫ್ರೂಟ್ಸ್ ಹಾಕೊಳ್ಳಿ, ಇನ್ನೊಂದ್ಸರಿ ಸರಿಗೆ ಬೇಕಾದ್ರೆ ಮೊಳಕೆ ಕಾಳುಗಳು ಹಾಕ್ಬೋದು. ಈ ರೀತಿ ನಾವೇನು ಆಹಾರ ಕೊಡ್ತಿದ್ದೀವೋ ಅದರದ್ದು ಜೀರ್ಣತೆ ಅಥವಾ ಡೈಜೆಸ್ಟ್ ಆಗೋಂಥ ಒಂದು ಕೆಪಾಸಿಟಿ ಹೆಚ್ಚಿಸ್ಬೋದು. ಎರಡನೇದು ಅದರದ್ದು ಶಕ್ತಿ ಅಥವಾ ಅದರ ಪೌಷ್ಟಿಕಾಂಶತೆ ಹೆಚ್ಚಿಸ್ಬೋದು. ಮೊಳಕೆ ಕಟ್ಟೋದ್ರಿಂದ ಏನಾಗುತ್ತೆ, ಅದರಲ್ಲಿ ಡೈಜೆಸ್ಟಿವ್ ಎನ್ಝೈಮ್ ಅಂತೀವಿ, ಪಚನಕ್ರಿಯೆ ಮಾಡುವಂಥ ಒಂದು ವಿಧಾನ ಸುಲಭ ಆಗ್ತಾ ಹೋಗುತ್ತೆ ದೇಹದಲ್ಲಿ, ಮತ್ತು ಪ್ರೋಟೀನ್ ಅಂಶ ಕೂಡ ಹೆಚ್ಚುತ್ತಾ ಹೋಗುತ್ತೆ.
1: ಸೊ ಅದರಿಂದ ಇನ್ನೊಂದು ಸಾಮಾನ್ಯವಾಗಿ ಪೋಷಕರು ಏನು ಮಾಡ್ತಾರೆ ಅಂತ ಅಂದರೆ, ಈ ರಾಗಿ ಸರಿ ಅಥವಾ ಬೇರೆ ಯಾವುದೇ ಮೊಳಕೆ ಕಾಳುಗಳನ್ನು ಸರಿ ಪೌಡರ್ ಮಾಡಿಟ್ಕೊಂಡ ನಂತರ ಅದನ್ನು ಒಂದ್ರೆ ಆಡಿ ಮತ್ತೆ ಇನ್ನೊಂದು ಒಂದು ಬಟ್ಟೆಯಲ್ಲಿ ತೆಳು ಬಟ್ಟೆಯಲ್ಲಿ ಒಂದ್ರೆ ಆಡಿ ಇಟ್ಕೊಳ್ತಾರೆ, ಇದರಿಂದ ಅದ್ರ ಮೇಲಿರೋ ನಾರಿನಂಶ ಹೋಗುತ್ತೆ ಅಂತ ನಾನು ಕೇಳಿದ್ದೀನಿ, ಇದು ನಿಜಾನಾ?
0: ಒಂದ್ರಿ ಮಾಡಬಾರ್ದು, ನಮಗೆ ನಾರಿನಂಶದ ಅವಶ್ಯಕತೆ ಇದೆ. ಯಾವುದೇ ಕಾರಣಕ್ಕೂ ನಾವು ಅದೇನು ಸಂಪೂರ್ಣ ಆಹಾರ ಅಂತ ಏನಂತೀವಿ, ಸಂಪೂರ್ಣ ಆಹಾರ ಅಂದಾಗ ಅದರ ಮೇಲ್ಪದರ ನೀವು ಹೇಳ್ದಂಗೆ ಅದರಿಂದ ನಮಗೆ ಸಾಕಷ್ಟು ಫೈಬರ್ಸ್ ಇರ್ತವೆ. ಇಲ್ಲ ನಾವು ಎಷ್ಟೋ ಸಲ ನೋಡ್ತೀವಿ, 6 ತಿಂಗಳು 7 ತಿಂಗಳ ನಂತರ ಮಗುಗೆ ಪೂರಕ ಆಹಾರ ಶುರು ಮಾಡ್ತಿದ್ದಾರೆ, ಮಲಬದ್ಧತೆ ಶುರು ಆಗ್ತಿದೆ ಮಗುಗೆ, ಏನು ಮಾಡೋದಂತ ಬರ್ತಿರ್ತಾರೆ. ಅದರರ್ಥ ನಾವು ಸಾಕಷ್ಟು ನಾರಿನಂಶ ಕೊಡ್ತಾ ಇಲ್ಲ ಮಗುಗೆ ಅಂತ. ಸೊ ಇನ್ನೊಂದೇನಪ್ಪ ಅಂದರೆ ಜೊತೆಯಲ್ಲಿ ಈಗ ಪೂರಕ ಆಹಾರ ಜೊತೆಯಲ್ಲಿ ನೀರು ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ. ಸೊ ನೀರು ಬಹಳ ಮುಖ್ಯ. ಈಗ ನೀವು ಮೊದಲು 6 ತಿಂಗಳಲ್ಲಿ ಎದೆಹಾಲಲ್ಲಿ 80% ನಮಗೆ ನೀರಿರುತ್ತೆ, ಅದರರ್ಥ ನಮಗೆ ಎದೆಹಾಲ ಜೊತೆ ಒಂದು ತೊಟ್ಟು ನೀರು ಕೂಡ ಕೊಡಬಾರ್ದು ಮಗುಗೆ. 6 ತಿಂಗಳ ನಂತರ ನಾವು ಯಾವಾಗ ಘನ ಆಹಾರ ಅಥವಾ ಅರ್ಧ ಘನ ಆಹಾರ ಅಂತ ಹೇಳ್ತಾ ಶುರು ಮಾಡ್ತೀವೋ ಆವಾಗ ಮೊದಲು ಗುಟುಕು ಗುಟುಕಾಗಿ ನೀರು ಕೊಡ್ತಾ ಹೋಗಬೇಕಾಗುತ್ತೆ. ಕಾಲಕ್ರಮೇಣ ನೀರು ನಮ್ಮ ಪದೇ ಪದೇ ಮಗು ಕೊಡ್ತಾ ಹೋದಂಗೆ ಒಂದು ಅಂದಾಜೀಗ ಒಂದು 8 ತಿಂಗಳ ಮಗು ಇರುತ್ತೆ, 8 ತಿಂಗಳ ಮಗು ಒಂದು 8 kg ಇತ್ತು ಅಂತ ಇಟ್ಕೊಳ್ಳಿ. ಸೊ ಹತ್ತತ್ರ ಒಂದು 100 ml ಅಷ್ಟಾರು ನೀರು ಕೊಡಬೇಕಾಗುತ್ತೆ. ಸೊ ಅದು ಒಂದೇ ಸರಿ ಮಗುಗೆ ನಾವು ನೀರು ಕೊಟ್ಟರೆ ಖಂಡಿತ ತಗೊಳ್ಳಲ್ಲ, ಉಗಿತಾ ಇರುತ್ತೆ, ಯಾಕೆಂದ್ರೆ ರುಚಿ ಇರಲ್ಲ. ಸೊ ಕಾಲಕ್ರಮೇಣ ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ.
1: ಮತ್ತೆ ಇವಾಗ ಮುಂದಿನ ಹಂತಕ್ಕೆ ಬರೋದಾದ್ರೆ, ಇವಾಗ ನಾವು ಎಲ್ಲಾ ಕಾಳುಗಳನ್ನ ಉಪಯೋಗಿಸ್ತಾ ಇದೀವಿ, ರಾಗಿಯನ್ನು ಉಪಯೋಗಿಸ್ತಾ ಇದೀವಿ, ಅಕ್ಕಿಯನ್ನು ಉಪಯೋಗಿಸ್ತಾ ಇದೀವಿ, ಮತ್ತೆ ಇನ್ನೊಂದು ಪ್ರಶ್ನೆ ಏನು ಸಾಮಾನ್ಯವಾಗಿ ಪೋಷಕರು ಮಾಡೋದು ಅಂತ ಅಂದ್ರೆ, ಈ ಅನ್ನನ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನ ಕೊಡ್ತಾರೆ. ಹೀಗೆ ಮಾಡಬಹುದಾ ಅಥವಾ ಅದು ಸರಿ ಇಲ್ವಾ, ಅಥವಾ ನಾವೇ ಅದನ್ನು ಮೆತ್ತಗೆ ಮಾಡಿಕೊಂಡು ನಾವು ಸ್ಪೂನಲ್ಲೋ ಅಥವಾ ಬೇರೆ ವಿಧಾನದಲ್ಲಿ ಮೆತ್ತಗೆ ಮಾಡ್ಕೊಂಡು ಕೊಡಬಹುದಾ ಅಥವಾ ಮಿಕ್ಸಿಯಲ್ಲಿ ಮಾಡಬಹುದಾ?
0: ಈಗ ನಾವೇನು ಕೈಯಲ್ಲಿ ಕಿವುಚ್ತೀವೋ ಅದೇ ಮಿಕ್ಸಿ ಮಾಡ್ತಿದೆ ಕೆಲಸ. ಒಂದು ಹಂತದ ತನಕ ನಾವು ಹೇಗೆ ಮಾಡಿದ್ರು ಅದನ್ನು ಒಂದು ಅರ್ಧ ಘನ ಅಥವಾ ಒಂದು ಪೇಸ್ಟ್ ಥರ ಮಾಡಿಕೊಡ್ಬೋದು, ಸಮಸ್ಯೆ ಇಲ್ಲ. ಒಂದು ವಯಸ್ಸಿಗೆ ಮಗುಗೆ 1 ವರ್ಷ ಆಯಿತು ನಂತರ ಮಗುಗೆ ಹಲ್ಲು ಕೂಡ ಬಂದಿರುತ್ತೆ, ಮತ್ತು ಅಗಿಯವಂತ ಒಂದು ಶಕ್ತಿ ಇರುತ್ತೆ, ಆವಾಗ ನಾವು ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡಿಕೊಡೋದಾಗಲಿ ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಂದು ಗಮನಿಸ್ಬೇಕಂದ್ರೆ ಏನೇನು ಕೊಡ್ಬೋದು, ನೀವು ಹೇಳಿದ್ರಿ ಆಲ್ರೆಡಿ ನಾವು ಪ್ಯೂರಿ ಅಂತ ಅಂದ್ವಿ, ನಂತರ ನಾವು ಹೇಳಿ ಸಿರಿಧಾನ್ಯಗಳು ಸರಿಗಳು ಕೊಡ್ಬೋದು ಅಂತ. ಇಲ್ಲಿ ಕಾಮನ್ ಬಿಲ್ಲಿನ 7 ಬಣ್ಣಗಳು ಅಂತ ಹೇಳ್ತೀವಿ, ಅಂದರೆ 7 ರೀತಿಯ ಆಹಾರಗಳನ್ನ ಸೇರಿಸಿ 7 ವಿಧಗಳ ಆಹಾರಗಳಲ್ಲಿ ಕಡೆ ಪಕ್ಷ ನಮಗೆ 4 ರಿಂದ 5 ಇರಬೇಕು ಅಂತ ಹೇಳ್ತೀವಿ. ಅಂದರೆ ಕನಿಷ್ಠ ಇಷ್ಟು ವಿಧಗಳು ಸೇರಿ ಅಥವಾ ವೈವಿಧ್ಯತೆ, ಕನಿಷ್ಠ ವೈವಿಧ್ಯತೆ ಅಂತೀವಿ, ಅಂದರೆ ಇಷ್ಟು ಆಹಾರಗಳು ಸೇರಿಕೊಂಡಾಗ ಮಗುಗೆ ಮುಂದಕ್ಕೆ ಪೌಷ್ಟಿಕಾಂಶದ ಕೊರತೆ ಇರಲ್ಲ ಅಂತ
1: ಅನ್ಕೊಂಡು.
0: ಅನಿಮಿಯಾ ಇರ್ಬೋದು ಅಥವಾ ಬುದ್ಧಿಮಾಂದ್ಯತೆ ಇರ್ಬೋದು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೀವಿ, ಈಗ ಚರ್ಮದ ಬದಲಾವಣೆಗಳಿರ್ಬೋದು ಅಥವಾ ಒಂದು ಇಮ್ಯುನಿಟಿ ಕೊರತೆ ಇರ್ಬೋದು, ಇವೆಲ್ಲ ಏನೂ ಆಗಲ್ಲ ಅಂತ. ಈಗ ನಾವು 7 ವಿಧದ ಆಹಾರಗಳೇನಪ್ಪ ಅಂತಂದರೆ, ಮೊದಲನೇದು ಏಕಧಾನ್ಯಗಳು. ಏಕಧಾನ್ಯಗಳಂದರೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ರಾಗಿ ಇರ್ಬೋದು ಇಂಥವು. ಎರಡನೇದೇನಪ್ಪ ದ್ವಿದಳ ಧಾನ್ಯಗಳು ಅಂದರೆ ಬೇಳೆ ಮತ್ತು ಕಾಳುಗಳು. ಮೂರನೇದು ಹಣ್ಣುಗಳು. ನಾಲ್ಕನೇದು ತರಕಾರಿಗಳು. ಐದನೇದು ಹಾಲು ಮತ್ತು ಡೈರಿ ಉತ್ಪನ್ನಗಳು. ಆರನೇದು ಮೊಟ್ಟೆ ಮತ್ತು ಪೌಲ್ಟ್ರಿ ಹಾಗೂ ಮಾಂಸ ಆಹಾರಗಳು. ಏಳನೇದೇನಪ್ಪ ಅಂದರೆ ತುಪ್ಪ, ಎಣ್ಣೆ, ಬೆಣ್ಣೆ ಇಂಥವು. ಸೊ 7. ಈ ಕಾಮನ ಬಿಲ್ಲು ಎಲ್ಲಿರುತ್ತೆ? ಆಕಾಶದಲ್ಲಿ. ಆಕಾಶ ನಮಗೆ ಎದೆ ಹಾಲು, ಅದ್ರ ಮೇಲೆ ಕಾಮನ ಬಿಲ್ಲು. ಸೊ ಆಗ ಎದೆ ಹಾಲು ಇರಬೇಕು, ಇದನ್ನ ಪೋಷಕರು ಅರ್ಥ ಮಾಡ್ಕೊಂಡ್ರೆ ಕನ್ಫ್ಯೂಷನ್ ಇರೋದೇ ಇಲ್ಲ. 2 ವರ್ಷದ ತನಕ ಖಂಡಿತ ಎದೆ ಹಾಲು ಮತ್ತೆ ಪೂರಕ ಆಹಾರಗಳನ್ನ ಹೆಚ್ಚಿಸ್ತಾ ಹೋಗ್ಬೇಕಾಗುತ್ತೆ.
1: ಅಂದ್ರೆ 1 ವರ್ಷದ ಒಳಗೆ ಆ ಮಗು ನಮ್ ಜೊತೆ ಕೂತ್ಕೊಂಡು ಹೋಳಿಗೆ ಊಟ ಮಾಡೋ ಹಾಗೆ ಆಗ್ಬೇಕು.
0: ಹೌದು, 1 ವರ್ಷ ಆಗೋದಾಗ ನಮಗೂ ಸುಲಭ. ಪೋಷಕರಿಗೆ ಹೇಳೋದಕ್ಕೆ ಏನ್ ಕೊಡ್ಬೇಕು 1 ವರ್ಷ ಆದ್ಮೇಲೆ, ಮನೇಲಿ ಏನೇನ್ ಮಾಡ್ತಾರೆ ಎಲ್ಲಾನು ಕೊಟ್ಕೊಳ್ಳಿ.
1: ನಾವು ದೊಡ್ಡವ್ರು ಏನು ಊಟ ಮಾಡ್ತೀವೋ ಹಾಗೆ ಮಗುನೂ ಕೂಡ ಆ ಎಲ್ಲಾ ಪದಾರ್ಥಗಳನ್ನು ತಿನ್ನಕ್ಕೆ ಶಕ್ತವಾಗಿರುತ್ತೆ ಆಗ ಅನ್ನೋ ತರ.
0: ಇಲ್ಲಿ ಇನ್ನೊಂದು ಗಮನಿಸ್ಬೇಕಾದ ಏನಂದರೆ, ನಾವು ವಿಧಾನ ಈಗ ಮಗುಗೆ ನಾವು ಪ್ರತ್ಯೇಕವಾಗಿ ಕೂರಿಸಿ ಕೊಡೋಂಥದ್ದಲ್ಲ, ನಮ್ಮ ಜೊತೆಯಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸೋದು ಉತ್ತಮ. ಅಲ್ಲದೇ ನಾವೀಗ ಹಳೆ ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮಗೆ ತಿನ್ನಿಸುವಾಗ ಇಲ್ಲ ಈಗ ಎತ್ಕೊಂಡು ಕತೆ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಅಥವಾ ಒಂದು ಕಡೆ ಏನಾದ್ರು ತೋರಿಸ್ಕೊಂಡು ತಿನ್ನಿಸೋರು. ಜೊತೆಗೆ ನಾವೇನು ತಿಂತಿದ್ದೀವಿ, ಹೇಗೆ, ಏನು ಕತೆ, ಅದರದ್ದು ಒಂದು ರುಚಿ ಏನಿರ್ಬೋದು ಅಥವಾ

0: ಆಂಧ್ರತೆ ಏನಿರ್ಬೋದು ಅದು ನಮ್ಗೆ ಗೊತ್ತಾಗ್ತಿತ್ತು. ಈಗ ನಾವು ನೋಡ್ತಿರ್ತೀವಿ ಸ್ಕ್ರೀನ್ ಮುಂದೆ ಇಲ್ಲ, ಅವರು ಚಮಚದಿಂದ ಮಗು ಬಾಯಿಗೆ ತಿರುಪ್ತಿರ್ತಾರ ಪಕ್ಕಕ್ಕೆ ಚೆಲ್ತಿರ್ತಾರ ಗೊತ್ತಾಗಲ್ಲ. ಸೊ ಯಾವತ್ತೂ ದಯವಿಟ್ಟು ಪೋಷಕರತ್ನ ಮಾಡ್ಕೊಂಡಿರೋದು ರೆಸ್ಪಾನ್ಸಿವ್ ಫೀಡಿಂಗ್ ಅಂತೀವಿ, ಅಂದರೆ ಮಗುಗೆ ನಾವು ಪ್ರತಿಸ್ಪಂದಿಸ್ಬೇಕು, ಮಗು ನಮ್ಮ ಜೊತೆ ಪ್ರತಿಸ್ಪಂದಿಸ್ಬೇಕಾಗತ್ತೆ. ನಾವು ಏನು ಆಹಾರ ಕೊಡ್ತಿದ್ದೀವಿ ಮಗು ಮತ್ತು ನಾವು ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡು ಆಹಾರ ಕೊಡಬೇಕಾಗುತ್ತೆ. ಅದರಿಂದ ಬಾಂಧವ್ಯತೆ ಕೂಡ ಬೆಳೀತಾ ಹೋಗುತ್ತೆ ಮತ್ತು ಪ್ರೀತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಮಗುಗೆ ಏನು ತಿಂತಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಅದಕ್ಕೆ ಸ್ಕ್ರೀನ್ ಇರ್ಬೋದು, ಟಿವಿ, ಮೊಬೈಲ್ ಅವೆಲ್ಲ, ಅಥವಾ ಮ್ಯೂಸಿಕ್ ಇರ್ಬೋದು, ಇಲ್ಲ
1: ಏನೂ ಬೇಡ. ಮನೆಯಲ್ಲಿ ನೀವು ಕೂತು ನೀವು ಊಟ ಮಾಡುವಾಗ
0: ನಾವು ತಾಳ್ಮೆಯಿಂದ ಎಷ್ಟೋ ಸರಿ ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಮಾಡಿಸ್ಬೇಕು. ಇನ್ನೊಂದೇನಪ್ಪ ಅಂದರೆ ಒತ್ತಾಯ ಪೂರ್ವಕವಾಗಿ ಆಹಾರ ಕೊಡಬಾರ್ದು ಮಗುಗೆ. ಏನಂತಂದ್ರೆ ಮಗು ಒಂಥರ ಅಸಹ್ಯ ಶುರು ಆಗುತ್ತೆ, ಓ ಏನಪ್ಪ ಇದಿಷ್ಟು ಒತ್ತಾಯ
1: ಬೇಡ ಅಂತ ಅಳ್ತಿರುತ್ತೆ. ಆದರೂ ಇವರು
0: ಏನೂ ಆಗಲ್ಲ, ಪೋಷಕರು ಎಷ್ಟೋ ಜನ ಓ ಸರ್ ಏನು ತಿನ್ನಲ್ಲ ಏನು ತಿನ್ನಲ್ಲ ಸೊ ನಾವು ಕಷ್ಟಪಟ್ಟು ತಿನ್ನಿಸಿದ್ವಿ ವಾಂತಿ ಮಾಡ್ತೇನೆ. ಇಲ್ಲ, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಗು ಏನು ತಿಂದೆ ಹೋದ್ರೂ ಖಂಡಿತ ಏನೂ ಆಗಲ್ಲ, ಹೊಟ್ಟೆ ಹಸುವಾಗಲಿ ಹೊಟ್ಟೆ ಹಸುವ ಮೇಲೆ ಕೊಟ್ಕೊಡಿ. ಜೊತೆಗೆ ನಾವೀಗ ನೋಡಿದ್ರೆ ಪ್ಯಾಕೆಟ್ನಲ್ಲಿ ಸಿಗೋಂಥ ಆಹಾರಗಳನ್ನ ಕೊಡೋಂಥ ಅಭ್ಯಾಸ ಇರ್ತವೆ. ನಮ್ಮ ಮಗುಗೆ ಈಗಲೇ ಶುರು ಮಾಡಿರ್ತಾರೆ, ಒಂದು ಫ್ರೆಂಚ್ ಫ್ರೈಸ್ ಇಷ್ಟ ಅಂತ ಇರ್ಬೋದು, ಅಥವಾ ಮತ್ತೊಂದು ಇಷ್ಟ ಇರ್ಬೋದು ಸುಲಭ ತಿನ್ನೋಕ್ಕೆ ಅಂತ. ಸೊ ಅವೆಲ್ಲ ತಪ್ಪು. ಪ್ಯಾಕೆಟ್ನಲ್ಲಿರೋಂಥ ಯಾವುದೇ ಆಹಾರಗಳನ್ನು ಕೂಡ ಮಗುಗೆ ಕೊಡೋಕೆ ಹೋಗಬಾರ್ದು. ಆದರೆ ನೀವು ಇನ್ನೊಂದು ಕೇಳ್ಬೋದಿಲ್ಲ, ಈಗ ನಾವು ಪ್ರತಿಯೊಂದು ಪೂರಕ ಆಹಾರನ ಮನೇಲಿ ತಯಾರಿಸಿರೋಂಥ ಆಹಾರನೇ ಕೊಡಬೇಕು ಅಂತ ಹೇಳ್ತೀವಿ. ಆದರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಕಮರ್ಷಿಯಲ್ ಆಹಾರ ಕೊಡ್ಬೋದಾ ಇಲ್ವಾ? ಇಲ್ಲೇನಾಗುತ್ತೆ ಅಂದರೆ ಈಗ ಪೋಷಕರು ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಈ ತಾಯಿಗೆ ತಾನೇ ಒಂದು ತಯಾರಿಸುವಂಥ ಸಮಯ ಇರಲ್ಲ. ಸೊ ಆಗ ಒಂದು ಆಹಾರ, ಈಗ ಉದಾಹರಣೆಗೆ ಮೂರು ಸರಿ ನಾವು ಆಹಾರ ಕೊಡ್ತಾ ಇರ್ತೀವಿ ಮಗುಗೆ ಉದಾಹರಣೆಗೆ, ಅದರಲ್ಲಿ ಒಂದು ಆಹಾರ ನಾವು ಮಾರುಕಟ್ಟೆಯಿಂದ ತಂದಿರೋಂಥ ಆಹಾರ ಕೊಟ್ಕೋಬೋದು. ಅವು ಸುಮಾರು ಕಂಪ್ನಿಗಳಿದ್ದಾವೆ, ಪೋಷಕರ ಒಂದು ಸಮಾಧಾನ ಆಯ್ಕೆಗೆ ತಕ್ಕಂತೆ ಕೊಟ್ಕೋಬೋದಾಗುತ್ತೆ.
1: ಸರ್, ಈ ಪೂರಕ ಆಹಾರದ ಮಹತ್ವವನ್ನು ನಮ್ಮ ಜನರಿಗೆ ಹೇಳೋದಕ್ಕೆ ಸರ್ಕಾರದ ಯೋಜನೆಗಳು ಏನೇನು ಅಂತ ಹೇಳ್ತೀರಾ?
0: ಸರ್ಕಾರದಲ್ಲಿ ಈಗ ರಾಷ್ಟ್ರೀಯ ಅಭಿಯಾನ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರ ಅಭಿಯಾನ ಒಂದು ಪೋಷಣ ಅಭಿಯಾನ ಅಂತ ಅಂದ್ಕೊಂಡು, ಅಂದರೆ ಇದರಲ್ಲಿ ಪೂರಕ ಆಹಾರದ ಬಗ್ಗೆ ಅಥವಾ ಮತ್ತು ಪೂರಕ ಆಹಾರ ಕೊಡ್ತಿರುವಂಥ ಮಗು ಇರ್ಬೋದು ಅಥವಾ ಎದೆ ಹಾಲು ಉಣಿಸುವಂಥ ತಾಯಿ ಇರ್ಬೋದು ಗರ್ಭಿಣಿಯರಿಗೆ ಸಹಾಯ ಆಗಲಿ ಅಂತ ಸರ್ಕಾರದ ಕಡೆಯಿಂದ ಕೆಲವು ಪೌಷ್ಟಿಕಾಂಶದ ಆಹಾರಗಳನ್ನ ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ICDS ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಥವಾ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಸಹ ಇರ್ತವೆ. ಅದಲ್ಲದೇ ಇನ್ನೊಂದೇನಪ್ಪ ಇನ್ಫೆಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ಅಂತ, ಈಗ ಅಂಗನವಾಡಿ ಕಾರ್ಯಕರ್ತರನ್ನ ಸಂಪರ್ಕಿಸಿ ಮಾಹಿತಿ ತೊಗೋಬೋದು. ಅದರಿಂದ ಏನೇನು ಕೊಡ್ತಾರೆ, ಈಗ ತಾಯಿ ಕಿಟ್ ಅಂದರೆ ಅಂತ ಕೊಡ್ಬೋದು, ಅಥವಾ ಟೇಕ್ ಅವೇ ಅಥವಾ ಟೇಕ್ ಹೋಮ್ ರೇಷನ್ ಅಂತ ಅಂತೀವಿ, ಅದು ಕೂಡ ಏನು ಕೊಡ್ಬೋದು ಅಂತ ಅದರಲ್ಲಿ ಹತ್ತಿರದ ಸರ್ಕಾರಿ ಕೇಂದ್ರದಲ್ಲಿ ತಿಳ್ಕೊಬೋದು.
1: ಡಾಕ್ಟರ್ ಅನುಷ ಅವರೇ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಚಾಪ್ಟರ್ ವತಿಯಿಂದ ಈ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ?
2: ಈ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇ ಇಲ್ಲ ಪೂರಕ ಆಹಾರ ದಿನ, ಈ ವೃತ್ತಿಯಾಗಿ ನಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸಲು ಒಂದು ರೇಡಿಯೋ ಕಾರ್ಯಕ್ರಮ ಹಾಗೂ ಪೋಷಕರಿಗೆ ಒಂದು ಶಿಕ್ಷಣ ಕಾರ್ಯಕ್ರಮ, ಹೇಗೆ ನಮ್ಮ ಶಾಖೆಯ ಮಕ್ಕಳ ತಜ್ಞರಿದ್ದಾರಲ್ಲ ಅವ್ರ ಹತ್ರ ಒಂದು ಪೇರೆಂಟ್ ಬಂದ್ಬಿಟ್ಟು ತೋರಿಸಿದಾಗ ಒಂದು 6 ತಿಂಗಳ ವಯಸ್ಸಿನ ನಂತರ ಲಸಿಕೆಗೆ ಆಗಲಿ ಇಲ್ಲ ಜನರಲ್ ಚೆಕಪ್ಪೇ ಆಗಲಿ, ಆವಾಗ ನಮ್ಮಲ್ಲಿರೋ ಮಕ್ಕಳ ತಜ್ಞರು ಅವರಿಗೆ ಒಂದು ಅರಿವು ಕೊಡ್ತಾರೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅನ್ನೋದು ಹೇಗಿರಬೇಕು, ಹೇಗೆ ಇನಿಷಿಯೇಟ್ ಮಾಡಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು, ಇದರದ್ದು ಪ್ರಾಮುಖ್ಯತೆ ಏನು ಅನ್ನೋದು ಅದ್ರ ಬಗ್ಗೆ ಒಂದು ಅವರಿಗೆ ಒಂದು ಶಿಕ್ಷಣ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಲ್ಲದೆ ನಮ್ಮ ಶಾಖೆಯ ಮಕ್ಕಳ ತಜ್ಞರಿಗೆ ಒಂದು ಆನ್ಲೈನ್ ವೆಬಿನಾರ್ನ ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ನಾವು ಸಾಕ್ಷ್ಯಾಧಾರಿತ ಪೂರಕ ಆಹಾರ ಅಂದರೆ ಎವಿಡೆನ್ಸ್ ಬೇಸ್ಡ್ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಮತ್ತು ಈಗ ಆರೋಗ್ಯಕರವಾದ ಒಂದು ಮಗುಗೆ ಹೆಂಗೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿದ್ವಿ. ಈಗ ಅಕಸ್ಮಾತ್ ಮಗುಗೆ ಹುಷಾರಿಲ್ದಾಗ, ಮಗು ತುಂಬ ಸಿಕ್ಕಾಗಿದ್ದಾಗ ಆವಾಗ ಹೆಂಗೆ ಪೂರಕ ಆಹಾರನ ಹೆಂಗೆ ಕಂಟಿನ್ಯೂ ಮಾಡಬೇಕು, ಈ ರೀತಿಯಾದ ಒಂದು ಚರ್ಚೆಗಳನ್ನ ನಾವು ಆನ್ಲೈನ್ ವೆಬಿನಾರಲ್ಲಿ ಇಟ್ಕೊಂಡಿದ್ದೀವಿ. ಇದು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಡೇ ಇಲ್ಲ ಪೂರಕ ಆಹಾರ ದಿನ ಇದು ಒಂದು ದಿನದ ಮಾತಲ್ಲ, ಎಲ್ಲ ಮಕ್ಕಳ ತಜ್ಞರು ಇಡೀ ವರ್ಷ ಅವರು ಪ್ರಾಕ್ಟೀಸ್ ಮಾಡೋ ಟೈಮ್ ಎಲ್ಲ ಟೈಮಲ್ಲೂ ಪ್ರತಿ ದಿನ ಮೈಂಡಲ್ಲಿ ಇಟ್ಕೊಂಡು ಒಂದು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗಿರೋ ಒಂದು ಇನಿಷಿಯೇಟಿವ್ ಅಂತ ನಾವು ಹೇಳಲು ಇಚ್ಛಿಸ್ತೀನಿ.
1: ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ಅನುಷಾ ರಾಜ್ ಅವರೇ. ಇದುವರೆಗೂ ಪೂರಕ ಆಹಾರ ಎಷ್ಟು ಮಹತ್ವ, ಅದನ್ನು ಹೇಗೆ ಶುರು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗತ್ತೆ, ಯಾವ್ಯಾವ ಆಹಾರಗಳನ್ನು ಪರಿಚಯ ಮಾಡಬೇಕಾಗತ್ತೆ, ಪರಿಚಯ ಮಾಡುವಾಗ ನಾವು ಏನೇನು ಕ್ರಮಗಳನ್ನು ಪಾಲಿಸಬೇಕಾಗತ್ತೆ, ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ IAP ಮೈಸೂರು ಚಾಪ್ಟರ್ ಕಡೆಯಿಂದ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅದನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದ.
2: ಧನ್ಯವಾದಗಳು.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೂರಕ ಆಹಾರ ದಿನದ ಸಂದರ್ಭದಲ್ಲಿ ಮಕ್ಕಳಿಗೆ ಪೂರಕ ಆಹಾರದ ಅಗತ್ಯ ಮತ್ತು ಮಹತ್ವ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಡಾಕ್ಟರ್ ಅನುಷಾ ರಾಜ್ಕೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
7: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:12. ಕೇಳಿ ಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ, ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮ್ಮ ಆತ್ಮೀಯ ಪುಟ್ಟಾಣಿಗಳಿಗೆಲ್ಲ ನಮಸ್ಕಾರ. ಇಂದಿನ ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಮ್ಮ ಪುಟ್ಟಾಣಿಗಳಿಗೆಲ್ಲ ನಮ್ಮ ದೂರವಾಣಿ ಸಂಖ್ಯೆಗಳು ಗೊತ್ತಿದೆ ಅಲ್ವಾ? ಅಂದರೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ. 251-2582-2 ಮತ್ತೊಂದು 251-0899 ಮೈಸೂರಿನ STD ಕೋಡ್ 0821. ಇದೀಗ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ, ಹಲೋ ಹಲೋ
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಲಕ್ಷ್ಮೀಶಾ ಅಂತ ನನ್ನ ಹೆಸರು.
0: ಲಕ್ಷ್ಮೀಶಾ, ಲಕ್ಷ್ಮೀಶಾ ಏನು ಓದ್ತಾ ಇದೀಯಾ ನೀನು?
1: ನಾನು 7ನೇ ಕ್ಲಾಸ್ ಓದ್ತಾ ಇದ್ದೀನಿ.
0: 7ನೇ ಕ್ಲಾಸ್ ಓದ್ತಾ ಇದೀಯಾ. ನೀ ಏನು ಕತೆ ಹೇಳ್ತೀಯಾ, ಹಾಡು ಹೇಳ್ತೀಯೋ?
1: ಕತೆ.
0: ಕತೆನಾ? ಆಯ್ತು, ಬೇಗ ಕತೆ ಹೇಳು.
1: ಒಂದು ದಿನ ಒಬ್ಬ ಕುಂಬಾರ ದಿನವಿಡೀ ಕೆಲಸ ಮಾಡಿ ಒಂದು ದೊಡ್ಡ ಕುಂಡವನ್ನು ತಯಾರಿಸಿದನು. ಅವನು ಅವನ ಮೇಲೆ ಹೆಮ್ಮೆ ಪಟ್ಟಿಕೊಂಡನು. ಮರುದಿನ ಬೆಳಗ್ಗೆ ಆ ಕುಂಡದೊಳಗೆ ನೀರನ್ನು ಹಾಕಿದನು. ಆದರೆ ಆ ಕುಂಡದಲ್ಲಿ ಒಂದು ಸಣ್ಣ ಬಿರುಕು ಕಾಣಿಸಿತು. ಆ ಬಿರುಕಿನಿಂದ ನೀರು ಹರಿಯಲು ಪ್ರಾರಂಭಿಸಿತು. ಇದನ್ನು ನೋಡಿದ ಕುಂಬಾರ ತುಂಬಾ ದುಃಖಿತನಾಗಿ ಆ ಕುಂಡವನ್ನು ಹೊಡೆಯಲು ಹೊರಟನು. ಆದರೆ ಅವಳ ಮಗಳು ಅವನನ್ನು ತಡೆದಳು. ಆ ಕುಂಡದೊಳಗೆ ಬೀಜವನ್ನು ಬಿತ್ತಿದಳು. ಕೆಲವು ದಿನಗಳ ನಂತರ ಆ ಕುಂಡದಿಂದ ಸುಂದರವಾದ ಹೂವು ಅರಳಿದವು. ಕುಂಡ ತುಂಬಾ ಅತ್ಯಂತ ಸುಂದರವಾಯಿತು. ಈ ಕಥೆಯ ನೀತಿ, ನಮ್ಮ ದುರ್ಬಲತೆಗಳನ್ನು ನಾವೇ ಸರಿಪಡಿಸಬೇಕು. ಧನ್ಯವಾದಗಳು.
0: ಚೆನ್ನಾಗಿ ಹೇಳಿದೆ ಲಕ್ಷ್ಮೀಶಾ. ನೀ ಯಾವ ಶಾಲೆಯಲ್ಲಿ ಓದ್ತಾ ಇರೋದು?
1: ನಳಂದ.
0: ನಳಂದ ಸ್ಕೂಲಾ? ಸರಿ, ಆಯ್ತು. ಮುಂದಿನ ಸತಿ ಹಾಡು ಕಲ್ತ್ಕೊಂಡು ಬರ್ತೀಯಾ? ಆಯ್ತು ಲಕ್ಷ್ಮೀಶಾ, ಬಾಯ್ ಬಾಯ್. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
2: ಹಲೋ
0: ಹಲೋ
3: ಹಲೋ,
0: ಯಾರು ಮಾತಾಡ್ತಾ ಇರೋದು? ನಿನ್ನ ಹೆಸರು ಕೇಳಿಸ್ಲಿಲ್ಲ. ರಜನಿ. ಹೃದಿನಿ, ನೀನ್ ಏನ್ ಓದ್ತಾ ಇದೀಯಾ?
3: ಸೆಕೆಂಡ್ ಸ್ಟ್ಯಾಂಡರ್ಡ್.
0: ಯಾವ ಸ್ಕೂಲ್ ಅಲ್ಲಿ? ಯಾವುದು? ಬಳ್ಳಾರಿ. ಹೌದಾ, ಬಳ್ಳಾರಿಯಿಂದ ನಮ್ಮ ಮೈಸೂರು ಆಕಾಶವಾಣಿ ಕೇಳ್ತಾ ಇದೀಯಾ? ಹೌದಾ, ನಿನಗಿಷ್ಟ ಆಗತ್ತಾ ಮೈಸೂರು ಆಕಾಶವಾಣಿ?
3: ನನಗೆ ತುಂಬಾ ಇಷ್ಟ, ನಮ್ಮ ಅಮ್ಮನು ಕೇಳ್ತಾಳೆ.
0: ಹೌದಾ, ನೀ ಯಾವ್ಯಾವ ಕಾರ್ಯಕ್ರಮ ಕೇಳಿದ್ಯಾ? ಮಕ್ಕಳ ಮಂಟಪ ಪ್ರತಿ ವಾರ ಕೇಳ್ತೀಯ, ಶನಿವಾರ ಭಾನುವಾರ.
3: ಶನಿವಾರ ಮತ್ತೆ ನಾಟಕಗಳು ಎಲ್ಲ ಕೇಳ್ತೀನಿ.
0: ಹೌದಾ, ಆಯ್ತು. ಇವತ್ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
3: ಹಾಡು.
0: ಆಯ್ತು, ಹಾಡು ಹಾಡು.
3: ವೀರ ಮಾರುತಿ ಗಂಭೀರ ಮಾರುತಿ, ವೀರ ಮಾರುತಿ ಸಮರ ಶೂರ ಮಾರುತಿ,

0: મારુતિ, વીર મારુતિ, સમર શૂર મારુતિ, પવન મારુતિ, રામ ભક્ત લંકા દહન મારુતિ, મૌની મારુતિ, મહાયાની મારુતિ, ધીર મારુતિ, ગંભીર મારુતિ, વીર મારુતિ, સમર શૂર મારુતિ, ધીર મારુતિ, સમર શૂર મારુતિ.
1: ತುಂಬಾ ಚೆನ್ನಾಗಿ ಹೇಳಲೆ. ಯಾರು ಹೇಳ್ಕೊಟ್ರು ಇದನ್ನ?
0: ಅಮ್ಮ.
1: ಅಮ್ಮ ಹೇಳ್ಕೊಟ್ರಾ? ಆಯ್ತು. ಹೀಗೆ ನಮ್ಮ ಮೈಸೂರು ಆಕಾಶವಾಣಿ ಕೇಳಿಸ್ಕೊತಾ ಇರು. ಮುಂದಿನ ಸತಿನೂ ಕೂಡ ಕರೆ ಮಾಡಿ ಒಂದು ಕತೆ ಅಥವಾ ಹಾಡನ್ನ ಹಾಡು. ಓಕೆ, ಬಾಯ್
0: ಬಾಯ್.
1: ಮುಂದಿನ ಕರೆ. ಹಲೋ
2: ಹಲೋ,
1: ಯಾರು ಮಾತಾಡ್ತಾ ಇರೋದು?
2: ನನ್ನ ಹೆಸರು ಅನಿಕಾ.
1: ಅನಿಕಾ ಎಲ್ಲಿಂದ?
2: ಗುಂಡ್ಲುಪೇಟೆ.
1: ಗುಂಡ್ಲುಪೇಟೆಯಿಂದ. ನಮಗೆ ನೀವು ರೇಡಿಯೋ ಕೇಳ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಸಿಕ್ಸ್ತ್. ಏನ್ ಇವತ್ತು ಹಾಡಾಡ್ತೀಯ ಕತೆ ಹೇಳ್ತೀಯ?
2: ಹಾಡು.
1: ಹಾಡಾ? ಆಯ್ತು ಹಾಡು.

0: ಅನಿಕ, ನೀನು ಸಂಗೀತ ಕಲಿತಾ ಇದೀಯಾ?
1: ಹೌದು.
0: ಹೌದಾ, ಚೆನ್ನಾಗಿ ಹಾಡ್ದೆ. ಮುಂದಿನ ಬಾರಿ ಒಂದು ಕತೆ ಕಲ್ತ್ಕೊಂಬರ್ತೀಯಾ? ಓಕೆ, ಬಾಯ್.
1: ಓಕೆ, ಬಾಯ್.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ,
1: ಹಲೋ,
0: ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಶ್ರುತಿ.
0: ಶ್ರುತಿ. ಶ್ರುತಿ, ಇವತ್ತು ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
1: ಕತೆ.
0: ಕತೆನಾ? ಸರಿ, ಹೇಳು ಕತೆನ.
1: ಕೃಷ್ಣದೇವರಾಯ ಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣ ಅಂತ ಇರ್ತಾನೆ. ತೆನಾಲಿ ರಾಮನ್ನ ನಿಂಗ ಮಕ್ಕಳ ಯಾಸ್ತಾನ ಬಿಟ್ಟು ಹೋಗುವ.
0: ಶ್ರುತಿ, ನಿನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲ. ಹಲೋ, ಕರೆಯಲ್ಲಿ ತೊಂದರೆ ಉಂಟಾಗಿದೆ, ಮುಂದಿನ ಕರೆಗೆ ಹೋಗೋಣ. ಹಲೋ, ಹಲೋ, ಹಲೋ,
2: ಹಲೋ,
0: ಯಾರು ಮಾತಾಡ್ತಾ ಇರೋದು?
2: ನನ್ನ ಹೆಸರು ಸಾಧ್ವಿ. ನಮಸ್ತೆ ಮೇಡಮ್.
0: ನಿನ್ನ ಹೆಸರು
2: ಸಾಧ್ವಿ ಅಂದೆ.
0: ಸಾಧ್ವಿ.
2: ಸಾಧ್ವಿ ಅಂದೆ.
0: ಯಾವ ಊರಿಂದ ಕರೆ ಮಾಡಿರೋದು ಸಾಧ್ವಿ?
2: ಮೈಸೂರು.
0: ಮೈಸೂರು. ಏನು ಓದ್ತಾ ಇದೀಯಾ?
2: ಎರಡನೇ ಸ್ಟ್ಯಾಂಡರ್ಡ್.
0: 2ನೇ ಸ್ಟ್ಯಾಂಡರ್ಡು. ಯಾವ ಸ್ಕೂಲು?
2: ಸೆಂಟ್ರಲ್ ಸ್ಕೂಲ್.
0: ಯಾವುದಪ್ಪ?
2: ಸೆಂಟ್ರಲ್ ಸೆಂಟ್ರಲ್ ಸ್ಕೂಲ್.
0: ಹೌದಾ? ಇವತ್ತು ನೀ ಕತೆ ಹೇಳ್ತೀಯ ಹಾಡು ಹೇಳ್ತೀಯಾ?
2: ಹಾಡು.
0: ಆಯಿತು, ಹಾಡು ಹಾಡು, ನಾವೆಲ್ಲ ಕೇಳಿಸ್ಕೋತೀವಿ.

മാട ബി ആട്ടുകളക ചെടുകള മാട ബി ആട്ടുകളക ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಕೇಳು ಕೇಳವಿ ಸ್ವಾಮಿ ನಾವು ನಿಮ್ಮಗ ಸ್ವಾಮಿ ನಾವು ನಿಮ್ಮಗ ಸದ್ದು ಗದ್ದಾರ ಹೋಯ್ ಸದ್ದು ಗದ್ದಾರ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾರ ಮಾಡಬೇಡ್ರಿ ಆಟದೊಳಗ ಕೂತಿರಿ ಹೆಣ್ಣು ಗಂಡು ಬಟ್ಟಿಸ ಬಾಯಿರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮೇಲ ಕೂತಿರಿ ಹೆಣ್ಣು ಗಂಡು ಬಟ್ಟಿಸ ಬಾಯಿರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮೇಲ.

0: ತುಂಬ ಚೆನ್ನಾಗಿ ಹಾಡಿದೆ ಸಾಧ್ವಿ. ಧನ್ಯವಾದಗಳು. ಮುಂದಿನ ಸತಿಗೆ ಒಂದು ಕತೆ ಕಲ್ತ್ಕೊಂಬಾ. ಓಕೆ, ಬಾಯ್ ಬಾಯ್. ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾನು ಶಾನ್ವಿತಾ ಶ್ರೀಬಿಯಾರ್.
0: ಏನಪ್ಪ?
1: ಹಲೋ
0: ಹಲೋ, ನಿನ್ನ ಹೆಸರು ಕೇಳಿಸ್ಲಿಲ್ಲ.
1: ಶಾನ್ವಿತಾ ಶ್ರೀಬಿಯಾರ್.
0: ಶಾನ್ವಿತಾ ಶ್ರೀ, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ?
1: ನಾನು
0: ಫಿಫ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು?
1: ನಾನು ಕ್ರೈಸ್ಟ್ ಶ್ಯಾಮಲ್ ಪಬ್ಲಿಕ್ ಸ್ಕೂಲ್, ಗುಂಡ್ಲುಪೇಟೆ.
0: ಗುಂಡ್ಲುಪೇಟೆ. ಇವಾಗ ನೀನು ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
1: ಹಾಡು ಹೇಳ್ತೀನಿ.
0: ಹಾಡು ಹೇಳ್ತೀಯಾ? ಆಯಿತು, ಹಾಡು.

0: ಹಲೋ,
1: ತುಂಬಾ ಚೆನ್ನಾಗಿ ಹಾಡ್ದೆ ಶಾನ್ವಿತಶ್ರೀ. ನೀ
0: ಥ್ಯಾಂಕ್
1: ಹೇಳ್ದಂಗೆ
0: ಯು ಮ್ಯಾಮ್.
1: ಎಲ್ಲಾರ್ಗು
0: ಮ್ಯಾಮ್ ನನ್ನ ತಂಗಿನ ಮಾತಾಡ್ತಾಳೆ.
1: ನೀ ಹೇಳ್ದಂಗೆ ಎಲ್ಲಾರ್ಗು ಬೇಕೇ ಬೇಕಲ್ವ ತರಕಾರಿ? ನೀ
0: ಮ್ಯಾಮ್
1: ಎಲ್ಲ
0: ನನ್ನ ತಂಗಿನೂ
1: ತರಕಾರಿನೂ
0: ಹಾಗೆ ಅಂತಾಳೆ.
1: ತಿಂತ್ಯಾ? ನೀ ಎಲ್ಲ ತರಕಾರಿನೂ ತಿಂತ್ಯಾ?
0: ಹೌದು ಮ್ಯಾಮ್.
1: ಹಾ, ಗುಡ್. ಆಯ್ತು, ನಿನ್ ತಂಗಿಗೆ ಫೋನ್
0: ನನ್ನ
1: ಕೊಡ್ತೀಯಾ?
0: ತಂಗಿನೂ ಹಾಕ್ತಾಳೆ.
1: ಕೊಡು ಕೊಡು. ಹಲೋ,
0: ಹಲೋ,
1: ಏನಪ್ಪ ನಿನ್ನ ಹೆಸರು?
0: ನಿಶ್ವಿತಾ.
1: ಆಯ್ತು, ಇವಾಗ ಹಾಡು ಹಾಡ್ತೀಯಂತೆ, ಹಾಡು.
0: ಬಸ್ಸು ಬಸ್ಸು ಕೆಂಪು ಬಿಳಿ ಬಣ್ಣ ನೋಡು ಬಾರಣ್ಣ, ಆರು ಸಕ್ರ ಇರೋದು ನಾಲ್ಕಂದ್ರೆ.

0: tagove, tra il tagove, barbare, guppi mari, tangi, calano puri, i parcere, ti nona, aula, ti, furigaro, tangi, rove, salpatalo, aula, ti, furigaro, amma, mi chiedi, mi, cola, dinde, altini, ಎಲ್ಲಾರು ಕರ್ತೀನಿ ಬಾ.
1: ಮಳೆ ಬಂದು
0: ಮಳೆ ಬತ್ತು ಮಳೆ ಕೊಳೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ, ಬಿಸಿಲು ಬತ್ತು ಬಿಸಿಲು ಕಾಟು ಟೋಪಿ ತೆಗೆ, ಬಾವಿ ಹಳ್ಳಿ ನೀರು ಸೇರಿ ಹಾಕಿ ಹೋಗೆ.
2: ಚೆನ್ನಾಗಿ ಹಾಡ್ದೆ, ಯಾರು ಹೇಳ್ಕೊಟ್ರು ನಿಂಗಿದೆಲ್ಲ? ಅಮ್ಮ ಹೇಳ್ಕೊಟ್ರಾ? ಆಯ್ತು, ಮುಂದಿನ ಸತಿಗೆ ಒಂದು ಪುಟಾಣಿ ಕತೆ ಕಲ್ತ್ಕೊಂಬ, ಸರಿನಾ? ಓಕೆ ಪುಟಾಣಿ, ಬಾಯ್ ಬಾಯ್. ಮುಂದಿನ ಕರೆ. ಹಲೋ,
3: ಹಲೋ ಮ್ಯಾಮ್,
2: ಯಾರು ಮಾತಾಡ್ತಾ ಇರೋದು?
3: ಸಂಸ್ಕೃತಿ.
2: ಸಂಸ್ಕೃತಿ, ಇವತ್ತು ಕತೆ ಹೇಳ್ತಾ ಇದೆಯೋ ಹಾಡು ಹೇಳ್ತಾ ಇದೆಯೋ?
3: ಹಾಡು ಮ್ಯಾಮ್.
2: ಹಾಡು, ಆಯ್ತು ಹಾಡು, ನಾವೆಲ್ಲರೂ ಕೇಳಿಸ್ಕೋತೀವಿ.
3: ಓಕೆ ಮ್ಯಾಮ್.

0: ಬದುಕಿರೋ.
1: ಚೆನ್ನಾಗಿ ಹಾಡ್ದೆ ಸಂಸ್ಕೃತಿ. ನೀನು ಸಂಗೀತ ಕಲಿತಾ ಇದೀಯಾ?
0: ಹಾ ಮ್ಯಾಮ್.
1: ಆಯಿತು, ಹೀಗೆ ನಿನ್ನ ಅಭ್ಯಾಸನ ಮುಂದುವರಿಸು.
0: ಓಕೆ
1: ಮತ್ತೆ
0: ಮ್ಯಾಮ್.
1: ಮುಂದಿನ ಸತಿನೂ ಕರೆ ಮಾಡು. ಬಾಯ್.
0: ಓಕೆ ಮ್ಯಾಮ್, ಬಾಯ್ ಮ್ಯಾಮ್.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ.
0: ಹಲೋ
1: ಹಲೋ, ಯಾರು ಮಾತಾಡ್ತಾ ಇರೋದು?
0: ಗೌತಮಿ.
1: ಗೌತಮಿ, ಏನು ಓದ್ತಾ ಇದೀಯಾ? ಏನು ಓದ್ತಾ ಇದೀಯಾ ಗೌತಮಿ? ಎಷ್ಟನೇ ಕ್ಲಾಸು? ಸೆವೆಂತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು?
0: ಶ್ರೀ ಗುರುಮಲ್ಲೇಶ್ವರ ಕಾನ್ವೆಂಟು.
1: ಶ್ರೀ ಗುರುಮಲ್ಲೇಶ್ವರ ಕಾನ್ವೆಂಟು. ಆಯ್ತು, ನೀನು ಇವತ್ತು ಕತೆ ಹೇಳ್ತಾ ಇದೆಯೋ ಹಾಡು ಹೇಳ್ತಾ ಇದೆಯೋ?
0: ಒಗಟುಗಳು ಹೇಳ್ತೀನಿ.
1: ಒಗಟುಗಳು ಹೇಳ್ತೀಯ? ಆಯ್ತು ಹೇಳು.
0: ಮರದಲ್ಲಿರುವ ಗರುಡ ಆದರೆ ಹೊಟ್ಟೆ ಇಲ್ಲ, ಬಿಳಿ ಕಡಗ ಅದನ್ನು ಓಡಿಸಿದವನು ಮೈಸೂರು ಹುಡುಗ. ಉತ್ತರ?
1: ಓ, ನನ್ನೇ ಒಗಟು ಕೇಳ್ಬಿಟ್ಟಿಯ, ಗೊತ್ತಿಲ್ಲ ನಂಗೆ ಉತ್ತರ.
0: ತೆಂಗಿನಕಾಯಿ.
1: ತೆಂಗಿನಕಾಯಾ? ಓಕೆ ಓಕೆ ಓಕೆ. ನೀ ಎಲ್ಲಿ ಕಲ್ತಿ ಒಗಟ್ನ?
0: ನಮಗೆ ನನ್ ಚೆನ್ನಾಗಿ ಓದ್ತೀನಿ ಅಂದ್ಬಿಟ್ಟು ನಮ್ಮ ಕ್ಲಾಸ್ ಟೀಚರ್ ಒಗಟುಗಳ್ದು ಬುಕ್ ಕೊಟ್ಟಿದ್ದಾರೆ.
1: ಓ, ಅದ್ರಲ್ಲಿ ನೋಡ್ಕೊಂಡು ನಮ್ಮನ್ನು ಕೇಳಿದ್ಯಾ ನೀನು? ಹೌದಾ, ಸರಿ ಸರಿ ಸರಿ. ನಮ್ಮ ಮೈಸೂರು ಆಕಾಶವಾಣಿ ಮಕ್ಕಳ ಮಂಟಪ ಅದೆಲ್ಲ ಕೇಳ್ತಾ ಇರ್ತೀಯಾ? ಆಯಿತು ಆಯಿತು, ಹೀಗೆ ಕೇಳ್ತಾ ಇರು. ಮುಂದಿನ ಸತಿಗೆ ಕತೆ ಅಥವಾ ಹಾಡನ್ನು ಕಲ್ತ್ಕೊಂಡು ಬರ್ತೀಯಾ?
0: ಸರಿ.
1: ಆಯಿತು, ಓಕೆ. ಬಾಯ್ ಬಾಯ್ ಗೌತಮಿ. ಹಲೋ ಹಲೋ
0: ಹಲೋ,
1: ಯಾರು ಮಾತಾಡ್ತಾ ಇರೋದು?
0: ಆದ್ಯಾ.
1: ಆದ್ಯಾ, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ?
0: ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ.
1: ಥರ್ಡ್ ಸ್ಟ್ಯಾಂಡರ್ಡ್? ಯಾಕೆ, ನೀ ಎಷ್ಟನೇ ಕ್ಲಾಸ್ ಮರ್ತೋಯ್ತಾ?
0: ಇಲ್ಲ.
1: ಸ್ಕೂಲ್ ಶುರು ಆಯ್ತಾ?
0: ಹಾಂ.
1: ಯಾವ ಸ್ಕೂಲು ನೀ ಓದ್ತಾ ಇರೋದು?
0: ವಿಜಯ ವಿಠಲ.
1: ವಿಜಯ್ ವಿಠಲ. ಇವಾಗ ಮತ್ತೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
0: ಹಾಡು.
1: ಹಾಡಾ? ಆಯಿತು ಹಾಡು. ನಾವೆಲ್ಲರೂ ಕೇಳಿಸ್ಕೊಳ್ಳೋಕೆ ಕಾತರರ ಕಾಯ್ತಾ ಇದ್ದೀವಿ.

0: ಹೇಳ್ತಾ ಇರೋದು?
1: ಶ್ರುತಿ.
0: ಶ್ರುತಿ, ಆಗ್ಲೇ ನಿನ್ನ ಕರೆಯಲ್ಲಿ ಕಡಿತ ಉಂಟಾಯ್ತು, ಏನೋ ತೊಂದರೆ ಇತ್ತು, ಕೇಳಿಸ್ತಾ ಇರಲಿಲ್ಲ ನಿನ್ನ ಕತೆ.
1: ಗೊತ್ತಾಯ್ತು.
0: ಇವಾಗ ಹೇಳ್ತೀಯಾ?
1: ಹಾ,
0: ಆಯ್ತು ಹೇಳಪ್ಪ.
1: ಅಂತ ಹೇಳ್ತಾನೆ. ಅವನು ತುಂಬಾ ಬುದ್ಧಿವಂತ. ಒಂದ್ ದಿವಸ ರಾಜ ಅವನ್ಗೆ ಬೈದ್ಬಿಟ್ಟು ನಂಗೆ ಮಖ ತೋರಿಸ್ಬೇಡ ಹೋಗು ಅಂತ ಕಳಿಸ್ಬಿಡ್ತಾನೆ. ಆಗ ಇವನು ತನ್ನ ಅಮ್ಮ ಬಂದ್ಬಿಟ್ಟು ಏನಪ್ಪ ಮಾಡೋದೀಗ, ರಾಜ ಮಖ ತೋರಿಸ್ಬೇಡ ಅಂತ ಅಂದವರಲ್ಲ ಮಾಡ್ತಾ ಇರ್ತಾನೆ. ಆಗ ನಂಗೊಂದು ಪ್ಲಾನ್ ಹೋಯ್ತಾನೆ. ಒಂದು ಮರಕ್ಕೆ ತಕೋಬಿಟ್ಟು ಅದಕ್ಕೆ ಮಾಡ್ಬಿಟ್ಟು ಕಣ್ಣಂಗೆ ಚಿತ್ರ ಬಿಟ್ಬಿಟ್ಟು ತರನ ಚಿತ್ರ ಬಿಟ್ಬಿಟ್ಟು ಮುಖಕ್ಕೆ ದಬ್ಬಾಕೊಂಡು ಆಮೇಲೆ ಕೃಷ್ಣದೇವಸ್ಥಾನಕ್ಕೆ ಕೃಷ್ಣದೇವರಾಯಂತವು ಮಾತಾಡ್ತಾ ಇರ್ತಾನೆ. ಆಗ ಯಾರಪ್ಪ ನೀನು ಅಂತ ಕೃಷ್ಣದೇವರಾಯ ಕೇಳ್ತಾನೆ. ಅದಕ್ಕೆ ನಾನು ತೆಗೆದ್ರೆ ನೀವು ಬರ್ತೀರಿ, ನಾನು ತೆಗಿಯಕ್ಕಿಲ್ಲ ಅಂತ ಅಂತಾನೆ. ಸಿಕ್ಕಿರ ತೆಗಿ ಅಂತ ಅಂತಾನೆ. ಅದಕ್ಕೆ ಇಲ್ಲ ನಾನು ತೆಗಿಯಲ್ಲ ಅಂತ ಹೇಳ್ತಾನೆ. ಏನಂತೆ ಯಾರು ನೀನು ಅಂತ ಅಂತಾನೆ. ಆಗ ನಾನು ತೆನಾಲಿ ರಾಮಕ್ಕೆ ಮಖ ತೋರಿಸ್ಬೇಡಿ ಅಂತಿರಲ್ಲ, ಅದಕ್ಕೆ ನಾನು ಸಭಕ ಬಂದೆ ಅಂತ ಅಂತಾನೆ. ಅದಕ್ಕೆ ಕೃಷ್ಣದೇವರಾಯ ಅಂತ ಹೇಳ್ತಾನೆ. ಆಗ ಅವನ ಮೆಚ್ಚಿ ಹಂಗೆ ನಾಣ್ಯಗಳ ಕೊಡ್ತಾನೆ.
0: ಎಲ್ಲಿ ಕಲಿತೆ ತೆನಾಲಿ ರಾಮಕೃಷ್ಣನ ಕಥೆನ ಶ್ರುತಿ?
1: ಅಮ್ಮ
0: ಅಮ್ಮ ಹೇಳ್ಕೊಟ್ರಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ತೆನಾಲಿ ರಾಮಕೃಷ್ಣನ್ ಎಲ್ಲ ಥರಲ್ಲೂ ಈ ಥರ ಹಾಸ್ಯಾಸ್ಪದವಾಗಿರುತ್ತೆ, ಒಂಚೂರ್ ಚೂರ್ ಚೂರ್ ಚೂರ್ ನಗು ಆಗಿರುತ್ತೆ
1: ಹೌದು.
0: ಅಲ್ವಾ? ಅವನ ಸಮಯ ಪ್ರಜ್ಞೆ ಹೀಗಿರ್ತಾ ಇತ್ತು, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾ ಇದ್ದ. ಆಯಿತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸತಿ ಒಂದು ಹಾಡು ಹಾಡು.
1: ಓಕೆ, ಬಾಯ್ ಬಾಯ್.
0: ಓಕೆ, ಬಾಯ್. ಮುಂದಿನ ಕರೆ. ಹಲೋ,
2: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಆಕಾಶವಾಣಿ, ಹಲೋ ಹಲೋ
4: ಹಲೋ,
0: ಯಾರು ಮಾತಾಡ್ತಾ ಇರೋದು?
4: ಶಾರದಾ.
0: ಶಾರದಾ, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ಶಾರದಾ?
4: ಇವಾಗ ನಾನು
0: ಥರ್ಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು?
4: ಆಚಾರ್ಯ ವಿದ್ಯಾಕುಲ.
0: ಆಚಾರ್ಯ ವಿದ್ಯಾಕುಲ. ನಾ ಇವತ್ತೇನು ಹಾಡಾಡ್ತೀಯೋ ಅಥವಾ ಕತೆ ಹೇಳ್ತೀಯೋ? ಸ್ತೋತ್ರ ಹೇಳ್ತೀಯ? ಆಯ್ತು, ನೀ ಯಾವ ದೇವರ ಸ್ತೋತ್ರ ಹೇಳ್ತಾ ಇದೀಯಾ?
4: ರಾಮಂದ.
0: ರಾಮಂದ, ಆಯ್ತು, ನೀನ್ ಸ್ತೋತ್ರ ಹೇಳು, ನಾವೆಲ್ಲರೂ ಕೇಳಿಸ್ಕೋತೀವಿ.
4: ಪೂರ್ವಂ ರಾಮ ತಪೋವನಾಧಿಕಮಹಲಂ ಹತ್ವಾ ಮೃಗ ಕಾಂಚನಂ ವೈದೇಹಿ ಹರಣಂ ಚಕಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ಗ್ರಹಣನಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ವಿ ರಾಮಾಯಣಂ.
0: ಅಲ್ಲ, ಒಂದೇ ಸ್ತೋತ್ರದಲ್ಲಿ ಇಡೀ ರಾಮಾಯಣನೇ ಹೇಳ್ಬಿಟ್ಟಿಯಲ್ಲ, ಯಾರು ಹೇಳ್ಕೊಟ್ರು ಇದನ್ನ? ಚೆನ್ನಾಗಿ ಹೇಳ್ದೆ ಶಾರದಾ.
4: ಅಜ್ಜಿ ಹೇಳ್ಕೊಟ್ಟು.
0: ಹೌದಾ? ಈ ಸ್ತೋತ್ರದ ಇಂಪಾರ್ಟೆನ್ಸೇ ಅದು, ಒಂದು ಸ್ತೋತ್ರದಲ್ಲಿ ಇಡೀ ರಾಮಾಯಣವನ್ನ ಹೇಳುತ್ತೆ ಈ ಶ್ಲೋಕ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ದೆ. ಮುಂದಿನ ಸತಿಗೆ ಹಾಡು ಕತೆ ಎಲ್ಲ ಕಲ್ತ್ಕೊಂಬಾ. ಓಕೆ ಶಾರದಾ, ಬಾಯ್ ಬಾಯ್.
4: ಬಾಯ್.
0: ಮುಂದಿನ ಕರೆ. ಹಲೋ ಹಲೋ ಹಲೋ,
5: ಹಲೋ,
0: ಯಾರು ಮಾತಾಡ್ತಾ ಇರೋದು?
5: ನಾನು ಮುಳ್ಳೂರಿಂದ ಮಾತಾಡ್ತಿರೋದು. ನನ್ನ ಹೆಸರು ಲಕ್ಷ್ಮಿತಾ.

0: ಲಕ್ಷ್ಮಿತಾ.
1: ಹಾ,
0: ಲಕ್ಷ್ಮಿತಾ ಮುಳ್ಳೂರಿಂದ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ?
1: ನಾನು ಇವಾಗ 5ನೇ ಕ್ಲಾಸ್ ಓದ್ತಿದ್ದೀನಿ.
0: 5ನೇ ಕ್ಲಾಸ್ ಓದ್ತಾ ಇದೀಯಾ? ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
1: ಹಾಡು ಹೇಳ್ತೀನಿ.
0: ಹಾಡು ಹೇಳ್ತೀಯಾ? ಆಯ್ತು ಹಾಡು.
1: ಅಮ್ಮ ಅಮ್ಮ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅಪ್ಪನ್ ಕಂಡ್ರೆ ಇಷ್ಟ ಆದ್ರೆ ಕೋಪ ಸ್ವಲ್ಪ ಕಷ್ಟ. ಅಮ್ಮ ಅಮ್ಮ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅಪ್ಪನ್ ಕಂಡ್ರು ಇಷ್ಟ ಆದ್ರೆ ಕೋಪ ಸ್ವಲ್ಪ ಕಷ್ಟ. 9 ತಿಂಗಳು ಹೊತ್ತು ಎತ್ತೆ ಅದಕ್ಕೆ ಈ ಪ್ರೀತಿ, ಮರದಲ್ಲೆತ್ತಿ ಓಡಾಡಿದ್ದೆ ಅದಕ್ಕೆ ಪ್ರೀತಿ ಜಾಸ್ತಿ, ಅದಕ್ಕೆ ಪ್ರೀತಿ ಜಾಸ್ತಿ. ಅಮ್ಮ ಅಮ್ಮ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅಪ್ಪನ್ ಕಂಡ್ರು ಇಷ್ಟ ಆದ್ರೆ ಕೋಪ ಸ್ವಲ್ಪ ಕಷ್ಟ. ಹಸುವಿನಿಂದ ಹೊತ್ತ ಎಲ್ಲ ಹಾಲಡಿಸಿದ್ದೆ ನೀನು, ಲಾಲಿ ಹಾಡಿ ತಟ್ಟಿ ತಟ್ಟಿ ಮಲಗಿಸಿದ್ದೆ ನೀನು, ಮಲಗಿಸಿದ್ದೆ ನೀನು. ಅಮ್ಮ ಅಮ್ಮ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅಪ್ಪನ್ ಕಂಡ್ರು ಇಷ್ಟ ಆದ್ರೆ ಕೋಪ ಸ್ವಲ್ಪ ಕಷ್ಟ, ಕೋಪ ಸ್ವಲ್ಪ ಕಷ್ಟ. ಧನ್ಯವಾದಗಳು.
0: ಚೆನ್ನಾಗಿ ಹಾಡ್ದೆ ಲಕ್ಷ್ಮಿತಾ. ಎಲ್ಲಿ ಕಲ್ತ್ಕೊಂಡೆ ಇದನ್ನ?
1: ನಾನು ಸಂಗೀತ ಕ್ಲಾಸ್ ಕೈತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಆವಾಗ ಇದನ್ನ ಹೇಳ್ಕೊಟ್ಟಿದ್ದು
0: ಹೌದಾ? ಇವಾಗ ಯಾಕೆ ಹೋಗ್ತಾ ಇಲ್ಲ?
1: ಅವರು 1 ಅವರ್ ಹೇಳ್ಕೊಡ್ತೀನಿ ಅನ್ಬಿಟ್ಟು ಬರೀ 25 ನಿಮಿಷ ಹೇಳ್ಕೊಡ್ತಿದ್ರು.
0: ಹೌದಾ? ಸರಿ ಸರಿ ಆಯಿತು. ಇನ್ನೂ ಹಲವಾರು ಕೀರ್ತನೆಗಳನ್ನ ಎಲ್ಲಾನು ಕಲ್ತ್ಕೊಂಡು ಹೀಗೆ ಹಾಡ್ತಾ ಇರು. ಓಕೆನಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.
1: ಬಾಯ್ ಬಾಯ್.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
3: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
4: ಅವಳು ವಯಸ್ಸಿಗೆ ಮೀರ ಬುಕ್ಸ್ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
2: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮ ಮಕ್ಕಳ ಮಂಟಪ.
0: ಇದು ಬಹುಶಃ ಕಡೆಯ ಕರೆ ಆಗಿರುತ್ತೆ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ಆಯ್ತು. ವೃಂದಗಾನದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ರಿ. ಇವಾಗ ಸಮಯ ಇಲ್ಲ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ ಹೆಸರೇನು ಹೇಳ್ಬಿಡಿ. ನಿಮ್ ಹೆಸರು ಮನ್ವಿತಾ. ಎಲ್ಲಾರು ವೃಂದಗಾನದಲ್ಲಿ ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಳಗ್ಗೆ ಬೆಳಗ್ಗೆನೆ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಾರ ಕತೆ ಕಲಿತು ಕರೆ ಮಾಡಿ. ಕೇಳಿ ಗಿಳಿಗಳೇ, ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಎಫ್ಎಂ 100.6 ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30.

0: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಎಂ ವೈ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿಗರು ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪುಟಾಣಿ ಮಕ್ಕಳೇ, ರೇಡಿಯೋ ಮುಂದೆ ಬಂದು ಕೂತಿದ್ದೀರಿ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಇವತ್ತಿನ ಕಾರ್ಯಕ್ರಮ ಚೈತನ್ಯ ಚಿಲುಮೆ ಪ್ರಸಾರ ಮಾಡ್ತಾಯಿದ್ದೀವಿ. ಈಗ ನಾನು ಆಕೆನ ಪರಿಚಯ ಮಾಡಿಕೊಡ್ತೀನಿ. ಆಕೆನೇ ನಮ್ಮ ಮೈಸೂರಿನ ವಿಜಯ ವಿಠಲ ವಿದ್ಯಾಶಾಲೆಯ ವಿದ್ಯಾರ್ಥಿನಿ ಸ್ಫಟಿಕಾ ಎಸ್ ಭಾರದ್ವಾಜ. ನಮ್ಮ ಸ್ಫಟಿಕನ ಹತ್ರ ಬಹಳಷ್ಟು ವಿಶೇಷತೆಗಳನ್ನು ಹೊಂದ್ಕೊಂಡಿದ್ದಾಳೆ. ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಬಹಳಷ್ಟು ದಾಖಲೆಗಳನ್ನು ತನ್ನದಾಗಿಸ್ಕೊಂಡಿದ್ದಾಳೆ. ಚಿಕ್ಕ ವಯಸ್ಸು 9 ವರ್ಷದ ಹುಡುಗಿ, 4ನೇ ತರಗತಿ ಓದ್ತಾ ಇದ್ದಾಳೆ, ಅದು ವಿಜಯ ವಿಠಲ ಶಾಲೆಯಲ್ಲಿ. ಈಗ ಆ ಹುಡುಗಿ ನಮ್ಮ ಚೈತನ್ಯ ಚಿಲುಮೆಯಲ್ಲಿ ಭಾಗವಹಿಸಿದ್ದಾಳೆ. ಅವಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಹಾಗೆ ಕೂಡ ಸ್ಫಟಿಕನ ತಾಯಿ ಗೀತಾ ಎಂ ವೈ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೊದಲು ನಾನು ಮಾತಾಡಿಸ್ತೀನಿ ಸ್ಫಟಿಕನ. ಸ್ಫಟಿಕಾ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್.
2: ಹಾಯ್,
1: ಹೇಗಿದೆಯಾ?
2: ಚೆನ್ನಾಗಿದ್ದೀನಿ.
1: ಓಕೆ, ಈಗ ಸ್ಫಟಿಕಾ ಅಲ್ಲ ಸ್ಫಟಿಕಾ ಅಲ್ವಾ? ಯಾಕಂಗೆ? ಇಂಗ್ಲಿಷಲ್ಲಿ ಸ್ಪೆಲ್ ಮಾಡಿ ನೋಡೋಣ.
2: SPHATIKA
1: ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅದು ಸ್ಫಟಿಕಾ ಆಯ್ತು. ಸ್ಫಟಿಕಾ ಹಂಗೆ ಹೇಳ್ಬೇಕಲ್ವಾ? ಸ್ಫಟಿಕಾ ಎಸ್ ಭಾರದ್ವಾಜ. ಭಾರದ್ವಾಜ ಅಪ್ಪನ ಹೆಸರಾ?
2: ಎಸ್ ಅಂದ್ರೆ ಶಶಾಂಕ ಅಂತ.
1: ಶಶಾಂಕ್ ಭಾರದ್ವಾಜ ಅಪ್ಪನ ಹೆಸರು, ಪೂರ್ತಿ ಹೆಸರಲ್ವಾ? ಓಕೆ. ಅಪ್ಪ ಏನ್ ಮಾಡ್ತಾರೆ?
2: ಸಿವಿಲ್ ಇಂಜಿನಿಯರ್.
1: ಓಕೆ. ಎಲ್ಲಿ?
2: ಇವಾಗ ಸಕಲೇಶಪುರ.
1: ಓಕೆ. ನೀವು ಮೈಸೂರಲ್ಲಿ ಇರೋದಾ? ಎಲ್ಲಿ ಮನೆ ಮೈಸೂರಲ್ಲಿ?
2: ಕುವೆಂಪು ನಗರ.
1: ಓಕೆ. ಅಮ್ಮನ ಹೆಸರೇನು?
2: ಗೀತಾ ಎಂ ವೈ.
1: ಏನ್ ಮಾಡ್ತಾರಮ್ಮ?
2: ಮನೇಲೇ ಇರ್ತಾರೆ.
1: ಮನೇಲೇ ಇರ್ತಾರಾ? ಏನು ಮಾಡಲ್ವಾ? ನೀನ್ ನೋಡ್ಕೊಳಲ್ವಾ?
2: ನೋಡ್ಕೊಂತಾರೆ.
1: ಮತ್ತೆ ಅದು ದೊಡ್ಡ ಕೆಲಸ ಅಲ್ವಾ? ಮನೇನೆಲ್ಲ ಮೇಂಟೈನ್ ಮಾಡ್ತಾರಲ್ವಾ? ಓಕೆ. ಈಗ ಸ್ಫಟಿಕಾ, ಬಹಳಷ್ಟು ದಾಖಲೆಗಳನ್ನ ಹೊಂದಿದ್ಯಾ ನೀನು ಅಲ್ವಾ? ನೀನು ಹೇಳ್ತೀಯ ಯಾವ್ಯಾವ ದಾಖಲೆ ಹೊಂದಿದ್ಯಾ ಅಂತ. ಒಂದು ಮೇನ್ ಹೇಳ್ಬೋದು ಏನಂತ ಹೇಳಿದ್ರೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ನಿನ್ನ ಹೆಸರು ದಾಖಲಾಗಿದೆ, ನಮೂದಾಗಿದೆ. ಹೌದಾ? ಓಕೆ. ಏನಕ್ಕದು?
2: ಅದು ನಾನು 100 ಫ್ಲಾಗ್ಸ್ನ 3 ಮಿನಿಟ್ಸಲ್ಲಿ ಹೇಳಿದ್ದೀನಿ.
1: 100 ಫ್ಲಾಗ್ಸ್ನ ನೀನು ರೆಕಗ್ನೈಸ್ ಮಾಡ್ತೀಯಾ? 195 ಫ್ಲಾಗ್ಸ್ ಇದೆ ಅಲ್ವಾ, ಅದರಲ್ಲಿ 101 ಮಾಡ್ತೀಯಾ? ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ಮಾಡ್ಬಿಡ್ತೀಯಾ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಯಾಕೆ ನಿನಗೆ ಅದು ಇಂಟ್ರೆಸ್ಟು? ಯಾಕೆ ಆ ಫ್ಲಾಗ್ನೆಲ್ಲ ರೆಕಗ್ನೈಸ್ ಮಾಡಬೇಕು ಅಂತ ಅನಿಸಿದ್ಯಾ ಯಾಕಪ್ಪ ನಿಂಗೆ ಹೇಳು?
2: ನಾನು ಸುಮ್ಮನೆ ಟಿವಿ ಫ್ಲಾಗ್ ನೋಡ್ತಿದ್ದೆ, ಅವಾಗ ನಮ್ಮಅಮ್ಮನೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡ್ತಿದ್ರು.
1: ನಿಮ್ಮಅಮ್ಮ ಮಾಡ್ತಿದ್ರಾ? ಯಾವ್ದ್ರಲ್ಲಿ ಮಾಡ್ತಿದ್ರಮ್ಮ?
2: ಅದೇನೋ ಜ್ಯುವೆಲ್ರಿಲಿ, ಇಂಡಿಯನ್ ಬಿಗ್ಗೆಸ್ಟ್ ಬ್ಯಾಂಗಲ್.
1: ಓಕೆ.
2: ಆಮೇಲೆ ಸ್ಮಾಲೆಸ್ಟ್ ಜ್ಯುವೆಲ್ರಿ ಸೆಟ್, ಆಮೇಲೆ ಬಿಗ್ಗೆಸ್ಟ್ ಇಯರಿಂಗ್.
1: ನಿನಗೆ ಅದು ನೋಡಿ ಇಂಟ್ರೆಸ್ಟ್ ಬಂತಾ?
2: ನಂಗೆ ಆಲ್ಮೋಸ್ಟ್ ಫ್ಲಾಗ್ ಬಂದ್ಬಿಟ್ಟಿತ್ತು.
1: ಓಕೆ. ಎಷ್ಟನೇ ವಯಸ್ಸಲ್ಲಿ ಬಂದಿತ್ತು?
2: 4 ವರ್ಷ.
1: 4 ವರ್ಷದಲ್ಲೇ? ಈಗ 4 ವರ್ಷದಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ. ನೀನು ಆಗಲೇ ರೆಕಗ್ನೈಸ್ ಮಾಡಲು ಶುರು ಮಾಡಿಬಿಟ್ಟಿದ್ದೆ. ಹೌದಾ? ಯಾರು ಇನ್ಸ್ಪಿರೇಷನ್ ಯಾರು ನಿನಗೆ? ಅಮ್ಮನ ಇನ್ಸ್ಪಿರೇಷನ್ ಇಲ್ಲ ಅಪ್ಪನ ಇಲ್ಲ ಬೇರೆ ಯಾರಾದ್ರ
2: ಹೇಳ್ಬೇಕಂದ್ರೆ ಅಪ್ಪ.
1: ಅಪ್ಪ ಇಲ್ಲಿ ಸಕಲೇಶ್ಪುರದಲ್ಲಿ ಇದಾರಲ್ಲ.
2: ಅವರು ವರ್ಕ್ ಮಾಡೋ ಸಕಲೇಶ್ಪುರ, ಮೈಸೂರಲ್ಲಿರೋದು. ಸಕಲೇಶ್ಪುರಕ್ಕೆ ಹೋಗ್ತಾರೆ, ಮೈಸೂರಿಗೆ ಬಂದ್ಬಿಡ್ತಾರೆ.
1: ಅಲ್ಲ, ನಾನು ಹೇಳೋದೇನು ಅಂತಂದ್ರೆ, ಆಲ್ಮೋಸ್ಟ್ ಅಮ್ಮ ತಾನೇ ಜೊತೆಗಿರೋದು. ಪಾಪ, ನೀನು ಅಪ್ಪನಿಗೆ ಕ್ರೆಡಿಟ್ ಕೊಡ್ತಾ ಇದೀಯಾ? ವಾ, ನಿನಗೆ ಮನೆಗೆ ಹೋದ್ಮೇಲೆ ಊಟ ಇಲ್ಲ. ಇರಲಿ, ಈಗ ಬಹಳಷ್ಟು ಬುಕ್ ಆಫ್ ರೆಕಾರ್ಡಲ್ಲಿ ನಿನ್ನ ಹೆಸರಿದೆ. ಯಾವ್ಯಾವ್ದು ಅಂತ ಹೇಳ್ಬೋದಾ? ನಾನು ಒಂದು ಹೇಳಿದೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಹೇಳಿದೆ. ಇನ್ನು 2 ಇದೆಯಲ್ಲ ಇಂಪಾರ್ಟೆಂಟು, ಅದನ್ನು ಹೇಳ್ತೀಯ ಯಾವ್ದು ಅಂತ?
2: ಅಸಿಸ್ಟ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಗ್ಲೋಬಲ್ ಬುಕ್ ಆಫ್ ರೆಕಾರ್ಡ್ಸ್.
1: ಏನದು?
2: ಅದು ಬುಕ್ ಆಫ್ ರೆಕಾರ್ಡ್ಸ್ ಅವ್ರಿಗೆಲ್ಲ ಸುಮ್ಮನೆ ರೆಕಗ್ನಿಷನ್ ಮಾಡಕ್ಕೆ.
1: ಅಂದ್ರೆ ಎಲ್ಲಾನು ಕೂಡ ನನಗೆ ಬಂದಿರೋದು ಫ್ಲಾಗ್ ನ ರೆಕಗ್ನೈಸ್ ಮಾಡ್ಲಿಕ್ಕ?
2: ಇಲ್ಲ ಇಲ್ಲ, ಬರೀ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾತ್ರ ಫ್ಲಾಗ್ ಅಲ್ಲಿದೆ.
1: ಓಕೆ.
2: ಇನ್ನೊಂದು, ನಾನು 2 ವರ್ಷದಲ್ಲಿ ನಾನು ಎಷ್ಟೊಂದು ಐಟಮ್ಸ್ ಲೈಕ್ ಸೋಲಾರ್ ಸಿಸ್ಟಮ್, ಶೇಪ್ಸ್, ನಂಬರ್ಸ್, ಆಮೇಲೆ ಒಂದಷ್ಟು ಕಾಂಟಿನೆಂಟ್ಸ್ ಅವೆಲ್ಲ ಗೊತ್ತಿತ್ತು ನನಗೆ.
1: ಎಷ್ಟು ವಯಸ್ಸಲ್ಲಿ? 2ನೇ ವಯಸ್ಸಲ್ಲಿ.
2: 1 ಇಯರ್ 8 ಮಂತ್ಸ್.
1: 1 ಇಯರ್ 8 ಮಂತ್ಸಲ್ಲೇ ನಡೀತಾ ಇದ್ದ? ಅವಾಗ ನಡೀತಾ ಇದ್ದೆ, ರೆಕಗ್ನೈಸ್ ಮಾಡ್ತಾ ಇದ್ದ. ಅದ್ಯಾಕೆ ನಿಂಗೆ ಅಷ್ಟೊಂದು ಇಂಟ್ರೆಸ್ಟು? ಫ್ಲಾಗ್ ಸಂಬಂಧಪಟ್ಟಂಗೆ ಹೇಳಿದೆ ಅಲ್ವಾ, ಈಗ ಕಾಂಟಿನೆಂಟ್ಸು ಮತ್ತು ಇನ್ನು ಬೇರೆದೆಲ್ಲ ಹೇಳ್ದಲ್ಲ, ಅದೆಲ್ಲ ಯಾಕಪ್ಪ ಇಂಟ್ರೆಸ್ಟ್ ನಿನಗೆ? ಯಾರು ಹೇಳ್ಕೊಟ್ಟಿದ್ದು, ಇಲ್ಲ ನೀನೇ ನೋಡ್ಕೊಂಡಿದ್ದೆ ಹೇಗೆ?
2: ಆಲ್ಮೋಸ್ಟು ಒಂದು ಅರ್ಧ ಭಾಗ ಅಮ್ಮ ಹೇಳ್ಕೊಟ್ಟಿದ್ದು, ಇನ್ನೆಲ್ಲ ನಾನೇ ಕಲ್ತ್ಕೊಂಡಿದ್ದು.
1: ಹೆಂಗೆ ಕಲ್ತ್ಕೊಂಡೆ?
2: ಟಿವಿ.
1: ಟಿವಿ ನೋಡ್ತಾ ನೋಡ್ತಾ. ಏನು ನೋಡ್ತೀಯ ಟಿವಿಲಿ? ಈಗ ನಿಜ ಹೇಳಬೇಕು ಅಂತಂದ್ರೆ,

0: 195 ಫ್ಲಾಗ್ಸಲ್ಲಿ 101 ನೀವು ರೆಕಗ್ನೈಸ್ ಮಾಡ್ತೀಯಾ, ನಾವು ರೆಕಗ್ನೈಸ್ ಮಾಡ್ತೀವಿ ಇಲ್ಲ ಅಂತಲ್ಲ, ಆದರೆ ಅಷ್ಟೊಂದು ಮಾಡ್ಲಿಕ್ಕೆ ಬರುತ್ತಂದು ನಮಗೂ ಡೌಟು. ಅದಕ್ಕೆ ಈಗ ನಾವು ತಿಳ್ಕೊಬೇಕಲ್ವಾ ಹೆಂಗೆ ಅಂಥೇಳಿ, ಹೆಂಗೆ ಅದನ್ನು ಹೇಳಬೇಕು. ಏನೇನು ನೋಡ್ತೀಯ ಯೂಟ್ಯೂಬಲ್ಲಿ ಹೇಳೋ. ಆಯಿತು, ಯೂಟ್ಯೂಬ್ ನೋಡ್ತೀಯ, ಟಿ ವಿ ನೋಡ್ತೀಯಾ?
1: ಇಲ್ಲಪ್ಪ.
0: ಟಿ ವಿ ಏನು ನೋಡಲ್ವಾ? ಟಿ ವಿಲಿ ಸೀರಿಯಲ್ಸು, ಕಾರ್ಟೂನ್ಸು?
1: ಇಲ್ಲಪ್ಪ.
0: ಜಿ ಕೆ ತಾತ ನೋಡ್ತಾರೆ, ಅದಕ್ಕೆ ನೀನು ನೋಡ್ತೀಯಾ? ಓಕೆ, ಹಂಗಾದ್ರೆ ತಾತನೂ ಇನ್ಸ್ಪಿರೇಷನು, ತಾತ ನೋಡ್ತಾ ಇದ್ರೆ ಕಂಟಿನ್ಯೂ ಆಗ್ತದೆ ನಿನಗೂ. ಹೌದಾ? ಓಕೆ, ತಾತ ಏನು ನೋಡ್ತಾರೆ ಅದನ್ನು ನೋಡ್ತೀಯಾ. ಓಕೆ, ಅಂದರೆ ಈಗ ಮಕ್ಕಳು ಹೆಂಗೆ ಅಂತಂದರೆ ಅವ್ರ ಪೇರೆಂಟ್ಸ್ ಏನನ್ನು ಮಾಡ್ತಾರೆ ಅದನ್ನೇ ಮಾಡ್ತವೆ ಮಕ್ಕಳು ಅಲ್ವಾ. ಇವಾಗ ನಿನ್ನ ಡೈಲಿ ರೊಟೀನ್ ಹೇಳ್ತೀಯಾ, ಏನೇನು ಮಾಡ್ತೀಯಾ ಅಂತ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ?
1: ಬೆಳಿಗ್ಗೆ 7 ಗಂಟೆ.
0: 7 ಗಂಟೆಗೆ ಇದೇನು ಮಾಡ್ತೀಯಾ?
1: ಅಲ್ಲಿ ಉಜ್ಕೊಂಡು ಹಾಲು ಕುಟ್ಕೊಂಡು ಸ್ನಾನ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೊರಡ್ತೀವಿ.
0: ಎಷ್ಟು ಗಂಟೆಗೆ ಸ್ಕೂಲು?
1: 9 o'clock. ಆದರೆ ನಾವು 8:55 ಇರಬೇಕು.
0: ಹೌದಾ? ಹೆಂಗೆ ಹೋಗ್ತೀಯಾ ಸ್ಕೂಲ್ಗೆ?
1: ಅಮ್ಮ ಬಿಟ್ಕೊಡ್ತಾರೆ.
0: ಅಮ್ಮ ಬಿಡ್ತಾರ?
1: ಇವಾಗ ನಾನು ಸೈಕಲಲ್ಲಿ ಹೋಗೋದು.
0: ಸೈಕಲ್ ಹೊಡ್ಕೊಂಡು ಹೋಗ್ತೀಯಾ?
1: ಅಂದರೆ ಅಮ್ಮನ ಜೊತೆ.
0: ಅಮ್ಮನ ಜೊತೆ, ವೆರಿ ಗುಡ್, ವೆರಿ ಗುಡ್. ಈಗ ನಿಮ್ಮ ಮನೆ ಎಲ್ಲಿ?
1: ನಮ್ಮ ಮನೆ ಕುವೆಂಪು ನಗರ.
0: ಕುವೆಂಪು ನಗರದಿಂದ ವಿಜಯ ವಿಠಲ್ ಅಲ್ವಾ ನಿನ್ನ ಶಾಲೆ? ಎಷ್ಟು ದೂರ ಆಗುತ್ತೆ?
1: ವಾಕೇಬಲ್ ಡಿಸ್ಟೆನ್ಸ್.
0: ತುಂಬ ಹತ್ರನೇ ಇದೆಯಾ? ಓಕೆ, ಅಂದರೆ ಸೈಕಲಲ್ಲಿ ಹೊಡಿಬೋದು. ಯಾರು ಜೊತೆಗಿದ್ದರೆ ಸೈಕಲ್ ಹೊಡ್ಕೊಂಡು ಹೋಗ್ಬೋದಲ್ವಾ? ಓಕೆ, ಸ್ಕೂಲ್ ಮುಗಿಸ್ಕೊಂಡು ಎಷ್ಟೊತ್ತು ಬರ್ತೀಯಾ?
1: 3:45 ಬಿಡ್ತಾರೆ.
0: ಸರಿ,
1: ಇವಾಗ ನಂಗೆ ಏನೋ ಒಂದು ಪ್ರಾಕ್ಟೀಸ್ ಇದೆ, ಅದಕ್ಕೆ ನಾನು 4:30 ಆಗ್ಬೋದು.
0: ಓಕೆ, ಸ್ಕೂಲ್ ಮುಗಿಸ್ಕೊಂಡು ಹೆಂಗೆ ಬರ್ತೀಯಾ?
1: ಅಮ್ಮ
0: ಸೈಕಲಲ್ಲಿ ಬರ್ತೀಯಾ ತಾನೆ ಹೊಡ್ಕೊಂಡು?
1: ಅಮ್ಮ ಸ್ಕೂಟರ್ ತಗೊಂಡು ಬರ್ತಾರೆ.
0: ಓಕೆ, ಬೆಳಿಗ್ಗೆ ಮಾತ್ರ ಸೈಕಲ್?
1: ಹಾಂ, ಅಂದರೆ ನಮ್ಮ ಸ್ಕೂಲಲ್ಲಿ ಸೈಕಲ್ ಇಟ್ಕೊಳಕ್ಕೆ ಬಿಡಲ್ಲ, ಬರೀ 1ನೇ ಕ್ಲಾಸ್ಗೆ.
0: ಆಮೇಲೆ ಸೈಕಲ್ ವಾಪಸ್ ಅಮ್ಮ ತಗೊಂಡು ಹೋಗ್ತಾರೆ. ಆಮೇಲೆ ಸಂಜೆಗೆ ನಿನಗೆ ಗಾಡೀಲಿ ಬರ್ತಾರ ಕರ್ಕೊಂಡು ಹೋಗ್ಲಿಕ್ಕೆ? ಓಕೆ, ಗಾಡೀಲಿ ಬರ್ತಾರೆ, ಮನೆಗೆ ಹೋಗ್ತೀಯ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀಯಾ?
1: ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಹೋಮ್ವರ್ಕ್ ಮಾಡ್ತೀನಿ. ಅಮ್ಮ ಟ್ಯೂಷನ್ ತಗೊಂತಾರೆ, ಅಲ್ಲಿ ಒಬ್ಬ ಹುಡುಗ ಬರ್ತಾನೆ, ಅವನ ಹೆಸರು ವಿದ್ಯುತ್ ಅಂತ, ಅವನು ಓದ್ಕೊಂತಾನೆ, ನಾನು ಅವನ ಜೊತೆ ಓದ್ತೀನಿ.
0: ಬೇರೆ ಆಕ್ಟಿವಿಟೀಸ್ ಇಲ್ವಾ, ಹಾಬೀಸ್ ಇಲ್ವಾ ನಿನಗೆ?
1: ಡ್ರಾಯಿಂಗು, ಆಮೇಲೆ ಸಿಂಗಿಂಗು.
0: ಓಕೆ,
1: ಆದರೆ ನಾನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡೋದು. ಅಂದರೆ ನಮ್ಮ ಬುಲ್ಬುಲ್ಸ್ ಅಲ್ಲಿ ದಿನ ಎವ್ರಿ 2 days ಸೀನ್ರಿ ಡ್ರಾಯಿಂಗ್ ಮಾಡೋಕ್ಕಿರುತ್ತೆ.
0: ಓಕೆ, ಬುಲ್ಬುಲ್ಸ್ ಅಂದರೆ ಶಾಲೆಯಲ್ಲಿ ಅಲ್ವಾ?
1: ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್.
0: ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್. ಓಕೆ,
1: ಅವಾಗ ಅವ್ರು ನಮಗೆ ಹೋಮ್ವರ್ಕ್ ಕೊಡ್ತಾರೆ, ಲೈಕ್ ಅಲ್ಲ ಆಲ್ಟರ್ನೇಟ್ ಡೇಸ್. ಇವತ್ತು ಸೀನ್ರಿ ಮಾಡಿದ್ರೆ ನಾಳಿದ್ ಮತ್ತೆ ಸೀನ್ರಿ.
0: ಬರೀ ಸೀನ್ರಿನಾ?
1: ಬಟ್ ನಾನು ನೇಚರ್ ಡ್ರಾಯಿಂಗ್.
0: ಡ್ರಾಯಿಂಗ್ಗೆ ಕ್ಲಾಸಸ್ ಹೋಗ್ತೀಯಾ?
1: ನೋ,
0: ಇಂಟ್ರೆಸ್ಟ್ ಇಲ್ಲ ಹೋಗ್ಲಿಕ್ಕೆ?
1: ಇಲ್ಲ.
0: ಹೌದಾ? ಅಲ್ಲ, ನಿನಗೆ ಇಲ್ಲೂ ಅದಕ್ಕೆ ಭಾಳ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕ್ಲಾಸಸ್ಗೆ ಹೋದ್ರೆ ಕೂಡ ಪರ್ಫೆಕ್ಟ್ ಆಗ್ಬೋದಲ್ವಾ, ಮುಂದಿನ ದಿನಗಳಲ್ಲಿ ನೋಡ್ತೀಯ ಏನು ಮಾಡಬೇಕು ಅಂತ ಅಲ್ವಾ. ಓಕೆ, ಸಿಂಗಿಂಗ್ ಅಂತ ಹೇಳಿದೆ, ಈಗ ಸಿಂಗಿಂಗ್ ಕಲೀಲಿಕ್ಕೆ ಹೋಗ್ತಾ ಇದೆಯಾ? ಹೇಗೆ?
1: ಇಲ್ಲಪ್ಪ, ಯಾವ ಕ್ಲಾಸ್ಗೂ ಹೋಗಲ್ಲ, ಹೇಳಬೇಕು ಅಂದ್ರೆ ಭರತನಾಟ್ಯ ಬಿಟ್ಟು.
0: ಭರತನಾಟ್ಯಕ್ಕೂ ಹೋಗ್ತೀಯಾ ಕ್ಲಾಸಿಗೆ? ಅದೆಲ್ಲಿ?
1: ನಮ್ಮ ಕಸಿನ್ ಅಣ್ಣ.
0: ಏನು ಹೆಸರು?
1: ಪ್ರಹ್ಲಾದ್.
0: ಓಕೆ, ಡೈಲಿ ಹೋಗ್ತೀಯಾ?
1: ಇಲ್ಲಪ್ಪ, ಸ್ಯಾಟರ್ಡೇ ಮತ್ತು ಸಂಡೇ ಇರತ್ತೆ.
0: ಓಕೆ, ವೆಸ್ಟರ್ನ್ ಬೇಡವಾ? ಓಕೆ, ಈಗ ಸಿಂಗಿಂಗು ಅದು ಹೆಂಗೆ ಕಲಿತಾ ಇದೆಯಾ?
1: ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವ್ರ ಹೆಸರು ಲಲಿತಾ ಅಂತ, ನಾನು ಅವ್ರ ಜೊತೆ ಕಲ್ತ್ಕೊಳ್ತೀನಿ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ಅದಕ್ಕೆ
0: ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು, ಕಲಿಬೇಕು ಅಂತ ಆಸೆ ಇದೆಯಾ?
1: ತುಂಬ ಇಷ್ಟ,
0: ತುಂಬ ಇಷ್ಟ. ಓಕೆ, ನೆಕ್ಸ್ಟ್ ಹೇಳಬೇಕು ನಿನ್ನ ಮಮ್ಮಿಗೆಲ್ಲ, ಪಪ್ಪಂಗೆ ನನಗೆ ಸಿಂಗಿಂಗ್ಗೆ ಸೇರಿಸಿ ಅಂತ ಹೇಳಿ ಅಲ್ವಾ? ಅಲ್ಲೂ ಕೂಡ ಏನೋ ರೆಕಾರ್ಡ್ ಮಾಡಿದ್ರು ಮಾಡ್ಬಿಡ್ತೀಯ ಆಮೇಲೆ. ಹೌದಾ? ಈಗ ಬಹಳಷ್ಟು ಮೆಡಲ್ಸ್ಗಳನ್ನು ಮಾಡ್ಕೊಂಡಿದ್ಯಾ ಅಲ್ವಾ? ಆಮೇಲೆ ನಿನಗೆ ಇನ್ನೊಂದು ಭಾಳ ಆಸಕ್ತಿ ಇದೆ. ಏನು ಹೇಳು? ಸ್ಪೇಸ್ ಬಗ್ಗೆ ಆಸಕ್ತಿ ಇದೆ ಅಲ್ವಾ? ನೀನು ಆಗಲೇ ಕೂಡ ಹೇಳಿದೆ, ಅದ್ರ ಬಗ್ಗೆ ಹೇಳ್ತೀಯಾ? ಏನಕ್ಕೆ ಆಸಕ್ತಿ ಇದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಓದ್ಕೊಂಡಿದ್ಯಾ ಅಂತ ಹೇಳಿದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತೀಯಾ?
1: ನಾನು ಚಿಕ್ಕವಳಿರ್ಬೇಕಾದ್ರೆ, ಅಂದರೆ 2 ವರ್ಷ ಹುಡುಗಿ ಇರಬೇಕಾದ್ರೆ, ನಾನು ಸುಮ್ಮನೆ ಸ್ಪೇಸ್ ಬಗ್ಗೆ ಸುಮ್ಮನೆ, ಅಂದರೆ ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಫಸ್ಟು, ಸುಮ್ಮನೆ ಟಿ ವಿಲಿ ಏನು ಸಿಗುತ್ತೋ ಅದು ನೋಡ್ತಿದ್ದೆ. ಅಲ್ಲಿ ಒಂದೊಂದ್ಸತಿ ಸ್ಪೇಸ್ದು ಬರೋದು, ಅವಾಗ ಆಸೆ ಬಂತು ನಾನು ಮಾಡಬೇಕು ಅಂತ. ಅವಾಗ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ನಾನು ಸ್ಪೇಸ್ಗೆ ನಾನು ಏರೋಪ್ಲೇನಲ್ಲಿ ಹೋಗ್ತೀನಿ ಅಂತ.
0: 2ನೇ ವಯಸ್ಸಿನಲ್ಲಿ ನೀನು? ಓಕೆ.
1: ಆಮೇಲೆ ನಾನು ಹಾಗೆ ಇಂಟ್ರೆಸ್ಟ್ ಬರ್ತಾ ಬರ್ತಾ ನಾನು ಫಸ್ಟು ಸೋಲಾರ್ ಸಿಸ್ಟಮ್ಮು 4-5 ವರ್ಷದಲ್ಲೇ ಇಡೀ ಕಲ್ತ್ಕೊಂಡ್ಬಿಟ್ಟೆ. ಇವಾಗ ನಾನು ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿ ಬಗ್ಗೆನೂ ಹೇಳ್ಬೋದು.
0: ಗುಡ್, ಏನೋ ಹೇಳು ನೋಡೋಣ.
1: ಅಂದರೆ ಲೈಕ್ ಇವಾಗ ಸೈರಿಸ್ ಎ, ಅದು ಮೋಸ್ಟ್ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್.
0: ಗುಡ್.
1: ಆಮೇಲೆ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
0: ಹೌದು.
1: ನಮ್ಮ ಅರ್ತ್ ಇದೆಯಲ್ಲ,
0: ಹೌದು,
1: ಅದ್ರ ಕೋರು ಸಣ್ಣಷ್ಟು ಹೀಟ್ ಇದೆ.
0: ಓಕೆ, ಹಾ,
1: ಆ ಥರ ಒಂದಷ್ಟು ಫ್ಯಾಕ್ಟ್ಸ್ಗಳು.
0: ಓಕೆ.
1: ಆಮೇಲೆ ನಾನು ಒಂದು ಸ್ಮಾಲ್ ಬುಕ್ ಮಾಡಿದ್ದೇನೆ. ಇವಾಗ ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ಬರೀತಿದ್ದೀನಿ, ನಾನು ಒಂದಷ್ಟು ಸ್ಪೇಸ್ ಬಗ್ಗೆ ಬರೀತಿದ್ದೆ. ಅದು ಸುಮ್ಮನೆ ಒಂಥರ ಡೈರಿಲಿ ಶಾಪ್ ಹೋಗಿರ್ಬೇಕಾದ್ರೆ ನಾವೊಂದು ಬುಕ್ ನೋಡಿದೆ, ಅದು ಸ್ಪೇಸ್ ಥರನೇ ಸುಮ್ಮನೆ ಒಂಥರ ರ್ಯಾಪಿಂಗ್ ಎಲ್ಲ ಚೆನ್ನಾಗಿತ್ತು ಸ್ಪೇಸ್ ಬಗ್ಗೆನೇ. ಅದಕ್ಕೆ ಅಮ್ಮ ತೆಕ್ಕೊಟ್ಬಿಟ್ಟು, ನೀನು ಇದರಲ್ಲೇ ಅದರಲ್ಲಿ ಏನೇನು ಬರ್ದಿದೆ ಅದನ್ನ ಈ ಬುಕ್ಕಲ್ಲಿ ಕಾಪಿ ಮಾಡ್ಕೊ ಅಂತ. ಅದಕ್ಕೆ

0: ಅಂಡ್ ಇವಾಗ ಅದನ್ನ ಕಾಪಿ ಮಾಡ್ತಿದ್ದೇನೆ.
1: ಏನೇನು ಬರಿತಿದ್ದೀಯಾ?
0: ಸನ್ ಬಗ್ಗೆ ಆಗಿದೆ, ಮರ್ಕ್ಯೂರಿ ಆಗಿದೆ, ವೀನಸ್ ಆಗಿದೆ, ಅರ್ಥ್ ಆಗಿದೆ, ಮಾರ್ಸ್ ಆಗಿದೆ, ಜುಪಿಟರ್ ಆಗಿದೆ. ನಾನು ಸ್ಯಾಟರ್ನ್ ಬಗ್ಗೆ ಬರಿಬೇಕು. ಆಮೇಲೆ ಲೈಕ್ ಅದು 4 different ಪೇಜಸ್ ತರ ಇದೆ. ಫಸ್ಟ್ ಪೇಜ್ ಎಲ್ಲ ಆ ತರ ಬರ್ತಿದ್ದೆ, ಮತ್ತೆ ಲಾಸ್ಟ್ ಪೇಜಸ್ ಅಲ್ಲಿ ISS ಬಗ್ಗೆ ಆ ತರ ಎಲ್ಲ ಬರ್ದಿದ್ದೇನೆ.
1: ಇನ್ನು ಬರಿತಾ ಇದೆಯಾ? ಟೈಮ್ ಸಿಕ್ಕಾಗ ಬರಿತೀಯಲ್ಲ. ಹೇಗೆ
0: ಟೈಮ್ ಸಿಕ್ಕಾಗ ಬರ್ತೇನೆ?
1: ಹೊಸ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದನ್ನ ಬರಿತಾ ಹೋಗ್ತೀಯಾ ಅಲ್ವಾ? ಫ್ಯಾಕ್ಟ್ಸ್ ಅಂತ ಹೇಳಿದೆ ಅಲ್ವಾ, ಹೊಸ ಹೊಸ ಫ್ಯಾಕ್ಟ್ಸ್ಗಳು ಸಿಗ್ತಾ ಹೋಗ್ತದೆ ನಿನಗೆ. ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಟಿವಿಲಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಹೊಸ ಹೊಸ ಫ್ಯಾಕ್ಟ್ಸ್ಗಳು, ಹೊಸ ಹೊಸ ಬುಕ್ಸ್ಗಳು ಬರ್ತಾ ಇರ್ತವೆ. ಇನೋವೇಟಿವ್ ಬುಕ್ಸ್ಗಳು, ಇನೋವೇಷನ್ ಬುಕ್ಸ್ಗಳು ಬರ್ತಾ ಇರ್ತವೆ, ಅಲ್ಲಿ ನೋಡ್ಕೊಂಡೆಲ್ಲ ಕೂಡ ಬರಿತಿರ್ತೀಯಾ? ನೀನು ಬಹಳ ಸ್ಪೇಸ್ ಬಗ್ಗೆ ತಿಳ್ಕೊಂಡಿದ್ಯಾ ಚಿಕ್ಕ ವಯಸ್ಸಿಗೆ. ಆಸಕ್ತಿ ನೀನು ಆಗ್ಲೇ ಕೂಡ ಹೇಳಿದೆ, ಟಿವಿ ನೋಡ್ತಾ ಇದ್ದೆ ನನಗೆ, ಅದೇನೋ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂತ ಹೇಳಿ ಅಲ್ವಾ? ಈಗ ನೀನು ಬಹಳ ಚಿಕ್ಕ ಹುಡುಗಿ, 9 ಹುಡುಗಿ, 4th class ಓದ್ತಾ ಇದೆಯಾ ಅಲ್ವಾ? ನೀ ದೊಡ್ಡವಳಾದ್ಮೇಲೆ ಏನಾಯ್ತೀಯಾ?
0: ಆಸ್ಟ್ರೋನಾಟ್.
1: ಆಸ್ಟ್ರೋನಾಟ್ ಅಂದ್ರೆ ಏನ್ ಗೊತ್ತಾ?
0: ಸ್ಪೇಸ್ ಲೈಕ್ ಮೂನ್ ಮೇಲೆ ಅದರ್ ಪ್ಲಾನೆಟ್ಸ್ ಮೇಲೆ ಹೋಗೋರು. ಅದು ಎಲ್ಲಾದ್ರೂ ಹೋಗ್ಬೋದು.
1: ಅದೇ ನಮ್ ಪ್ಲಾನೆಟ್ ಬಿಟ್ಟು ಬೇರೆ ಕಡೆ ಹೋಗೋದು ಅಲ್ವಾ? ಓಕೆ, ಯಾಕೆ ಇಂಟ್ರೆಸ್ಟ್ ನಿನಗೆ ಅಲ್ಲಿ ಹೋಗ್ಬೇಕು ಅಂತ?
0: ನಂಗೆ ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದು ಹಾರಕ್ಕೆ.
1: ಹಾರಕ್ಕೆ
0: ಆಮೇಲೆ ನಾನು ಲೈಕ್ ಏರೋಪ್ಲೇನ್, ಹೆಲಿಕಾಪ್ಟರ್ ಎಲ್ಲ
1: ನೋಡ್ತಾ ಇರ್ತೀಯ ಅಲ್ವಾ?
0: ಆದ್ರೆ ಅದು ಭೂಮಿ ಒಳಗಡೆ ಇರುತ್ತೆ, ಭೂಮಿ ಆಚೆ ಹೋಗ್ಬೇಕು ಅನ್ನಿಸ್ತು. ಅದು ರಾಕೆಟ್ ಹೋಗೋದಲ್ವಾ, ಅದಕ್ಕೆ ಆಸ್ಟ್ರೋನಾಟ್ ಆಗ್ಬೇಕು.
1: ಭೂಮಿಯಿಂದ ಮೇಲೆ ಅಂತ ನಾವು ಹೇಳಿದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ತಲುಪುವಂತದ್ದು. ಅಂದ್ರೆ ಈಗ ಏರೋಪ್ಲೇನ್ ಅಲ್ಲಿ ಹೋಗ್ತೀವಿ, ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಬೇರೆ ಬೇರೆ
0: ಆತರ ಭೂಮಿ ಒಳಗಡೆ
1: ಇಂಟ್ರೆಸ್ಟ್ ಇಲ್ಲ.
0: ಭೂಮಿ
1: ಹೋಗ್ಬೇಕು ಅಂದ್ರೆ ಈಗ ಚಂದ್ರನ ಹತ್ರಕ್ಕೆ ಹೋಗ್ಬೇಕು, ಮಂಗಳನ ಹತ್ರಕ್ಕೆ ಹೋಗ್ಬೇಕು, ಆತರ ಅಲ್ವಾ? ಆ ಕನಸಿದೆ ನಿನಗೆ? ಏನಾದರೂ ಅಚೀವ್ ಮಾಡಬೇಕು ಅಂತಿದ್ಯಾ ಅದರಲ್ಲಿ? ಈಗ ಬಹಳಷ್ಟು ಆಸ್ಟ್ರೋನೆಟ್ಗಳೆಲ್ಲ ಇದ್ದಾರೆ, ಈಗ ಬಹಳಷ್ಟು ನಮ್ಮ ಇಂಡಿಯಾದಲ್ಲೂ ಕೂಡ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ, ಮೂನ್ಗೆಲ್ಲ ಹೋಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ನೀನು ಕೂಡ ಕನ್ಸು ಕಾಣ್ತಾ ಇದೀಯಾ? ನೆಕ್ಸ್ಟ್ ನಮ್ದು ಮಾರ್ಸ್ ಹೋಗುವಂತ ಕನ್ಸು ಕಾಣ್ತಾ ಇದಾರೆ.
0: ಆಮೇಲೆ ನಾನು ಒಂದೇನೋ ಒಂದು ರಾಕೆಟ್ ತರನ ಬ್ಲಾಕ್ ಹೋಲ್ ಒಳಗಡೆ ಹೋಗಿಸ್ತೀನಿ, ಯಾಕಂದ್ರೆ ಬ್ಲಾಕ್ ಹೋಲ್ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ, ಅವಾಗ ನಾನು ನೋಡ್ಬೋದು.
1: ಅಲ್ಲಿ ಹೋಗ್ಬೇಕು ಅಂತ
0: ನಾನು ಹೋಗಲ್ಲ, ನಾ ಒಂದು ರಾಕೆಟ್ ಕಳಿಸ್ತೀನಿ.
1: ರಾಕೆಟ್ ಕಳಿಸ್ತೀಯ?
0: ನಾನು ಆದ್ರೆ ನಾನು ಯಾವತ್ತೂ ಬರಕ್ಕಾಗಲ್ಲ ಆತರ.
1: ಗೊತ್ತಿದೆಯಲ್ಲ ನಿನಗೆ ಅದು, ಹೋದ್ರೆ ಬರಕ್ಕಾಗಲ್ಲ ಅಂತ. ರಾಕೆಟ್ ಕಳಿಸ್ಬಿಟ್ಟು ರಾಕೆಟೇ ಬರಲಿಲ್ಲ ಅಂದ್ರೆ
0: ಅದು ಸಿಗ್ನಲ್ ಬರುತ್ತಲ್ಲ,
1: ಸಿಗ್ನಲ್ ಸಾಕು. ಓಕೆ, ಸಿಗ್ನಲ್ಸ್ ಬಗ್ಗೆ ಗೊತ್ತಿದೆ ನಿನಗೆ?
0: ಅಂದ್ರೆ ಅದಕ್ಕೆ ಒಂದು ಡ್ರೋನ್ ತರ ಕ್ಯಾಮ್ರಾ ಇಟ್ಬಿಡ್ತೀನಿ, ಅವ್ರನ್ನ ಅರ್ಥದಿಂದ ನೋಡ್ಕೊಳ್ಬಹುದು.
1: ಓಕೆ, ನೀನು ಮಾರ್ಸ್ ಅಲ್ಲಿ ಹೋಗಿರುವ ಆಸೆ ಇದೆಯಾ?
0: ಯಾಕಂದ್ರೆ ಯಾರು ಮಾರ್ಸ್ ಅಲ್ಲಿ ಹೋಗಿಲ್ಲ, ನಾನೇ ಫಸ್ಟ್ ಮಾರ್ಸ್ ಆಗ್ಬೇಕು.
1: ನಾನೇ ಫಸ್ಟ್ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಏನ್ ಮಾಡ್ತೀಯಾ?
0: ಮಾರ್ಸ್ ಅಲ್ಲಿ ಒಂದ್ ಇನ್ನೂ ಒಂದ್ ಕ್ವಶನ್ ಇದೆ. ಮುಂಚೆ ಮಾರ್ಸ್ ಅಲ್ಲಿ ನೀರಿತ್ತ ಅಂತ ಒಂದೆರಡು ರೋಬರ್ಟ್ಸ್ ಗಳೆಲ್ಲ ಹೇಳಿದೆ, ಆದ್ರೆ ಹ್ಯೂಮನ್ಸ್ ಯಾರು ಹೋಗಿಲ್ವಲ್ಲ, ಅದಕ್ಕೆ ನಾನೇ ಆತರ ಹೆಲ್ಪ್ ಮಾಡೋಣ ಅಂತ.
1: ನೀನೇ ಹೋಗಿ ಅಲ್ಲಿ ಏನಿದೆ
0: ರಿಸರ್ಚ್
1: ಮಾಡೋಣ ಅಂತ ಹೇಳಿ. ಅಲ್ಲಿ ಆಕ್ಸಿಜನ್ ಇದೆಯಾ ಇಲ್ಲ, ವಾಟರ್ ರಿಸೋರ್ಸ್ ಇದೆಯಾ, ಆತರ ರಿಸರ್ಚ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಓಕೆ, ಹಾಗಾದ್ರೆ ಕೂಡ ನೀನು ಇನ್ನೂ 9 ಆದ್ರಿಂದ ಸ್ವಲ್ಪ ಸಮಯ ಇದೆ, ಅವಾಗ ಇನ್ನೂ ಟೆಕ್ನಾಲಜಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅಲ್ವಾ? ಅವಾಗ ನೀವು ಹೇಳೋ ಅಂತ ಕನಸುಗಳನ್ನೆಲ್ಲ ಕೂಡ ಕಾಣಕ್ಕೆ ಅವಕಾಶ ಸಿಗ್ಬೋದು. ಹೌದಾ? ಓಕೆ, ಗುಡ್. ಈಗ ನಿನ್ನ ಮಾತನ್ನ ನಿನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಅಂದ್ರೆ ಈಗ ಸ್ಫಟಿಕ ಮಾತಾಡ್ತಿದ್ದಾಳೆ ಅಂದ್ರೆ ಕೇಳಲ್ವಾ, ನಿನ್ ಫ್ರೆಂಡ್ಸ್ ಎಷ್ಟು ಜನ ಇದಾರೆ ಹೇಳು?
0: ಇಡೀ ಕ್ಲಾಸ್ ಫ್ರೆಂಡ್ಸ್,
1: ಇಡೀ ಕ್ಲಾಸ್ ನೋಡು 40 ಈಗ 40 ಮಿನಿಮಮ್ 40 ಆದ್ರೂ ನಿನ್ ಮಾತು ಕೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀಯಾ?
0: ನೀವು ನಿಮ್ ಇಷ್ಟ ಬಂದಿದ್ದೆಲ್ಲ ನೀವು ಮಾಡ್ಕೊಳ್ಬಹುದು.
1: ಇಂಟ್ರೆಸ್ಟ್ ಇರಬೇಕು. ಹೌದಾ? ಇಂಟ್ರೆಸ್ಟ್ ಇದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಆ ಇಂಟ್ರೆಸ್ಟ್ ತಗೋಬೇಕು ಅಂತಂದ್ರೆ ನಿಮ್ಗೆ ಯಾವ್ದ್ರಲ್ಲಾದ್ರೂ ಇನ್ವಾಲ್ವ್ ಆಗಬೇಕು ಅಲ್ವಾ? ನೀನೀಗ ನೋಡು ಫ್ಲಾಗ್ಸ್ ಸಂಬಂಧಪಟ್ಟಂಗೆಲ್ಲ ಮಾತಾಡಿದೆ, ಸ್ಪೇಸ್ ಹೋಗಿ ನಾನು ಏನಾದರೂ ಮಾಡಬೇಕು ಅದರಿಂದ ರೆಕಗ್ನೈಸ್ ಮಾಡ್ತೀಯ, ನೋಟ್ಸ್ ಮಾಡ್ತಿದ್ಯಾ, ಫ್ಯಾಕ್ಟ್ಸ್ಗಳನ್ನ ತಿಳ್ಕೊಂಡಿದ್ಯಾ, ಭಾಳಷ್ಟು ವಿಚಾರಗಳನ್ನ ಹೇಳ್ತಾ ಇದೆಯಾ ಅಲ್ವಾ? ಈಗ ಓಕೆ, ನಿಂಗೆ ಒಂದು ಟೆಸ್ಟು. ಈಗ ಏನು ಅಂತ ಹೇಳಿದ್ರೆ ನೀನು 101 ಫ್ಲಾಗ್ಸನ್ನು ಐಡೆಂಟಿಫೈ ಮಾಡ್ತಾ ಇದೀಯಾ. ಈಗ ನನ್ನ ಹತ್ರ ಸ್ವಲ್ಪ ಫ್ಲಾಗ್ಸ್ ಇದೆ, ಅದು ಯಾವ್ಯಾವ ಫ್ಲಾಗ್ಸ್ ಅಂತ ನೀನು ಹೇಳಬೇಕು. ಓಕೆ, ಈಗ ನಮ್ಮ ಕೇಳುಗರಿಗೆ ನಾನು ತೋರ್ಸೋಕ್ಕಂತೂ ಆಗಲ್ಲ, ಯಾಕೆಂದರೆ ಇದು ಆಕಾಶವಾಣಿ ಅಲ್ವಾ, ಇದು ಟಿ ವಿ ಅಲ್ಲ. ಅದರಿಂದ ನಾನು ನಿಂಗೆ ತೋರಿಸ್ತಾ ಹೋಗ್ತೀನಿ, ನೀನು ಹೇಳ್ತಾ ಹೋಗು, ಅದು ಕರೆಕ್ಟಾ ಇಲ್ವಾ ಅಂತ ನಾನು ಹೇಳ್ತೀನಿ, ಸರಿನಾ? ಆ ಒಂದು ಟೆಸ್ಟ್ ಮಾಡೋಣ ಈಗ. ಸರಿ, ಎಸ್.
0: ಇದು ಯುಕ್ರೇನ್, ಇದು ಇಸ್ರೇಲ್, USA, ರಷ್ಯಾ, UK, ಫಿನ್ಲ್ಯಾಂಡು, ಟುನಿಷ್ಯಾ, ಕ್ಯಾನಡಾ, ಇಂಡೋನೇಷ್ಯಾ, ಟರ್ಕಿ, ಸಿಂಗಾಪುರ್, ಥೈಲ್ಯಾಂಡ್, ಇಟಲಿ, ಆಸ್ಟ್ರಿಯಾ, ಸ್ವೀಡನ್, ಹಾಂಗ್ಕಾಂಗ್, ಸಿರಿಯಾ,

0: வியட்நாம், சில்லி, சைனா, பிலிப்பீன்ஸ், இஸ்தோனியா, மலேசியா, கிரீஸ், ஹங்கேரி, ஜெர்மனி, ஆஸ்திரேலியா, டென்மார்க், நெதர்லாண்ட்ஸ், நார்வே, இங்கிலாந்து, போலாண்ட், இந்தியா, ஃப்ரான்ஸ், லைப்ரா, குவைட், சுவிட்சர்லாண்ட்.
1: ஸ்பட்டிகா, வெரி குட்,
0: தேங்க்யூ.
1: ಬಹಳ ಖುಷಿಯಾಯಿತು ಕೇಳಿದ್ರಿಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಈಗ ಅದ್ರ ಮುಖಾಂತರ ನಾನು ಹೇಳಬೇಕೀಗ, ರೆಕಗ್ನೈಸ್ ಮಾಡಿದ್ದು ಸರಿನಾ ಇಲ್ವಾ ಅಂತ. ಸ್ಫಟಿಕ ಕರೆಕ್ಟಾಗಿ ರೆಕಗ್ನೈಸ್ ಮಾಡಿದ್ದಾಳೆ, ಆದರೆ ಇನ್ನೂ ಭಾಳಷ್ಟು ರೆಕಗ್ನೈಸ್ ಮಾಡ್ತಾಳೆ. ಆದರೆ ಸಮಯದ ಅಭಾವದಿಂದ ನಾವು ಎಷ್ಟು ಬೇಕಷ್ಟು ಮಾಡ್ತೀವಿ. ಇನ್ನೊಂದು 90 ಭಾಗ ಅಂದರೆ 90, ಇನ್ನೊಂದು 90 ಫ್ಲ್ಯಾಗನ್ನು ನೀನು ರೆಕಗ್ನೈಸ್ ಮಾಡಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೆಯಲ್ವಾ? ಓಕೆ, ಪ್ರಾಕ್ಟೀಸ್ ಮಾಡಿದ ಮೇಲೆ ಕೂಡ ನೀನು ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡ್ಬೋದು, ಹೌದಾ? ಆಲ್ ದ ಬೆಸ್ಟ್ ಸ್ಫಟಿಕ, ಒಳ್ಳೇದಾಗಲಿ. ಇದೇ ರೀತಿ ನೀನು ರೆಕಾರ್ಡ್ನ ಮಾಡ್ತಾ ಇರು, ಆಯಿತಾ? ಓಕೆ, ಈಗ ಅಮ್ಮನ ಜೊತೆ ಮಾತಾಡ್ತೀನಿ.
0: ಸರಿ.
1: ಓಕೆ ಗೀತಾ ಅವ್ರ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಓಕೆ, ಈಗ ಮಗಳ ಮಾತುಗಳನ್ನು ಕೇಳಿದ್ರಿ?
2: ಕೇಳಿದ್ವಿ ಸರ್.
1: ಈಗ ಮಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಆಸಕ್ತಿಗಳನ್ನು ಹುಟ್ಟಾಕೊಂಡಿದ್ದಾಳೆ ಅವಳು.
2: ಹೌದಾ ಸರ್.
1: ಈಗ ಸ್ಪೇಸ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಅವಳಿಗೆ. ನೀವು ಆಗಲೇ ಕೂಡ ಹೇಳಿದಾಗೇ ಬುಕ್ ಆಫ್ ರೆಕಾರ್ಡಲ್ಲೂ ಕೂಡ ಅವಳು ಅವಳ ಒಂದು ಹೆಸರು ನಮೂದಾಗಿದೆ. ಆಗಲೇ ಟೆಸ್ಟ್ ಮಾಡಿದಾಗೇ ಕೂಡ ಫ್ಲ್ಯಾಗನ್ನು ರೆಕಗ್ನೈಸ್ ಮಾಡುವಂಥದ್ದು. ಓಕೆ, ನಿಮ್ಮ ಮಗಳ ಆಸಕ್ತಿ ಹೇಗೆ ಶುರುವಾಯಿತು, ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಶುರುವಾಯಿತು, ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ?
2: ಸರ್, ಅವಳು ತುಂಬ ಚಿಕ್ಕ ವಯಸ್ಸಿಂದನೇ ಒಂದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಅವಳೇ ಸ್ವಂತ ಪ್ರಯತ್ನ ಮಾಡ್ತಿದ್ಲು. ನಮಗೆ ಒಂದು ಆಶ್ಚರ್ಯ ಆಗ್ತಿತ್ತು, ಹೇಗೆ ಮಗು ಇಷ್ಟು ಒಂದು ತಾನಾಗೆ ಒಂದು ಹೊಸ, ಅವಳಿಂದ ನಾವು ಎಷ್ಟೊಂದು ವಿಷಯ ಕಲ್ತ್ಕೊಂಡಿದ್ದೀವಿ. ಅವಳು ಏನೇ ಸಾಧನೆ ಮಾಡಿದ್ರು, ಏನೇ ವಿಷಯ ತಿಳ್ಕೊಂಡಿದ್ಲು, ಅವಳ ಸ್ವಂತ ಪ್ರಯತ್ನ. ಅವಳು ಏನೇ ಒಂದು ಹೊಸ ವಿಷಯ ತಿಳ್ಕೊಂಡಾಗ ತಕ್ಷಣ ಬಂದು ಅವಳ ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತಾಳೆ. ಈ ನಿಟ್ಟಿನಲ್ಲಿ ಅವ್ರ ಅಪ್ಪ ತುಂಬ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ಅವಳಿಗೆ ತುಂಬ ಬುಕ್ ಓದೋ ಅಭ್ಯಾಸ ಇದೆ ಸರ್. ಅವ್ರ ಅಪ್ಪ ತುಂಬ ಗೈಡ್ ಮಾಡ್ತಾರೆ. ಅವಳಿಗೆ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಅವಳು ಸ್ಪೇಸ್ ಬಗ್ಗೆ ಏನೇ ಇದ್ರು ಅವಳು ಕರೆಕ್ಷನ್ಸ್ ಇದ್ರೆ ಅವಳಿಗೆ ಹೋಗಿ ಡಿಸ್ಕಸ್ ಮಾಡ್ತಾಳೆ. ಅಪ್ಪ ಇದು ಯಾಕೆ ಈ ಥರ ಇದೆ, ಪ್ರತಿಯೊಂದೂ ಅವಳು ಡಿಸ್ಕಸ್ ಮಾಡಿ ಅದನ್ನು ನೋಟ್ ಮಾಡ್ಕೋತಾಳೆ. ಯಾವುದೇ ವಿಷಯನೂ ಅವಳು ಡಿಸ್ಕಸ್ ಮಾಡ್ತಾಳೆ ಸರ್. ಆವಾಗ ನಮ್ಗೆ ಗೊತ್ತಾಗುತ್ತೆ ಇವಳು ಕರೆಕ್ಟಾಗಿ ನೋಡ್ತಾ ಇದ್ದಾಳ, ಈ ವಿಷಯದ ಕರೆಕ್ಟಾಗಿ ತಿಳ್ಕೊತಾ ಇದ್ದಾಳ ಅಂತ. ಆಮೇಲೆ ಅವಳಿಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿತ್ತು. 2 ವರ್ಷದ ಮಗು ಇದ್ದಾಗಲೇ ಅವಳು ಅವಳು ಟ್ಯಾಲೆಂಟ್ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಯಾವುದೇ ಒಂದು ವಿಷಯ ತಗೊಳ್ಳಿ, ನಾವು ಹೇಳಿದ್ದನ್ನು ಒಂದು ಸ್ಟೂಡಿಯಸ್ ಮಗುವಾಗಿ ಫಾಲೋ ಮಾಡ್ತಾಳೆ. ಯಾವುದನ್ನು ನಾವು ಫೋರ್ಸಬ್ಲಿ ಇದೇ ಮಾಡು ಅದೇ ಮಾಡು ಅಂತ ಇದು ಮಾಡಿಲ್ಲ. ಅವಳಿಗೆ ಯಾವುದೇ ಕ್ಲಾಸ್ಗೂ, ನಾವು ಇನ್ನೂ ಅವಳು ಚಿಕ್ಕ ವಯಸ್ಸು 10 ವರ್ಷ ಆಗಲಿ, ಪ್ರತಿಯೊಂದು ವಿದ್ಯೆಗೂ ಒಂದು ತಕ್ಕ ವಯಸ್ಸಿರಬೇಕು. ಅದಕ್ಕಿಂತ ಮುಂಚೆ ಮಾಡಿದ್ರೆ ಅದು ಪ್ರೆಷರು ಅನಿಸ್ಬೋದು, ಫೋರ್ಸು ಅನಿಸ್ಬೋದು. ಫಸ್ಟ್ ಅವರಲ್ಲಿ ಆ ವಿದ್ಯೆ ಏನಿದೆಯೋ, ಅವ್ರದ್ದು ಕಲೆ ಏನಿದೆಯೋ ಅದು ಆಚೆ ಬರಬೇಕು. ಅದಾಗೆ ಆಚೆ ಬಂದಾಗ ಅದಕ್ಕೆ ತಕ್ಕಂಗೆ ಕರೆಕ್ಟ್ ವಯಸ್ಸು ಬಂದಾಗ ಒಂದು 10 ವರ್ಷ ಆದಮೇಲೆ ಗೊತ್ತಾಗಬೇಕು ನಾನು ಏನು ಕಲಿತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ. ಇವಾಗ ಅವಳಿಗೆ ಸಂಗೀತ ಇರ್ಬೋದು, ನೀವು ಯಾವ ಹಾಡು ಕೊಡಲಿ, ಯಾವ ಶ್ಲೋಕ ಕೊಡಲಿ, ಅವಳಿಗೆ ಒಂದು ಮಿನಿಮಮ್ ಅಂದ್ರೆ ಒಂದು 100-200 ಶ್ಲೋಕಗಳು ಬರುತ್ತೆ. ಅದನ್ನ ಅವ್ರ ಅಜ್ಜಿ ಹೇಳ್ಕೊಡ್ತಾರೆ. ಏನು ಹೇಳ್ಕೊಡ್ತೀವೋ ಅದನ್ನ ಅವಳು ತಕ್ಷಣ ಹಂಗೇನೆ ಹೇಳ್ತಾಳೆ, ಲೈಕ್ ಮೆಮೊರೈಸ್ ಮಾಡ್ಕೊಂಡು ಹೇಳ್ತಾಳೆ. ನಮಗೆ ತುಂಬ ನಾವು ಕಷ್ಟಪಟ್ಟು ಕೂರಿಸ್ಕೊಂಡು ದಿನನಿತ್ಯ ಇದು ಮಾಡಿಸ್ಬಿಟ್ಟು ಮಾಡಬೇಕು ಅಂತಲ್ಲ, ಅವಳು ಇಂಟ್ರೆಸ್ಟಿಂದನೇ ಬರ್ತಾಳೆ, ಹೋಗ್ತಾಳೆ, ಅವ್ರ ಅಜ್ಜಿ ಹತ್ರ ಕೇಳ್ತಾಳೆ. ಅವಳು ಇಂಟ್ರೆಸ್ಟಿಂದನೇ ಬರ್ತಾಳೆ, ಅವ್ರು ಹೋಗ್ತಾಳೆ, ಅವ್ಳಿಗೆ ಯಾವ ವಿಷಯ ಬೇಕೋ ಅವ್ರ ಅಪ್ಪಂತ ಕೇಳ್ತಾಳೆ. ಸೊ ಕೇಳ್ಕೊಂಡು ತಾನಾಗೆ ಬರ್ತಾಳೆ ಬಂದು. ಇದು ಆಮೇಲೆ ಅವಳೇ ಹೇಳ್ತಾಳೆ ನನಗೆ ಈ ಕ್ಲಾಸಿಗೆ ಸೇರಿಸು ಅಂತ. ಆ ವಯಸ್ಸಿಗೆ ತಕ್ಕಂಗೆ ಅವಳಿಗೆ ಇವಾಗ ಆಲ್ರೆಡಿ ಕರಾಟೆ ಮಾಡ್ತಾ ಮಾಡಿದಾಳೆ, ಭರತನಾಟ್ಯಕ್ಕೆ ಹೋಗ್ತಾಳೆ. ಆ ವಯಸ್ಸಿಗೆ ತಕ್ಕಂಗೆ ಇದು ಮಾಡ್ತೀವಿ ತಾನೆ, ಮುಂದಿನ ಒಂದು 2-3 ವರ್ಷದಲ್ಲಿ ಸಂಗೀತಕ್ಕೆ ಸೇರ್ಸೋಣ ಅಂತಲೂ ಇದ್ದೀವಿ. ಹೀಗೆ ನಡೀತಾ ಇದೆ ಸರ್. ಬಟ್ ಏನೇ ಮಾಡಿರೋದು ಅವಳು ಅವಳ ಸ್ವಂತ ಇದರಿಂದ ನಮ್ಮದು ಒಂಚೂರು ಅಂದರೆ ಸರಿನೋ ತಪ್ಪೋ ಅನ್ನೋ ಮಾರ್ಗದರ್ಶನ ಕೊಡಬೇಕಲ್ಲ. ತಂದೆ ತಾಯಿ ಏನು ಮಾರ್ಗದರ್ಶನ ಕೊಡ್ಬೋದು, ಸರಿ ತಪ್ಪೋ ಅನ್ನೋ ಪಾತ್ರದಲ್ಲಿ ನಾವಿಬ್ಬರು ಮಾಡ್ತಾ ಇದ್ದೀವಿ ಸರ್.
1: ಯಾವ ವಯಸ್ಸಿನಿಂದ ಅವಳು ಶುರು ಮಾಡಲು ಈ ರೀತಿ
2: ಸರ್? ಅವಳು ತುಂಬ 1.5 ವರ್ಷ ಮಗುವಿಂದನೇ ತುಂಬ. ನಿಜ ಹೇಳಬೇಕು ಅಂದರೆ ನನಗೆ ಇನ್ನೂ ಒಂದು ಫೋಟೋ ಇದೆ. ಅವಳು 6 ತಿಂಗಳು ಮಗು, ಅವ್ರ ತಾತ ಪೇಪರ್ ಓದಬೇಕಾದ್ರೆ ಮಗು ಮಲ್ಕೊಂಡಿರ್ತಲ್ಲ ಮಗಲ್ಲ, ಅವಾಗಲೇ ಪೇಪರ್ ಹಿಂಗೆ ಇಟ್ಕೊಂಡು ಓದ್ತಾ ಇದ್ಲು. ಇಟ್ಕೊಂಡು ಅದಿನ್ನೂ ಫೋಟೋ ಇದೆ ನಮ್ಮ ಹತ್ರ, ಪೇಪರ್ ಹಿಂಗೆ ಇಟ್ಕೊಂಡ್ಬಿಟ್ಟಿರೋಳು, ಎತ್ಕೊಂಡು ಹಿಂಗೆ ನೋಡ್ತಾ ಇರೋಳು. ನಾವು ಏನಿದು ಅಂತಂದರೆ ನಮಗೆ ತುಂಬ ಆಶ್ಚರ್ಯ ಆಯಿತು. ಅವ್ರ ಅಜ್ಜಿಗೆ ಓದೋ ಅಭ್ಯಾಸ ಅಂದರೆ ನಮ್ಮ ಇಡೀ ಫ್ಯಾಮಿಲಿ, ಅಪ್ಪನ ಸೈಡ್ ಫ್ಯಾಮಿಲಿ ಎಲ್ಲರಿಗೂ ತುಂಬ ಓದೋ ಅಭ್ಯಾಸ ಇದೆ. ಓದಬೇಕು ಅಷ್ಟೇ, ಓದಬೇಕು ಅಂದರೆ ತುಂಬ ಓದ್ತಾಳೆ ಸರ್. ಅವಳು ವಯಸ್ಸಿಗೆ ಮೀರೋ ಬುಕ್ಸ್ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ದರೆ ಸರ್ ಜ್ಞಾನ ಹಂಗೆ ಬರುತ್ತೆ, ಅದು ಲೈಕ್ ಗಿಫ್ಟ್ ಥರ. ನಾನು ಹೇಳೋದು ಮಕ್ಕಳು, ಈಗಿನ ಮಕ್ಕಳು ಓದಬೇಕು, ಟಿ ವಿ ನೋಡಿ ಆಟ ಆಡಿ ಏನೇ ಮಾಡಲಿ, ಅದರ್ ದೆನ್ ಸ್ಕೂಲ್ ಅಂತ ಬುಕ್ಸ್ಗಳಿರುತ್ತೆ, ಒಳ್ಳೊಳ್ಳೆ ಬುಕ್ಸ್ಗಳಿರುತ್ತೆ, ಮಕ್ಕಳು ಓದಬೇಕು. ಅದನ್ನು ನಾವು ಪೇರೆಂಟ್ಸ್ ಆಗಿ ಅವ್ರು ಓದ್ತಾರೆ ಅಂತ ತಂದಿಡೋದಲ್ಲ, ಅವ್ರು ಓದೋಕ್ಕಿಂತ ಮುಂಚೆನೇ ಅವ್ರ ಮುಂದೆ ತಂದಿಡಬೇಕು. ಆವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಾವು ಇದು ಓದಬೇಕು, ಇದು ಒಂದು ಇದೆ, ಇದು ಒಂದು ಹವ್ಯಾಸ ಅನ್ನೋದು ತಂದಬೇಕು.
1: ಯಾವ್ಯಾವ ಪುಸ್ತಕ ಓದ್ತಾಳೆ ಅವಳು?
2: ಅವಳು ತುಂಬ ನಾವೆಲ್ಸ್ ಓದ್ತಾಳೆ. ಏನೇ ನೀವು ಬುಕ್ ಕೊಡಿ, ಏನೇ ಸಬ್ಜೆಕ್ಟ್, ಅವಳಿಗೆ ಇದು ಬೇಕು ಅದು ಬೇಕು ಅಂತಿರಲ್ಲ, ಎಲ್ಲ ಓದ್ತಾಳೆ.

0: ಒಟ್ಟಿನಲ್ಲಿ ಆ ಬುಕ್ಕಲ್ಲಿ ಏನಿದೆ ಅನ್ನೋದು ಅವಳು ಕ್ಯೂರಿಯಾಸಿಟಿ ಇದೆ ಸರ್, ಓದೋ ವಿಷಯದಲ್ಲಿ ಕ್ಯೂರಿಯಾಸಿಟಿ ಇದೆ ಅವಳಿಗೆ. ನೀವು ಏನೇ ಸಬ್ಜೆಕ್ಟ್ ಕೊಟ್ಟಲಿ ಇದೊಂದು ಬುಕ್ ಅಂತ ಇಟ್ಬಿಟ್ರೆ ಅದು ಏನಿದೆ, ಅದು ಯಾರು ಬರೆದಿದ್ದು, ಯಾವ ಪಬ್ಲಿಕೇಶನ್ಸ್ ಅಂತ ಓದೋ ಅಭ್ಯಾಸ ಅವಳಿಗೆ 4 ವರ್ಷದ ಮಗುವಲ್ಲೇ ಇತ್ತು. ಆ ವಯಸ್ಸಲ್ಲಿ ಮಕ್ಕಳು ಓದಕ್ಕೆ ಅಭ್ಯಾಸ ಸ್ಟಾರ್ಟ್ ಮಾಡ್ತಾರೆ, ಬಟ್ ಇವಳಿಗೆ ಆ ಕ್ಯೂರಿಯಾಸಿಟಿ ಮೊದಲಿಂದನೇ ಇತ್ತು. ಮೋಸ್ಟ್ಲಿ ನಮಗೆ ಅವಳು ಆ ಕ್ಯೂರಿಯಾಸಿಟಿ, ಓದೋ ವಿಷಯ ಕ್ಯೂರಿಯಾಸಿಟಿ ಇರೋದ್ರಿಂದನೇ ಅವಳು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳಕ್ಕೆ ಇದಾಯ್ತು ಅನ್ಸುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ, ಹೋಗಿ ಕೇಳ್ಕೊಂಡು ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ಕೊಂಡು ಬಂದು ಇದ್ ಮಾಡ್ಕೋತಾಳೆ. ಸ್ಪೇಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಏನೇ ಓದಿದ್ರು ತಗೊಂಡ್ ಹೋಗಿ ಅವಳೊಂದು ಬುಕ್ ಮೇಂಟೈನ್ ಮಾಡ್ತಿದ್ದಾಳೆ, ಅದ್ರಲ್ಲಿ ಬರ್ದಿಟ್ಕೋತಾಳೆ.
1: ಈಗ ಅವಳ ಕನಸು ಕೂಡ
0: ಆಸ್ಟ್ರೋನಾಟ್ ಆಗ್ಬೇಕು
1: ಅಂತ ಕನಸು. ಏನ ಅವಳ ಕನಸು, ನಿಮ್ ಕನಸುಗಳು? ಅದು
0: ಇಲ್ಲ ಸರ್, ಅದೆಲ್ಲ ಪ್ಯೂರ್ಲಿ ಅವಳು ಕಳ್ಸ. ಅವಳು 2 ವರ್ಷದ ಮಗು ಇದ್ದಾಗ ನಾನು, ಅಮ್ಮ ನಾನು ಪೈಲಟ್ ಆಗ್ಬೇಕು ಪೈಲಟ್ ಆಗ್ಬೇಕು ಅಂತಿದ್ಲು. ನಾನು ಏನಕ್ಕೆ ಪೈಲಟ್ ಆಗ್ಬೇಕು, ಯಾಕೆ ಪೈಲಟ್ ಆಗ್ಬೇಕು ಅಂತ. ಸರ್, 2 ವರ್ಷದ ಮಗು ಪೈಲಟ್ ಅನ್ನೋ ಪದ ಯೂಸ್ ಮಾಡ್ತಿದ್ದಾಳೆ ಅಂದ್ರೆ ನಂಗೊಂಥರ ಅವಾಗ್ಲೂ ನಮ್ಗಳಿಗೆ ಆಶ್ಚರ್ಯ ಆಗ್ತಿತ್ತು. ಎಲ್ಲಿಂದ ನಾವು ಯಾರು ಹತ್ರದ್ ಮಾತಾಡಿರ್ಲಿಲ್ಲ, ಏನಿಲ್ಲ, ಇದೇನಿದ್ದು ಪೈಲಟ್, ಏರೋಪ್ಲೇನು ಪೈಲಟ್ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ಲು. ಏನಕ್ಕೆ ಏರೋಪ್ಲೇನ್ ಅಲ್ಲಿ ಎಲ್ಲಿಗೆ ಹೋಗ್ತೇನೆ, ಮೂನ್ಗೆ ಹೋಗ್ತೀನಿ, ಮೂನ್ಗೆ ಹೋಗ್ತೀನಿ ಅಂತಿದ್ಲು. ನಾನು ಮೂನ್ಗೆ ಏನಕ್ಕೆ ಹೋಗ್ತೀಯಾ ಅಂತಂದ್ರೆ, ಮೂನ್ ಚೆನ್ನಾಗಿದೆ ಅಮ್ಮ, ನೋಡು ಚೆನ್ನಾಗಿರಲ್ವಾ, ನೋಡಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ನಾನು ಮೂನ್ಗೆ ಹೋಗ್ಬೇಕು ಅಷ್ಟೇ, ನಾನು ಹೋಗ್ಬೇಕು ಅಷ್ಟೇ, ಅದಕ್ಕೆ ಪೈಲಟ್ ಆಗ್ಬಾರ್ದು ಚಿನ್ನಿ, ಅದಕ್ಕೆ ಆಸ್ಟ್ರೋನಾಟ್ ಅಂತಾರೆ ಅಂತ ಹೇಳಿದೆ. ಸರಿ, ನಾನು ಆಸ್ಟ್ರೋನಾಟೇ ಆಗ್ತೀನಿ ಅಂದರೆ, ಆಸ್ಟ್ರೋನಾಟ್ ಅಂದರೆ ಅನ್ನಕ್ಕೆ ಬರ್ತಿಲ್ಲ, ಆಸ್ಟ್ರೋನಾಟ್ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ಬಟ್ ಅವಳ 2 ವರ್ಷದ ಮಗುವಲ್ಲಿ ಅವಳು ಡಿಸೈಡ್ ಮಾಡಿದ್ದು ನಾನು ಆಸ್ಟ್ರೋನಾಟ್ ಆಗ್ತೀನಿ ಅಂತ. ಇದುವರೆಗೂ ನಾವು ಎಷ್ಟೊಂದು ಜನ ಎಷ್ಟೋ ಸುಮ್ಮನೆ ರೇಗ್ಸಕ್ಕೂ ಕೇಳಿದ್ದೀವಿ, ನೀನು ಡಾಕ್ಟರ್ ಆಗೇ ನಮ್ಮನೇಲಿ, ಅವ್ರ ಅಜ್ಜಿ ಹೇಳ್ತಿರ್ತಾರೆ ಯಾವಾಗಲೂ, ನೀನು ಡಾಕ್ಟರ್ ಆಗೇ ಮಾ, ಡಾಕ್ಟರ್ ಆಗೇ ಮಾ, ನಮ್ಮನೇಲಿ ಯಾರೂ ಇಲ್ಲ ಮಾ, ನೀನು ಆಗು ಅಂತಂದರೆ, ಇಲ್ಲ ಅಜ್ಜಿ ನಾನು ಡಾಕ್ಟ್ರೂ ಆಗ್ತೀನಿ, ನಿಂಗೆ ಬೇಕಾ ನಾನು ಡಾಕ್ಟ್ರೂ ಆಗ್ತೀನಿ. ಅವ್ರ ತಾತ ಅವರು ಲಾಯರು, ಫಾದರ್ ಇನ್ ಲಾ, ಅವ್ರು ನೀನು ಇಲ್ಲ ಲಾಯರ್ ಅಂದರೆ ನಿಮಗೇನು, ನಿಮ್ಮ ಲಾಯರೂ ಆಗ್ತೀನಿ, ಬಟ್ ನಾನು ಆಸ್ಟ್ರೋನಾಟ್ ಎಲ್ಲ ಆದಮೇಲೆ ಡಾಕ್ಟ್ರೂ ಆಗ್ತೀನಿ ಲಾಯರು ಆಗ್ತೀನಿ, ಬಟ್ ನಾನು ಆಸ್ಟ್ರೋನಾಟ್ ಆಗೇ ಆಗ್ತೀನಿ ಅನ್ನೋದು ಅವಳ ಇವಾಗಿ ತನಕ ನಿರ್ಧಾರ. ಮೋಸ್ಟ್ಲಿ ಚೇಂಜ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅವಳು ಅಷ್ಟು ಫಿಕ್ಸ್ಡ್ ಆಗಿದ್ದಾಳೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚಿನ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾ ಇದ್ದಾಳೆ, ಬುಕ್ಸ್ ತಗೋತಾಳೆ. ಯಾವುದೇ ಅಂಗಡಿಗೆ ಹೋದ್ರೂ ಫಸ್ಟ್ ಹೋಗಿ ಹುಡ್ಕೋದು ಸ್ಪೇಸ್ ಬಗ್ಗೆ, ಹೋಗಿ ಹುಡ್ಕೊಂಡು ಪರ್ಚೇಸ್ ಮಾಡ್ಕೊಂಬರ್ತಾಳೆ. ಇನ್ನು ಅದ್ರ ಬಗ್ಗೆ ಜೊತೆ ಬೇರೆ ಬುಕ್ಸು ತೊಗೊಂಬರ್ತಾಳೆ. ಸರ್, ಶಾಪಿಂಗ್ ಹೋದಾಗ ಬೇರೆ ಮಕ್ಕಳು ಟಾಯ್ಸ್ ತೊಗೊಂಬರ್ತಾರೆ, ನನ್ನ ಮಗಳು ಬುಕ್ಸ್ ತೊಗೊಂಬರ್ತಾಳೆ, ವಿಚ್ ಇಸ್ ವೆರಿ ಪ್ರೌಡ್. ನನಗೆ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ಸರ್.
1: ಓಕೆ, ಅಂದರೆ ಓದುವ ಅಭ್ಯಾಸ ಆರಂಭದಿಂದನೇ ಕೂಡ ಹುಟ್ಕೊಂಡಿರೋದ್ರಿಂದ ನಾನು ಏನಾದರೂ ಒಂದು ತೊಗೊಬೇಕು, ಬುಕ್ಸನ್ನು ತೊಗೋಬೇಕು, ಆ ಬುಕ್ಸಲ್ಲಿ ಏನಿದೆ ತಿಳ್ಕೊಬೇಕು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಈಗಿನ ಮಕ್ಕಳು ತುಂಬ ಕಡಿಮೆ. ಆದ್ದರಿಂದ ಇದು ಹೊಸ ಥರದ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಸ್ಫಟಿಕನಲ್ಲಿ ಹೆಚ್ಚಾಗಿದೆ ಅಲ್ವಾ?
0: ಹೌದು ಸರ್.
1: ಓಕೆ, ಆ ಹೆಚ್ಚು ಇನ್ನೂ ಕೂಡ ಹೆಚ್ಚಾಗ್ತಾ ಇರಲಿ ಅನ್ನುವ ಆಶೆ ನಮ್ಮದು. ಓಕೆ, ಈಗ ನಿಮ್ಮ ಮಗಳು ಏನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಏನಾಗಿದೆ, ಓಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರಿ ಅಲ್ಲ, ಅದರ ಬಗ್ಗೆ ಒಂದೆರಡು ಮಾಹಿತಿ ಕೊಡಿ.
0: ಇವಾಗ ಅವಳದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗಿದೆ, ಮೊದಲು ಅವಳದು ಹಸಿಸ್ಟ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಪ್ಲಸ್ ಗ್ಲೋಬಲ್ ಆಗಿದೆ. ಅವಳು ಇವಾಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದಾಳೆ, ಅದು 101 ಫ್ಲಾಗ್ಸ್ನ 3 ಮಿನಿಟ್ಸ್ ರೆಕಗ್ನೈಜೇಷನ್ ಮಾಡ್ತಾಳೆ. ಸೊ ನನಗೆ ಮೊದಲಿಂದನೂ ಇತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಅಂದರೆ ಸ್ಟೇಜ್ ಬೈ ಸ್ಟೇಜ್ ಹೋದರೆ ಅದೊಂದು ಏಕ್ದಮ್ ಪುಷ್ ಮಾಡೋಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಹೋಗಲಿ ಅಂತ. ಸೊ ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಅಪ್ಲೈ ಮಾಡಿದ್ದೆ, ಅವರಿಂದನೂ ಪರ್ಮಿಷನ್ ಸಿಕ್ಕಿದೆ. ಸೊ ಅವ್ರದ್ದೊಂದು ಕೆಲವೊಂದು ಪ್ರೊಸೀಜರ್ಸ್ಗಳಿದೆ, ಸೊ ಈ ಥರನೇ ಮಾಡಬೇಕು, ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಪ್ರತಿಯೊಂದರಲ್ಲೂ ಇದೆ, ಇವ್ರದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಕೊಟ್ಟಿರೋದು ಫುಲ್ 195 ಏನಿದೆ ಅದನ್ನು ಮಾಡಿ ಅಂತ ಹೇಳಿದರೆ. ಸೊ ಶಿ ಇಸ್ ಆಲ್ರೆಡಿ ನಿಯರ್ಲಿ 40 ತನಕ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ. ಮಾಡಬೇಕು ಸರ್, ಅಂದರೆ ಅವಳು ಇಂಟ್ರೆಸ್ಟ್ ಅಲ್ಲ, ಇವತ್ತೇ ಮಾಡು ನಾಳೆ ಮಾಡು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ಹೇಳ್ತೀನಿ, ಲೈಕ್ ಮಾಡುವಾಗಲೇ ಪ್ರಾಕ್ಟೀಸ್ ಮಾಡು, ಇನ್ನು ಉಳ್ಕೊಂಡಿದ್ದು 40 ಮಾಡಿ ಮಾಡು ಅಂತ ಹೇಳ್ತಾ ಇದ್ವಿ. ಅಂದ್ಕೊಂಡಿದ್ದೀವಿ ಸರ್, ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಸರ್, ಅವಳು ಇನ್ನೊಂದು ಬ್ಯಾಲೆನ್ಸ್ 40 ಕಂಪ್ಲೀಟ್
1: ಮಾಡಬೇಕು. ಓಕೆ, ಅದಕ್ಕಾಗಿ ಕೂಡ ಪ್ರಾಕ್ಟೀಸ್ ನಡೀತಾ ಇದೆ.
0: ಪ್ರಾಕ್ಟೀಸ್ ಅಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಅಂತಲ್ಲ, ಅವಳು ಇಂಟ್ರೆಸ್ಟ್ ತಿಂಗಳಿಗೊಂದ್ಸತಿ ತೆಗಿತಾಳೆ, ನೋಡ್ತಾಳೆ, ಪ್ರಾಕ್ಟೀಸ್ ಮಾಡ್ಕೋತಾಳೆ. ಅಂದರೆ ಸರ್, ಅದು ತಕ್ಷಣ ನಾವು ಫೋರ್ಸ್ ಮಾಡಿದ್ರೆ ಬರಲ್ಲ, ಯಾವುದೇ ಒಂದು ಕಲೆಯನ್ನು ಫೋರ್ಸ್ ಮಾಡಿದ್ರೆ ತಕ್ಷಣ ಅದು ರೆಕಗ್ನೈಸ್ ಮಾಡೋಕ್ಕಾಗುತ್ತೋ, ಅದು ಪ್ರೆಷರ್ ಆಗುತ್ತೆ ಅಂತ ನನ್ನ ಪ್ರಕಾರ ಪ್ರೆಷರ್ ಸರ್. ಅದು ಅವಳೇ ತೆಗೆದು ನೋಡ್ತಾಳೆ, ಅಮ್ಮ ನಾನು ಇವತ್ತು ಮಾಡ್ತೀನಿ ಅಂತ ಅಂದ್ಕೋತಾಳೆ, ಮಾಡ್ತಾಳೆ. ಅವಳೇ ಟಿ ವಿಲಿ ನೋಡಿದಾಗ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತಾಳೆ. ಸೊ ನಾನು ಹೋಗ್ಬಿಟ್ಟು ನೀನು ಮಾಡು ಮಾಡು ಮಾಡು ಮಾಡು ಒಂದು ರಿಮೈಂಡ್ ಅಂತೂ ಮಾಡ್ತೀನಿ, ನೋಡು ಮಗಳೇ ಹಿಂಗೆ ಮಾಡಿದ್ದೀವಿ ನೆನಪಿದೆ ಅಲ್ವಾ, ಒಂದು ಸತಿ ನೋಡು ಅಂತ ಹೇಳಿದ್ರೆ ಅವಾಗ ಒಂದ್ಸತಿ ಮಾಡ್ತಾಳೆ. ಬಟ್ 40 ತನಕ ಇದು ಮಾಡಿದ್ದಾಳೆ, ಇನ್ನೊಂದು 2-3 ತಿಂಗಳಲ್ಲಿ ಅಟೆಂಪ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಅದಕ್ಕೊಂದು ಟೈಮ್ ಸ್ಪೆಂಡ್ ಕೊಟ್ಟಿರ್ತಾರೆ, 6 ತಿಂಗಳಲ್ಲಿ ಅಪ್ಲೈ ಮಾಡಿದ 6 ತಿಂಗಳಲ್ಲಿ ನಾವು ಅದನ್ನ ಸಬ್ಮಿಟ್ ಮಾಡಬೇಕು ಅಂತಿರುತ್ತೆ.
1: ಓಕೆ, ಭಾಳ ಸಂತೋಷ ಗೀತಾ ಅವರೇ, ತಮ್ಮ ಮಗಳ ಸಾಧನೆ ಬಗ್ಗೆ ಹೇಳ್ತಾ ಇದ್ರಿ. ಹೇಗೆ ಚಿಕ್ಕ ಮಕ್ಕಳಿಂದನೇ ಕೂಡ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಅದು ಭಾಳ ದೂರದವರೆಗೆ ಅದು ನಡೀತಾ ಬರುತ್ತೆ. ಯಾಕೆಂದರೆ ಇಂದಿನ ಮಕ್ಕಳು ಸ್ವಲ್ಪ ಮೊಬೈಲು ಟಿ ವಿಗೆ ಅಡಿಕ್ಟ್ ಆಗೋದಕ್ಕೆ ಹೋಲಿಸಿದ್ರೆ ಈಗ ಸ್ಫಟಿಕ ಒಂಥರ ಬುಕ್ಕಿಗೆ ಅಡಿಕ್ಟ್ ಆಗಿ ಬುಕ್ಕಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋವಂಥದ್ದು, ಹೊಸ ಹೊಸ ವಿಚಾರಗಳನ್ನ ಇನೋವೇಟ್ ಮಾಡುವಂಥದ್ದು, ಅದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾಳೆ. ನಿಮ್ಮ ಮಾತುಗಳನ್ನ ಭಾಳಷ್ಟು ಪೇರೆಂಟ್ಸ್ಗಳು ಕೇಳ್ತಾ ಇರ್ತಾರೆ.
0: ಹೌದು,
1: ಈಗ ಪೇರೆಂಟ್ಸ್ಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕೊನೆಯ ಮಾತು ನಮ್ಮ ಪೋಷಕರಿಗೆ,
0: ಯಾವಾಗಲೂ

0: ಬೇರೆ ಮಕ್ಕಳನ್ನ ನೋಡಿ ಅವ್ರಿಗಿದೆ ಇವ್ರಿಗಿದೆ ಅಂತ ಕಂಪೇರ್ ಮಾಡಿ ಹೇಳಕ್ಕಿಂತ ಅವರು ಅವ್ರ ಮಕ್ಕಳನ್ನ ಆ ಲೆವೆಲ್ಗೆ ತರಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಆ ತಂದೆ ತಾಯಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡಬೇಕು. ಬರೀ ಮಕ್ಕಳಿಗೆ ಫೋರ್ಸ್ ಮಾಡೋದು, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ಮಗು ನೋಡು ಈ ಮಗು ನೋಡು ಅಂತ ಕಂಪೇರ್ ಮಾಡಬಾರ್ದು. ಮೇನಾಗಿ ಆ ಮಗು ಆ ಲೆವೆಲ್ಗೆ ಬಂದಿದೆ ಅಂದರೆ ಸ್ಫಟಿಕ ಹಿಂಗೆ ಮಾಡಿದಾಳೆ ಅಂತಂದರೆ ಅಲ್ಲಿ ಅವಳ ಫ್ಯಾಮಿಲಿ ಎಲ್ಲರೂ ಸರ್ ಸ್ವಂತವಾಗಿ ಮಾಡಿದ್ರು ಅಲ್ಲಿ ಅವ್ರ ಅಜ್ಜಿ ತಾತ ಓದೋದಾಗಲಿ ಅವ್ರ ತಂದೆ ಕೊಡೋ ಇನ್ಫಾರ್ಮೇಷನ್ ಆಗಲಿ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಕಸಿನ್ಸ್ ಏನೇ ಮಾಡಿದ್ರು ಅದರಲ್ಲಿ ಒಂದು ಹಿಂದೆ ಯಾವುದೊಂದು ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ವಿಷಯ ತಿಳ್ಕೊಳ್ಳದೆ ಪ್ರೆಷರ್ ಮಾಡಬಾರ್ದು. ಆದಷ್ಟು ಮಕ್ಕಳಿಗೆ ಬುಕ್ಸ್ ಓದಲ್ಲ ಅಂತ ಅಂದ್ಬಿಟ್ಟು ಬುಕ್ಸ್ ತಕ್ಕೊಡೋದಲ್ಲ, ನೀವು ಬುಕ್ಸ್ ತಂದಿಟ್ಟರೆ ಮಕ್ಕಳು ಓದ್ತಾರೆ. ಟಿ ವಿ ಅಡಿಕ್ಷನ್ ಆಗ್ತಾರೆ, ಮೊಬೈಲ್ ಅಡಿಕ್ಷನ್ ಆಗ್ತಾರೆ ಅಂತಂದರೆ ಮೊಬೈಲ್ ನಾವು ಕೊಟ್ಟಿದ್ದೀವಿ, ಟಿ ವಿ ಆಕ್ಸೆಸಿಬಿಲಿಟಿ ನಾವು ಇಟ್ಟಿದ್ದೀವಿ, ಬುಕ್ಸ್ದು ಇಡಿ, ಮಕ್ಕಳು ಆಟೋಮೆಟಿಕ್ ಆಗಿ ಓದ್ತಾರೆ ಅನ್ನೋದು ಇನ್ಫಾರ್ಮೇಶನ್ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್.
1: ಭಾಳ ಸಂತೋಷ ಆಗಿತ್ತು ಅವರೆ. ಮೊಬೈಲು ಟಿ ವಿ ಹೇಗೆ ಅಡಿಕ್ಷನ್ ಆಗ್ಬಿಡುತ್ತೆ ಅಂದರೆ ನಾವು ನೋಡ್ತಾ ಇರ್ತೀವಿ, ಅದು ನಮ್ಮ ಕಣ್ಮುಂದೆ ಇರುತ್ತೆ, ಅದೇ ನಿಟ್ಟಿನಲ್ಲಿ ಪುಸ್ತಕಗಳನ್ನು ತಂದುಕೊಡಿ, ತಂದಿಡಿ. ಅಂದರೆ ಆ ಬುಕ್ಸಲ್ಲಿರುವಂತಹ ಒಂದು ಕಲರ್ಫುಲ್ ಚಿತ್ರಗಳಾಗಿರ್ಬೋದು, ಏನೋ ಒಂದು ರೀತಿಯಾದಂಥ ಅಟ್ರಾಕ್ಷನ್ ಇರ್ಬೋದು, ನೋಡ್ತಾ ನೋಡ್ತಾ ನೋಡ್ತಾ ಅದನ್ನು ಕೂಡ ಅಡಿಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಮಕ್ಕಳದ್ದು ಹೆಚ್ಚಾಗಿದೆ. ಒಳ್ಳೆಯ ಮಾತನ್ನು ಹೇಳಿದ್ರಿ. ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ಒಂದು ಕಿವಿ ಮಾತು, ಪೋಷಕರಿಗೂ ಕಿವಿ ಮಾತು, ನಿಮ್ಮ ಮಗಳ ಸಾಧನೆ ಹೀಗೆ ಮುಂದುವರಿತಾರಲ್ಲಿ, ಹಾಗೆ ಕೂಡ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಏನು ಸದ್ಯದಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀರಿ ಅದು ಕೂಡ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಗೀತಾ ಅವರೇ, ಹಾಗೆ ಸ್ಫಟಿಕ ಎಸ್ ಭಾರದ್ವಾಜ ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ.
2: ಇದುವರೆಗೆ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಎಂ ವೈ ಅವರೊಂದಿಗೆ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ನನ್ಗೆ ಆ ಫ್ಲಾಗ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು, ಒಂಥರ ಪ್ರೌಡ್ನೆಸ್. ಹೋಗಿ ಫಿನಿಶ್ ಮಾಡಿ ಟೈಮ್ ನೋಡಿದಾಗ 1:53 ಅಲ್ಲಿ ಫಿನಿಶ್ ಮಾಡಿದ್ದೆ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅಯನೂ ಬೇಕು, ವಿಟಮಿನ್ B12 ಬೇಕು, ಫೋಲಿಕ್ ಆಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
2: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ. ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
4: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆಯಾಗಿದೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ರಚನೆಯಲ್ಲಿ ಒಂದು ಭಕ್ತಿಗೀತೆ, ದಯಮಾಡೋ ರಂಗ ದಯಮಾಡೋ ಕೃಷ್ಣ, ಹಾಡಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಇನ್ನು ಮುಂದೆ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

ಈ ಗೀತೆಯ ರಚನೆಕಾರರು HS ವೆಂಕಟೇಶಮೂರ್ತಿ. ಕೇಳುಗರೆ ಗಮನಿಸಿ, ಜೂನ್ 8 ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆಗಳು, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು KVC ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಸ್ತೂರಿ ಶಂಕರ್ ಅವರು ಹಾಡಿರುವ ಒಂದು ಜನಪದ ಗೀತೆ

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಇನ್ನು ಮುಂದೆ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ ಗಜಲ್ ಸಾವನ್ ಕೇ ಸುಹಾನೇ ಮೌಸಮ್.
1: ಹಾಜ್ರೀನ್ ಮೆಹಫಿಲ್, ಮ್ಯೂಜಿಕ್ ಇಂಡಿಯಾ ನೇ ಯೇ ಮೆಹಫಿಲ್ ಹೋಶ್ರುಬಾ ಖಾಸ್ ತೌರ್ ಪರ್ ಆಪ್ ಜೈಸೆ ಸಂಗೀತ ಕೆ ದೀವಾನೋ ಕೆ ಲಿಯೆ ಸಜಾಯಿ ಹೈ ಔರ್ ಶಮ್ಮೆ ಮೆಹಫಿಲ್ ಕೆ ಸಾಮ್ನೆ ಸಿರ್ಫ್ ಆಪ್ ಕೆ ಲಿಯೆ ಲಾಯೆ ಗಯೆ ಹೈ ಸುರೋ ಕೆ ಜಾದುಗರ್ ಹರ್ ದಿಲ್ ಅಜೀಜ್ ಹೋಶ್ರುಬಾ ಫನ್ಕಾರ್ ಪಂಕಜ್ ಉದಾಸ್. ಸಾಮೀನ್, ಗಜಲ್ ಹೋ ಯಾ ನಗ್ಮಾ, ಗೀತ್ ಹೋ ಯಾ ನಜ್ಮ್, ಪಂಕಜ್ ಉದಾಸ್ ಕಾ ಅಂದಾಜ್ ಆಯಿನೆ ಜೈಸಾ ಹೈ ಜೋ ಅಲ್ಫಾಜ್ ಮೇ ಛುಪೇ ಜಜ್ಬಾತ್ ಕಾ ಅಕ್ಸ್ ಹೂ ಬಹೂ ಪೇಶ್ ಕರ್ ದೇತಾ ಹೈ. ಪಂಕಜ್ ಕಿ ಆವಾಜ್ ಮೇ ಶಾಯದ್ ಕೋಯಿ ಸುರಾಹಿ ಭೀ ಛುಪಿ ಹುಯಿ ಹೈ, ಇಸಿಲಿಯೇ ತೋ ಸುನ್ತೇ ಸುನ್ತೇ ನಶಾ ಸಾ

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 3/11/2025 ಬೆಂಗಳೂರಿನಿಂದ ಮಹೇಶ್ ಎಂಬ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: 48 ವರ್ಷ, 5.7 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಕೋಲುಮುಖ, ಕಪ್ಪು ತಲೆಕೂದಲು, ಬಲಗೈಯಲ್ಲಿ ಎಸ್ ಎಂಬ ಹಚ್ಚೆ ಇರುತ್ತದೆ. ಇವರು ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಚೆಕ್ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0821-2418-319. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಕುವೆಂಪು ಅವರ ರಚನೆಯ ಭಾವಗೀತೆ ಬೆಳದಿಂಗಳು.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾ ಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
2: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
1: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು.
4: ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಗಾಳಿಯನ್ನು ಓದಿ.
1: ಕೇಳಲು ಮರೆಯದಿರಿ ಸಿನಿಮಾ ಯಾನ.
5: ಏನೋ ತೊತ್ತಿನ ಮಗನೇ.
6: ಏನೇ ಕತ್ತೆಯ ಮಗಳೇ?
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
7: ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆ ಶಾರದೆ ನೀ ನೋಡದೆ, ರಚನೆ ಚಿ ಉದಯಶಂಕರ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯವೈದ್ಯರ ಕಿವಿ ಮಾತು
0: ಹರಿತೆ.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜಗಜೀತ್ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗಜಲ್ ಜಬ್ ಸಾಮ್ನೆ ತುಮ್ ಆ ಜಾತೆ ಹೋ ಕ್ಯಾ ಜಾನಿಯೇ ಕ್ಯಾ ಹೋ ಜಾತಾ ಹೈ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಮಿಶ್ರ ಮಾಧುರ್ಯ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಚನ್ನವೀರ ಕಣವಿಯವರ ರಚನೆಯ ಭಾವಗೀತೆ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನಾ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ ನಾನು. ಇನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಸೊಲೋ ಮಾಡಿ ಬೇರೆ ಸಬ್ಜೆಕ್ಟ್ ಸೊಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಸ್, ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ

0: 8:10.
1: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ. ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸ್ಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ?
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ಆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲಾಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತೇಳಿ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲೇ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೊಗೊಂಡೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ

0: ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನಿಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನು ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರಲ್ಲಿರೋ ಒಂದು ಶಾಂತವಾದ ಮನಸ್ಸು ಏನಿದೆ ಅದಕ್ಕೆ ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋ ಅಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋ ಅಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕ್ಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ಕಿನ ವಿಚಾರಗಳನ್ನು, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನು ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳೋಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ. ಆವಾಗಲೂ ಅಷ್ಟೇ, ಪೋಷಕರು ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು. ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು. ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
0: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
1: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಅವ್ರ ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತರ್ಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣನೇ ಇಲ್ಲದೆ ನಿಮ್ಮ ಮುನ್ನಡೆ ಸಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವುದು ಹೇಳಿದರು? ಆಧ್ಯಾತ್ಮದ ಗುರಿ ಅವರು ಹೇಳಿದ್ದು. ಇಲ್ಲಿ ಏನಿದೆ

0: ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದು ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ. ಏನೋ ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ಥರ. ಸೊ ಇದು ಒಳ್ಳೇದ ಕೆಟ್ಟದ ಎಲ್ಲನೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದ್ದೀವ ಮಕ್ಕಳಿಗೆ ಅಂತ ನಿಮ್ಮ ಅಭಿಪ್ರಾಯನ?
0: ಖಂಡಿತ, ಯಾಕಂದರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದರೆ ಈಗ ಒಂದು ಮಗುವಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತಲೇ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನು ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನೂ ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂಥ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗ

0: ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ. ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಿಸಕ್ಕೆ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನು ಹೇಗೆ ಬಳಸ್ಕೊತಾರೆ. ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನು ಫಾಸ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡವಿ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನು ಸರಿಯಾಗಿ ಕಲಿಸ್ಬೇಕು. ಆದರೆ ತುಂಬ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತು ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನು ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಷ್ಟೊಂದು ಓದಕ್ಕೆ ಕೊಡ್ತಾ ಇದ್ದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನಿಸುತ್ತೆ, ಯಾಕಂದರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವುದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಆದಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ, ನಾವೆಲ್ಲ ಖುಷಿಯಾಗಿ ಓ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು ಮಕ್ಕಳಿಗೆ,
0: ಅರಿವಿರಬೇಕು ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲಿ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ, ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದು ಶಾಶ್ವತ ಅಲ್ಲ, ಅದು ಏರಪ್ಪೇರೋ ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಿದೆ ಅದು ಕಷ್ಟ ಇದೆ ಇವಾಗ. ಯಾಕಂದರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತೊಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದರೆ ಬೇರೆಯವ್ರನ್ನ ತೊಗೊಂಡಿರೋದೆಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ, ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜು, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ, ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮ

0: ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು. ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂದರೆ, ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬೋದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂಥ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೇ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಅದನ್ನು ಆ ಮಕ್ಕಳು ಫಾಲೋ ಮಾಡಬೇಕು ಅಂದರೆ ನಾವು ಒಳ್ಳೆಯವರಾಗಿ ಹೋಗಬೇಕು, ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನು ಅದು ಫಾಲೋ ಮಾಡ್ಕೊಂಡು ಹೋದಂಗೂ ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ಅತಿಥಿಗಳಾಗಲಿ ಅತಿಥಿ ದೇವೋಭವ ಅಂತ ಅಂದರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂಥ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನಾಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ. ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವು ಈಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಣಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ, ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಅಂದರೆ ನಮ್ಮ ಆ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗಬೇಕೇ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸೋಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:26. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಭಕ್ತಿಗೀತೆಗಳ ಕಾರ್ಯಕ್ರಮ ವೈಷ್ಣವಿ ದತ್ತ ಅವರ ಧ್ವನಿಯಲ್ಲಿ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಯಲೆಕೊಪ್ಪ ಗ್ರಾಮದ ರುಕ್ಮಿಣಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 13:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು.

ದೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ತನುಶ್ರೀ ಆರ್ ಅವರ ಧ್ವನಿಯಲ್ಲಿ, 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಚಲನಚಿತ್ರ ನಟ ಹಾಗೂ ರಂಗಭೂಮಿ ಕಲಾವಿದರಾದ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಜಿ ಶಾಂತಕುಮಾರ್ ಹಾಗೂ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ. ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ. ಪ್ರಸಂಗ ಮೋಕ್ಷ ಸಂಗ್ರಾಮ. ಪ್ರಸ್ತುತಿ ಬಿ ಭುಜಬಲಿ ಮತ್ತು ಸಂಗಡಿಗರು. 4:45 ಚಿತ್ರಗೀತೆಗಳು. 6:10 ಸಿನಿಮಾಯಾನ, ಜನ ಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ. ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿ ಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಹಿಂದುಳಿದವರಿಗೆ ಆದ್ಯತೆ, ಈ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 8:35 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಸವಿ ನೆನಪು. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ಕೇಳುವಿರಿ ವಿದುಷಿ ಡಾಕ್ಟರ್ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಕೇಳುಗರೇ, ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 23/5/2026 ಮೈಸೂರಿನ ಮೇಟಗಳಿಯಿಂದ ದಾಮಿನಿ ಎಂ ಎಂಬ ಮಹಿಳೆ ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ. 24 ವರ್ಷ, 5.1 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ, ಕಪ್ಪು ತಲೆ ಕೂದಲು ಹೊಂದಿದ್ದು, ಇವರು ಕಾಣೆಯಾದಾಗ ಬಿಳಿ ಬಣ್ಣದ ಟಾಪ್ ಹಾಗೂ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಮೇಟಗಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 08-211-2418-339. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ಇನ್ನು ಮುಂದೆ ವೈಷ್ಣವಿ ದತ್ತ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ರಚನೆ, ನೀನೇ ಗತಿ, ನೀನೇ ಮತಿ, ನೀನೇ ಸ್ವಾಮಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:45. ಇನ್ನು ಮುಂದೆ ಜನಪದ ಸಂಗೀತ. ನಾಗಮಂಗಲ ತಾಲೂಕು ಎಲೆಕೊಪ್ಪ ಗ್ರಾಮದ ರುಕ್ಮಿಣಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಎಲೆಕೊಪ್ಪ ಗ್ರಾಮದ ರುಕ್ಮಿಣಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
2: ನಮಸ್ಕಾರ ಕೇಳುಗರೆ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನ ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018 ವಿಶ್ವ ಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019 ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019 ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21 2024-25 ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವ ಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ 1/2 ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ 1/2 ಹಣವನ್ನ ವಿಶ್ವ ಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿದೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ ಎರಡು ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ. ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು

0: ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನು ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರೂ ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತಿ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 1:10 ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ

0: ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 kg ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 kg ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1,600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ದತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರೆಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80% ಏರಿಕೆಯಾಗಿ 3,000 TW ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ, ಇತ್ತೀಚಿನ ವರದಿಯಂತೆ 8 ವಿಕೆಟ್ ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20:25 ಇನ್ನು ಮುಂದೆ ತನುಶ್ರೀ ಆರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ರಾಘವ ಅವರ ರಚನೆ ನಿನ್ನರಿಯುವ ತೆರಣ ತೋರುದೇವ.

ಇನ್ನು ಮುಂದೆ ಡಿ ವಿ ಗುಂಡಪ್ಪ ಅವರ ರಚನೆ ಧೃತನಾಗ ವೀಣೆ ಶ್ರುತಿರಮ್ಯ ಗಾನೆ.

ಇದುವರೆಗೂ ತನುಶ್ರೀ ಆರ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:31 ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480885523. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲನೆಯದಾಗಿ ಕೇಳೋಣ ಬಂಗಾರದ ಪಂಜರ ಚಿತ್ರದ ಗೀತೆ. ಜಿ ಉದಯ್ ಶಂಕರ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ರಘು, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ. ಇವರ ಕೋರಿಕೆಯ ಗೀತೆ ಬಂಗಾರದ ಹೂವು ಚಿತ್ರದ್ದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಕೆಂಪು ಗುಲಾಬಿ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಗಾಯತ್ರಿಪುರಂ ಮೈಸೂರಿನಿಂದ ಮೊಹಮ್ಮದ್ ನದೀಮ್. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖಾರ್ ಅವರದ್ದು. ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಹಾಗೂ ಸ್ವರ್ಣಲತಾ.

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
0: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.
5: ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ರವರ ಧ್ವನಿಯಲ್ಲಿ ಆಕಸ್ಮಿಕ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಗಳಿಸಿದ್ದಾರೆ ಮೈಸೂರಿನಿಂದ ಪ್ರಿಯಾಂಕ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖರವರದ್ದು.

0: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಬಯಲುದಾರಿ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮರಾಠಿ ಕ್ಯಾತನಹಳ್ಳಿಯಿಂದ ಮಂಜುಳಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಶುಭಾನ ಕೋರಿ ಹಗರಿಬೊಮ್ಮನಹಳ್ಳಿ, ನೇತ್ರಾ ಚಾಮರಾಜನಗರ, ಸಾನಿಯಾ ಅಂಜುಂ ಕಲ್ಯಾಣಗಿರಿ ಮೈಸೂರು, ಬಿಂದು ಪ್ರಕಾಶ್ ಬೆಂಗಳೂರು, ಶೈಲಜಾ ಟೀಚರ್ಸ್ ಲೇಔಟ್ ಮೈಸೂರು, ಬೆಳ್ಳಿಕುಮಾರಿ ಹಾನೂರು ತಾಲೂಕು ಕೋಣನಕೆರೆ, ಕಾಂತರಾಜಮ್ಮ ಚನ್ನಪಟ್ಟಣ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೇ, ಈ ಕಾರ್ಯಕ್ರಮದಲ್ಲಿ ಮೊದಲು ಬಂದ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೇ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಮೋಕ್ಷ ಸಂಗ್ರಾಮ, ಪ್ರಸ್ತುತಿ ಬಿ ಭುಜಬಲಿ ಮತ್ತು ಸಂಗಡಿಗರು. ಹಾಗೂ 6:10 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಅಟ್ ಎ ಟೈಮ್ ನಾಲ್ಕು ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
1: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400 ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು.
2: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
1: ನಕ್ಷತ್ರ ಲೋಕ,
3: ನಕ್ಷತ್ರ ಲೋಕ,
1: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
4: ಈ ಬಾರಿಯ ನಕ್ಷತ್ರಲೋಕದಲ್ಲಿ ಭಾಗವಹಿಸಲಿರುವ ಅತಿಥಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್. ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಶ್ರೀಮಾನ್ ಎಸ್.
5: ಸಮಸ್ತ ಆಕಾಶವಾಣಿ ಕೇಳುಗರಿಗೂ ಇಂದಿನ ನಕ್ಷತ್ರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರಬೇಕು ಇಂದಿನ ನಮ್ಮ ನಕ್ಷತ್ರ ಲೋಕದ ಅತಿಥಿ ಯಾರು ಅಂತ. ಹೌದು, ಅವ್ರು ಮತ್ತೆ ಯಾರೂ ಅಲ್ಲ, ಹೆಸರಿನ ಜೊತೆಯಲ್ಲೇ ಮಂಡ್ಯದ ಮಣ್ಣನ್ನು ಮೆತ್ತಿಕೊಂಡಿರುವಂತಹ ಅಪ್ಪಟ ಕನ್ನಡ ಪ್ರತಿಭೆ, ರಂಗಭೂಮಿ ಕಲಾವಿದರು ಹಾಗೂ ಖ್ಯಾತ ಚಲನಚಿತ್ರ ನಟರು ಆದಂಥ ಶ್ರೀ ಮಂಡ್ಯ ರಮೇಶ್ ಅವರು. ಮಂಡ್ಯ ರಮೇಶ್ ಅವರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಅವರ ಒಂದಿಷ್ಟು ಅನುಭವಗಳನ್ನ, ಅವರ ಒಂದು ಹಿನ್ನೆಲೆಯನ್ನ, ಅವರು ಕನ್ನಡ ಚಿತ್ರರಂಗದಲ್ಲಿ ನಡೆದು ಬಂದ ಹಾದಿನ, ರಂಗಭೂಮಿಯ ಹಲವು ಒಂದು ವಿಶೇಷವಾದ ವಿಚಾರಗಳನ್ನ ಅವ್ರ ಜೊತೆಗೆ ಮೆಲ್ಕಾಕ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ಕಾರ. ಸರ್
6: ನಮಸ್ಕಾರ. ಗೆಳೆಯ
5: ಮಂಡ್ಯ ರಮೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ನಮ್ಮೆಲ್ಲ ನಿಲಯದ ಪರವಾಗಿ.
6: ಧನ್ಯವಾದಗಳು ಗೆಳೆಯ.
7: ನನ್ನ ಪರವಾಗೂ ಕೂಡ ಸ್ವಾಗತ ತಮಗೆ ಆಕಾಶವಾಣಿಗೆ.
6: ಧನ್ಯವಾದಗಳು ಗೆಳೆಯರೇ. ಸಮಸ್ತ ಕೇಳುಗರಿಗೆ ನನ್ನ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳು.
7: ಸರ್, ಈಗ ನೀವು ಅಪ್ಪಟ ರಂಗಭೂಮಿ ಪ್ರತಿಭೆ, ಸಾಕಷ್ಟು ರಂಗಭೂಮಿಯಲ್ಲಿ ಪಳಗಿದಂತ ಹುಲಿ ಅಂತಾನೆ ಹೇಳಬಹುದು ಅಂತ ಅನ್ಸುತ್ತೆ ನನಗೆ. ಸಾಕಷ್ಟು ನಾಟಕಗಳನ್ನ ಮಾಡ್ತಾ ಬಂದಿದ್ದೀರಿ. ಸಿನಿಮಾ ರಂಗ ಮತ್ತು ನಾಟಕ ರಂಗ ಎರಡರಲ್ಲೂ ಕೂಡ ಕಾಲಿಟ್ಟಂತವ್ರು, ಆ ಕಡೆ ಮತ್ತು ಈ ಕಡೆ. ಯಾವುದು ಮೆಚ್ಚಿನ, ಮೊದಲಿಗೆ ಕೇಳ್ಬಿಡ್ತೀನಿ, ಯಾವುದು ಮೆಚ್ಚಿನ ಮತ್ತು ನಿಮ್ಮ ಇಷ್ಟದ ರಂಗ ಅಂತ?
6: ಸರ್, ನನ್ನ ನಿರಂತರವಾದ ಒಂದು ಮಾತಿದ್ದೇ ಇದೆ, ನಾನು ರಂಗಭೂಮಿಲೇ ಏನಾದ್ರು ಉಳ್ಕೊಂಡಿದ್ದಿದ್ರೆ, ಸಿನಿಮಾಗೆ ಬರದೇ ಹೋಗಿದ್ರೆ ಬಹುಶಃ ಇಲ್ಲಿ ಬಂದು ಕೂತ್ಕೋತಿದ್ರು ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ

0: ನಾನು ಒಂದು ಜನಪ್ರಿಯವಾದಂತಹ ಚಿತ್ರ ತಾರಾತನವನ್ನು ನನ್ನ ಪ್ರಭಾವಳಿಯಾಗಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕಾರಣವೇ ರಂಗಭೂಮಿ. ಹಾಗಾಗಿ ನನಗೆ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಇಲ್ಲವೇ ಇಲ್ಲ. ಇವಾಗ ಒಬ್ಬ ಮನುಷ್ಯನ ಎರಡು ಕಣ್ಣುಗಳಾಗೆ ನನಗಿರೋ ಎರಡು ಕಣ್ಣುಗಳು, ಇಡೀ ಜಗತ್ತನ್ನು ನೋಡೋದು ಮತ್ತು ಎಲ್ಲ ಅನುಕೂಲ ಮಾಡಿಕೊಡೋ ಎರಡು ಕಣ್ಣುಗಳು, ಅದು ನನ್ನ ಸಿನಿಮಾ ಮತ್ತು ಟಿವಿ, ಇವೆರಡು ಕಣ್ಣುಗಳು. ಆದರೆ ನನ್ನ ಆತ್ಮ ಉಸಿರಾಟಕ್ಕೆ ಏನಿದೆಯಲ್ಲ, ಆ ಉಸಿರು ನನ್ನ ಹೃದಯ ರಂಗಭೂಮಿ, ಅದು ಬದುಕೇ ರಂಗಭೂಮಿ, ನನ್ನ ಹೃದಯ ರಂಗಭೂಮಿ. ಅದನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ಈ ಕಣ್ಣುಗಳು. ಹಾಗಾಗಿ ಅವೆರಡು ನನ್ನ ಕಣ್ಣುಗಳು, ಇದು ನನ್ನ ಉಸಿರು ಅಂತ ಭಾವಿಸ್ತೀನಿ.
1: ಬಹಳ ಸಂತೋಷ ಸರ್. ಯಾಕೆಂತೇಳಿದ್ರೆ ಮೊದಲ ರಂಗ ಪ್ರವೇಶ ಇದೆಯಲ್ಲ, ಅದು ತುಂಬಾ ನೆನಪಲ್ಲಿ ಇರುವಂತದ್ದು. ಬಹುಶಃ ನಿಮ್ಮ ನೆನಪನ್ನು ಕೆದಕೋದಾದ್ರೆ ರಂಗ ಪ್ರವೇಶಕ್ಕೆ ಹೇಗಿತ್ತು ಅಂತ.
0: ಸರ್, ಮಂಡ್ಯದಲ್ಲಿ ಒಂದು ಪುಟ್ಟದೊಂದು ಸ್ಕೂಲ್ನಲ್ಲಿ, ಆ ಕಾಲಕ್ಕೆ ಪುಟ್ಟ ಸ್ಕೂಲ್, ಈಗ ದೊಡ್ಡ ಸ್ಕೂಲ್ ಆಗಿದೆ, ನ್ಯಾಷನಲ್ ಚಿಲ್ಡ್ರನ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇತ್ತು. ಅಲ್ಲಿ ನನಗೆ ಗಾಂಧಿ ಪಾತ್ರವನ್ನು ಮಾಡಿಸಿ ಟ್ಯಾಬ್ಲೋ ನಿಲ್ಲಿಸೋರು, ನನ್ನ ಮೊದಲ ಎಂಟ್ರಿ ಟ್ಯಾಬ್ಲೋ. ಆಗಸ್ಟ್ 15ಕ್ಕೆ ನನಗೆ ಒಂಚೂರು ತಲೆ ಕೆರೆಸಿದ್ರು ನೆನಪು ನನಗೆ. ತಲೆ ಬುಂಡೆ ಮಾಡಿಸಿ ಕೈಗೊಂದು ಕೋಲ್ ಕೊಟ್ಟು ಪುಟಾಣಿ ಕಚ್ಚೆ ಉಡಿಸಿ ಒಂದು ಜಾತ್ರೆ ಕನ್ನಡಕವನ್ನು ಸಿಕ್ಕಿಸಿ ಮತ್ತು ಜಾತ್ರೆ ಗಡಿಯಾರವನ್ನು ಸೊಂಟಕ್ಕೆ ಸಿಕ್ಕಿಸಿ ಗಾಂಧಿಯನ್ನ ಮಾಡಿ ಮೇಲೆ ನಿಲ್ಲಿಸಿದ್ರು ನನಗೆ. ಅದು ಒಂದು 2 ಅವರ್ಸ್ 3 ಅವರ್ಸ್ ಯಾವಾಗಲೂ ಕಾಯಿಸ್ತಾರಲ್ಲ ಸಾಮಾನ್ಯವಾಗಿ. ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಅಲ್ಲಿ ಎಡವು ಬಿದ್ದಿದ್ದು, ಆಮೇಲೆ ನಾನು ಎಲ್ಲರ ಮೇಲೂ ಬಿದ್ದೋಗಿದ್ದು, ಅವರು ಓ ಗಾಂಧಿ ನೋಡಪ್ಪ ಎಡವಿ ಬೀಳ್ತಾ ಇದ್ದಾನೆ ಅಂತ ಅನಿಸಿದ್ದು, ನನಗೆ ಮುಂದೆ ಅದೇ ರೂಪಕವಾಗಿದ್ದು. ಮತ್ತು ಜನ ಆಗ ನಾನು ಬಿದ್ದಾಗಲೆಲ್ಲ ಚಪ್ಪಾಳೆ ಹೊಡೆಯೋರು, ಲಂಬ್ಸ್ ಬಂದಾಗಲೆಲ್ಲ ಬಿದ್ದೋಗ್ಬಿಡ್ತಾ ಇದ್ದು, ಪಾಪ ಗಟ್ಟಿ ಏನು ನಿಂತ್ಕೊಳಕ್ಕೆ ಆಗಿದ್ದೀನಿ. ಸಣ್ಣ ಮಕ್ಕಳು ನಾವು, ಆಗ ಜನ ಕೇಕೆ ಹಾಕೊಂಡು ತಮಾಷೆ ಮಾಡಿ ನಕ್ಕಿದ್ರಲ್ಲ, ಆ ನಗು ಮತ್ತು ಆ ಚಪ್ಪಾಳೆ ನಾನು ನನ್ನನ್ನು ನೋಡಿ ಮೆಚ್ಚಿ ಹೊಡಿತಾ ಇದ್ದಾರೆ ಅಂತ ನಾನು ಪರಿಭಾವಿಸ್ಕೊಂಡ್ಬಿಟ್ಟಿದ್ದೆ. ಆ ಚಪ್ಪಾಳೆ ಇವತ್ತಿನವರೆಗೂ, ಇಷ್ಟು ವರ್ಷಗಳ ಬಹು ಸುದೀರ್ಘ ಕಾಲದ ನಂತರವೂ ನನಗೆ ಆ ಚಪ್ಪಾಳೆಯ ಗುನುಗು ಇವತ್ತಿಗೂ ಇದ್ದೇ ಇದೆ. ಆ ಚಪ್ಪಾಳೆ ಹೊಚ್ಚಿದೆ, ಜನ ಚಪ್ಪಾಳೆ ಹೊಡೆಯೋದ್ರಿಂದ ಏನೆಲ್ಲ ಒಳ್ಳೆ ಕೆಲಸಗಳಾಗ್ತವೆ ಅನ್ನಕ್ಕೆ
1: ಒಂದಿಷ್ಟು ಸ್ಫೂರ್ತಿನೂ
0: ಸಿಗುತ್ತೆ. ಅದು ಅವ್ರು ಯಾಕಾದ್ರೂ ಚಪ್ಪಾಳೆ ತಟ್ಟಿರಲಿ, ಕೆಲವು ಟೈಮ್ ಭಾಷಣ ನಿಲ್ಸೋಕ್ಕೂ ಚಪ್ಪಾಳೆ ತರ್ತಾರೆ ನಮ್ಮ ಕಡೆ ಎಲ್ಲ. ಹಾಗಾಗಿ ಅದು ನನ್ನ ಮೊದಲ ಎಂಟ್ರಿ ಗಾಂಧಿ. ಆಮೇಲೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಅನೇಕ ನಾಟಕಗಳು, ನಾಗಮಂಗಲ, ಬೆಳ್ಳೂರು ನನ್ನ ಹೆಚ್ಚು ಸುತ್ತಾಟದ ಜಾಗ, ಬಿ ಎಂ ಶ್ರೀಯವರ ಬೆಳ್ಳೂರು ಮತ್ತು ನಾಗಮಂಗಲ ಭಾಳ ಅದ್ಭುತವಾದ ಜಾಗ. ಅಲ್ಲಿಯ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿದ್ದರಿಂದ ಅಲ್ಲಿ ಅನೇಕ ಪುಟ್ಟ ಪುಟ್ಟ ಶಾಲಾ ದಿನಗಳ ನಾಟಕಗಳು ಮಾಡ್ತಾನೆ. ಅವತ್ತು ನಾನು ಕಲಾವಿದ ಆಗಬೇಕು ಅಂದ್ಕೊಂಡಿದ್ದೆ, ಇವತ್ತಿಗೂ ಕಲಾವಿದ ಆಗೋ ಹಾದಿನಲ್ಲಿದ್ದೀನಿ ಅಂತ ನನಗೆ ಬಲವಾದ ನಂಬಿಕೆ.

0: ಸರ್, ನೀವು ಬಾಲ್ಯ ಅಂತಿದ್ದಂಗೆ ನಮಗೆ ನೆನಪಾಯಿತು. ಮಂಡ್ಯ ರಮೇಶ್ ಅವರು ಅಂದ ತಕ್ಷಣ ಎಲ್ರಿಗೂ ಹಾಸ್ಯ ಪಾತ್ರಗಳು, ನೀವು ಮಾಡಿರುವಂಥ ಕೆಲವು ಪೋಷಕ ಪಾತ್ರಗಳು, ಪ್ರಮುಖವಾದ ಪಾತ್ರಗಳೆಲ್ಲ ನೆನಪಾಗ್ತವೆ. ಮಂಡ್ಯ ರಮೇಶ್ ಅಂದ್ರೆ ನಗು, ಸೆಂಟಿಮೆಂಟ್ ಪಾತ್ರಗಳು ಮಾಡಿದ್ ಕಮ್ಮಿ, ನಿಜವಾಗ್ಲೂ ನಗ್ತೀರಿ, ಪಾತ್ರಗಳು ನಗ್ತಾ
1: ಇರುತ್ತೆ.
0: ನಮ್ಮ ಕೇಳುಗರಿಗೆ ಒಂದು ಕುತೂಹಲ ಇರುತ್ತೆ, ಇವ್ರ ಬಾಲ್ಯ ಹೇಗಿತ್ತು, ಸ್ಕೂಲು ಕಾಲೇಜ್ ಎಲ್ಲಿ ಓದಿದ್ದಾರೆ, ದಯವಿಟ್ಟು ತಮ್ಮ ಬಾಲ್ಯ ಹೇಗಿತ್ತು.
1: ನಮ್ಮ ತಂದೆ ಸುಬ್ರಹ್ಮಣ್ಯಂ ಅಂತ, ಅವರು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿದ್ರು. ತಾಯಿ ಮನೆಯನ್ನು ನೋಡ್ಕೋತಾ ಇದ್ದಂಥ ನಾಗಲಕ್ಷ್ಮ ಅಂತ, ಅಣ್ಣ ಆನಂದ್ ಕುಮಾರ್ ಅಂತ, ಅಕ್ಕ ವಲ್ಲಿದೇವಿ ಅಂತ, ನಮ್ಮ ಒಂದು ಪುಟ್ಟದೊಂದು ಮಧ್ಯಮ ವರ್ಗದ ಸಂಸಾರ ಸರ್. ಅದು ಟ್ರಾನ್ಸ್ಫರಬಲ್ ಜಾಬ್ ಆದ್ರಿಂದ ನಮ್ಮ ಅಪ್ಪ ಬೆಳ್ಳೂರು, ನಾಗಮಂಗಲ, ಮದ್ದೂರು, ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಸುತ್ತಾಡ್ತಾ ಇದ್ರು. ಹಾಗಾಗಿ ಮಂಡ್ಯ ಜಿಲ್ಲೆ ಅನೇಕ ಕಡೆ ಸುತ್ತಾಡಬೇಕಾದ್ರೆ ನಾಗಮಂಗಲದಲ್ಲಿದ್ದಾಗ

0: ನಾನು ಮಂಡ್ಯದ ಅವ್ರನ್ನ ಮಂಡ್ಯದಲ್ಲಿದ್ದಾಗ ನಾನು ಹುಟ್ಟಿದೆ. ಆಮೇಲೆ ಬಾಲ್ಯನ ನಾಗಮಂಗಲಕ್ಕೆ ಅಷ್ಟೊತ್ತಾಗಲೇ ಟ್ರಾನ್ಸ್ಫರ್ ಆಗಿತ್ತು. ನಾಗಮಂಗಲದಲ್ಲಿ ನಡೆಯುವಂಥ ಎಲ್ಲ ಜಾನಪದ ಮತ್ತು ಅಲ್ಲಿ ಬರ್ತಾಯಿದ್ದಂಥ ವೀರಭದ್ರೇಶ್ವರನ ಕುಣಿತ, ಅಲ್ಲಿ ಸೋಮಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಆಗ್ತಾಯಿದ್ದಂಥ ನಾಟಕಗಳು, ಜಾತ್ರೆಗಳು, ಒಬ್ಬ ಶಕ್ತಿಯುತವಾದಂಥ ಕಲಾವಿದನಿಗೆ ಬೇಕಾದಂಥ ಜಾನಪದದ ಬಾಲ್ಯ ಮತ್ತು ಹಬ್ಬ ಹರಿದಿನಗಳ ಸಂಭ್ರಮ, ಇಡೀ ಭಾರತೀಯ ಜಾನಪದ ಮತ್ತು ಗ್ರಾಮೀಣ ಪರಂಪರೆಯಲ್ಲಿ ಸೃಷ್ಟಿಯಾದಂಥ ಅನೇಕ ನಟರುಗಳಲ್ಲಿ ನಾನು ಒಬ್ಬ ನಟ. ಹಾಗಾಗಿ ನನಗೆ ಅದೇ ಹೆಚ್ಚು ನನ್ನನ್ನು ಸ್ಫೂರ್ತಿಯುತವಾಗಿ ಮಾಡಿತು. ನನಗೀಗಲೂ ರಂಗಭೂಮಿಯನ್ನು ತುಂಬ ಸಂತೋಷವಾಗಿ ಅಥವಾ ಸಿನಿಮಾವನ್ನು ಸಂತೋಷವಾಗಿ ಆಸ್ವಾದಿಸೋದಕ್ಕೆ ಸಾಧ್ಯ ಇದ್ದರೆ ಅದು ನನ್ನ ಬಾಲ್ಯದ ನೆನಪುಗಳು, ಬಾಲ್ಯದಲ್ಲಿ ನಾನು ಮಾಡಿದ್ದು ಅಂತ. ಹಾಗಾಗಿ ಅಲ್ಲಿ ದೇವಸ್ಥಾನದ ಮುಂದೆ ಆಗ್ತಾ ಇದ್ದಂಥ ಪೌರಾಣಿಕ ನಾಟಕಗಳಾಗ್ತಾ ಇತ್ತಲ್ಲ, ಅದು ಕೊರಳೆ ಪಾಂಡು ಸುತನಂ ಆ ಥರದ ಹಾಡುಗಳು. ಆಮೇಲೆ ಸರ್ವಜನನವರಂ ಪಡೆದು ಸುರ ಒಳ್ಳಿಯ ಗೆಲ್ಲದೆ ವಿರೋಧಿಗಳು ಅದಾರಿಯರು ದರ ದರದಿ ಕಾಣೆ, ಈ ಥರದ ಹಾಡುಗಳು. ಬಳಿರೆ ಬಳಿರೆ ನಿನ್ನ ನುಡಿಗೆ ನಡುವೆ ನಾನೀಗ ಆ, ಈ ಥರದ ಹಾಡುಗಳು. ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯ ಕುರುಕ್ಷೇತ್ರದ ಹಾಡುಗಳು ಹೀಗೆಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ. ಜಾನಕಿ ಪ್ರಾಣ ಸಖಿ ಆಗಲಿದೆಯಾ ಕಮಲಮುಖಿ, ಪಂಚವಟಿ ತಟ ಪುಣ್ಯರೂಪಿಣಿ, ಗಾದಾ ನಿಗದಿತ ಹಂಸವಾಹಿನಿ, ಚಿತ್ರಕೂಟ ವಿಹಾರಿಣಿ ತರುಣಿ, ಅಯೋಧ್ಯ ಜನಮನ, ಈ ಥರದ ಹಾಡುಗಳು. ನನಗೆ ಈ ಗ್ರಾಮ್ಯ ಬಾಲ್ಯದಲ್ಲಿ ಸಿಕ್ಕಂಥ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ನನ್ನ ದಟ್ಟವಾಗಿ ಆವರಿಸ್ಕೊಂಬಂತು. ಶಾಲಾ ಕಾಲೇಜಿನಲ್ಲಿ ನಾನೇ ನಾಟಕಗಳನ್ನ ಬರ್ಕೊಂಡು ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. 6ನೇ ವಯಸ್ಸಷ್ಟೊತ್ತಿಗೆ ನಾನು ರಂಗಭೂಮಿಗೆ ಎಷ್ಟು ಗಟ್ಟಿಯಾದ ಒಂದು ಮನುಷ್ಯ ಆಗಿಬಿಟ್ಟಿದ್ದೆ ಅಂದರೆ, ಆವಾಗಲೇ ಶಿವಶಂಕರ ಸಮಿತಿ ಅಂತ ನನ್ನ 6ನೇ ಕ್ಲಾಸ್ನ ನಾನು ಓದುವಾಗ ಒಂದು ತಂಡ ಕಟ್ಟಿ ನಾನೇ ನಾಟಕ ಬರೆದು ನಾನೇ ದುರ್ಯೋಧನ ಪಾತ್ರ ಮಾಡಿ ಟಿಕೆಟ್ ಪ್ರಿಂಟ್ ಮಾಡಿಸಿ ಟಿಕೆಟಲ್ಲಿ ದುಡ್ಡು ಸಂಪಾದನೆ ಮಾಡಿ ಆ ದುಡ್ಡನ್ನು ಶಿವರಾತ್ರಿಗೆ ಬಳಸಿ ಗಣಪತಿ ಉತ್ಸವಕ್ಕೆ ಬಳಸಿ ಹೀಗೆಲ್ಲ ಹುಚ್ಚು. ನಾಟಕದಲ್ಲಿ ಅಭಿನಯಿಸೋದಾದರೆ ಡೈರೆಕ್ಟ್ ಮಾಡೋದಲ್ದೇ ಸಂಘಟನೆಯ ಅಂಶಗಳನ್ನ ವಿಶೇಷವಾಗಿ ಭಾಳ ದಟ್ಟವಾಗಿ ರೂಢಿಸ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡೆ. ಬಹುಶಃ ಇವತ್ತೇನಾದ್ರೂ ಒಂದು ಚೂರು ಆಗಿದೆ ನನ್ನ ಬದುಕಿನಲ್ಲಿ, ನಾನು ಸಾಧನೆ ಮಾಡಿದ್ದೀನಿ ಅಂತ ಯಾರಿಗಾರು ಅನಿಸಿದ್ರೆ ಅದಕ್ಕೆ ನನಗೆ ಚಿಕ್ಕಂದಿಂದ ಹಚ್ಚಿಕೊಂಡಂಥ ನಾಟಕದ ಹುಚ್ಚೇ ಪ್ರಬಲವಾದ ಕಾರಣ ಅಂತ. ಹಾಗಾಗಿ ಅದು ನನಗೆ ಹೆಚ್ಚು ಸಹಾಯ ಮಾಡಿತು ಅಂತ ನನ್ನ ಬಾಲ್ಯದ ದಿನಗಳು. ಅಕ್ಕಮಾದೇವಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಅನೇಕ ಮೋಹಿನಿ ಭಸ್ಮೋತ್ಸವದಲ್ಲಿ ಮೋಹಿನಿ ಬರ್ತಿದ್ದೆ. ಯಾಕೋ ಗೊತ್ತಿಲ್ಲ, ಹೆಚ್ಚು ಹೆಣ್ಮಕ್ಳ ಪಾತ್ರನೇ ಕೊಡ್ತಾಯಿದ್ರು ನನಗೆ. ನನಗೆ ಈಗಲೂ ಅದು ಅರ್ಥ ಆಗಿಲ್ಲ. ಅದು ಬಹುಶಃ ಏನಾರು ಬೆಳ್ಳಿಗೆ ಕುಳ್ಳಿಗೆ ತೆಳ್ಳಿಗೆ ಏನೋ ಇದ್ದೆ ಅಥವಾ ಮುಖ ಲಕ್ಷಣವಾಗಿತ್ತು ಅನ್ನೋದು ಅವ್ರಿಗೂ ಅನಿಸಿರ್ಬೋದು, ಅದಕ್ಕಾಗಿ ಹಂಗೆ ಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ. ಕಾಲೇಜಿಗೆ ಬಂದಮೇಲೂ ಹೆಚ್ಚು ನಾನು ಹುಡುಗಿ ಪಾತ್ರಗಳನ್ನೇ ಮಾಡಿದ್ದು ನೆನಪು ನನಗೆ. ಆಮೇಲೆ ನಾನು ನಿಧಾನವಾಗಿ ಬದಲಾಗಕ್ಕೆ ಶುರುವಾದೆ.
1: ನೀವು ಹೇಳಿದ್ರಿ ಈಗ ಬೇಸ್ಮೆಂಟ್ ಇದೆಯಲ್ಲ, ಗ್ರಾಮೀಣ ಸೊಗಡಿನ ಬೇಸ್ಮೆಂಟು, ಇವೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುತ್ತೆ, ನಿಮ್ಮನ್ನು ಮಂಡ್ಯ ರಮೇಶ್ ಆಗಿ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಆಯಿತು ಅಂತ.
0: ಹೌದು.
1: ಈಗ ನಾಟಕ ಆಯಿತು, ಸಿನಿಮಾ ರಂಗಕ್ಕೆ ಬಂದಿದ್ದು ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ
0: ಸರ್, ಸಿನಿಮಾ ಅದೊಂದು ಬಹಳ ವಿಶೇಷವಾದ್ದು. ಡಿಗ್ರಿ ಮುಗಿಸಿದಂಗೆ ನಿನಾಸಂಗೆ ಹೋಗಿದ್ದೆ. ನಿನಾಸಂನಲ್ಲಿ ಒಂದು ವರ್ಷದ ಡಿಪ್ಲೊಮಾದಲ್ಲದೆ ನಿನಾಸಂ ಪ್ರಪಂಚದ ಸರ್ವಶ್ರೇಷ್ಠವಾದಂಥ ಡ್ರಾಮಾ ಸ್ಕೂಲ್ಗಳಲ್ಲಿ ನಿನಾಸಂ ಕೂಡ ಒಂದು ಸರ್. ಇದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನನ್ನಂಥ ಹಳ್ಳಿಗಾಡಿನಿಂದ ಹೋದವನಿಗೆ ಒಂದು ದೊಡ್ಡದೊಂದು ವಿಶ್ವವಿದ್ಯಾನಿಲಯ ಅದು. ಅಲ್ಲಿ ನನಗೆ ನಿನಾಸಂನಲ್ಲಿದ್ದಾಗ ಒಂದು ವರ್ಷ ನಮ್ಮದು ಮುಗಿತಿದ್ದಂಗೆ ಇದು ಅದ್ಭುತವಾದ ತಂಡ ಅಂತ ನಮ್ಮ ವರ್ಷದಿಂದಲೇ ನಿನಾಸಂ ತಿರುಗಾಟ ಅಂತ ಒಂದು ಪ್ರಾಜೆಕ್ಟ್ ಶುರುವಾಯಿತು ಇಡೀ ಕರ್ನಾಟಕದ ಮೂಲೆಗಳಲ್ಲಿ. 3 ವರ್ಷ ಬಹುಶಃ ಮನೆಯೇ ಸರಿಯಾಗಿ ನೋಡಿಲ್ಲ ಅಂತ ನಾನು. ಶೇಕ್ಸ್ಪಿಯರ್, ಭರತ, ಭವಭೂತಿ, ಭಾಸ, ಕಂಬಾರರು, ಕಾರ್ನಾಡರು, ಲಂಕೇಶರು, ಅನಂತಮೂರ್ತಿ, ದೊಡ್ಡ ದೊಡ್ಡ ದಿಗ್ಗಜರ ಎಲ್ಲ ನಾಟಕಗಳನ್ನ ಇಟ್ಕೊಂಡು ನಾವು ಅದನ್ನು ಇಡೀ ಕರ್ನಾಟಕ ಬರ್ತಿ ಪ್ರದರ್ಶನ ಮಾಡ್ತಾ ಹೋಗ್ತೀವಿ. ಅದೊಂದು ಆಮೇಲೆ ನಮ್ಮದೇ ಬಸ್ಸು, ನಾವೇ ಮೇಕಪ್ ಮಾಡ್ಕೋಬೇಕು, ನಾವೇ ಲೈಟ್ ಕಟ್ಟಬೇಕು, ನಾವೇ ಸೆಟ್ ಇಳಿಸ್ಬೇಕು,
1: ರಂಗಭೂಮಿಯ ಎಲ್ಲ ಪರಿಕರಗಳನ್ನ ನೀವೇ ಮಾಡ್ಕೋಬೇಕು,
0: ಭೂಮಿಯ ಎಲ್ಲ ಅಷ್ಟು ಅವಯವಗಳನ್ನು ಪೂರ್ಣವಾಗಿ ನಾವು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಕರಗತರಾಗೋದಕ್ಕೆ, ಪರಿಣಿತಿ ಹೊಂದೋದಕ್ಕೆ ತುಂಬ ಸಹಾಯ ಆಯಿತು. ನಾನು ನಿನಾಸಂ 1 ವರ್ಷದ ಡಿಪ್ಲೊಮೊಂದಲ್ಲಿ ಎಷ್ಟು ಅದ್ಭುತವಾಗಿ ಕಲಿತನೋ ಅದರ 2ರಷ್ಟು ಅದ್ಭುತವಾದ ಅನುಭವ ನನಗೆ ನಾನು ಸಿಕ್ಕಿದ್ರೆ ತಿರುಗಾಟದ ಮೂಲಕ. ಅದು 3-4 ವರ್ಷ ಇದ್ದೆ. ಆಮೇಲೆ 1 ವರ್ಷ ಕೊಡಗಿನಲ್ಲಿ ಇವ್ರಿಗೆ ಯಾರಿಗೆ ಒಂದು ಸೃಷ್ಟಿ ಕೊಡಗು ರಂಗ ಅಂತ ಒಂದು ತಂಡ ಇತ್ತು ಆ ಕೊಡಗಿನಲ್ಲಿ. ಆವಾಗ ಅವ್ರಿಗೆ ನಾನು ಮ್ಯಾನೇಜರಾಗಿ ಸುತ್ತಾಟ ಕೆಲಸ ಮಾಡಿ ನಾಟಕ ಡೈರೆಕ್ಟ್ ಮಾಡೋದಲ್ದೇ ಅಲ್ಲಿ ಮ್ಯಾನೇಜರಾಗಿ ಇಡೀ ಹಳ್ಳಿ ಹಳ್ಳಿ ಹೋಗ್ಬಿಟ್ಟು ಅವ್ರಿಗೆ ಪ್ರದರ್ಶನಗಳನ್ನ ಹುಡುಕೊಡೋ ಕೆಲಸ ಮಾಡಿದೆ. ಅಂದರೆ ಮ್ಯಾನೇಜರ್ ಕೆಲಸನೂ ಮಾಡಿದ್ದೀನಿ, ಸೆಟ್ ಹಾಕಿದ್ದೀನಿ, ಒಬ್ಬ ಟಿಕೆಟ್ ಹರಿದಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಇವನ್ನೆಲ್ಲ ಮಾಡ್ತಾ ಹಿಂಗೆಲ್ಲ ಸುತ್ತಾರ. ಆಮೇಲೆ 1 ವರ್ಷ ಹಳ್ಳಿ ನಮ್ಮ ಊರಿನ ನಾಗಮಂಗಲದಲ್ಲಿ ಒಂದು ರೆಗ್ಯುಲರಾಗಿ ಮಾಡುವಂಥ ಒಂದು ತಂಡ ಇತ್ತು ಕನ್ನಡ ಸಂಘ ಅಂತ. ಅದಕ್ಕೆ ಆಧುನಿಕವಾದ ಪರಿಕಲ್ಪನೆ ಮತ್ತು ಕಾಯಕಲ್ಪ ಮಾಡಿಕೊಂಡು ಬಹಳ ಅತ್ಯದ್ಭುತವಾದ ಕರ್ನಾಟಕ ಶ್ರೇಷ್ಠ ರಂಗ ತಂಡಗಳಲ್ಲಿ ಒಂದು ಅಂತ. ಅಂದರೆ ನಾವು ಹೋದರೆ ಉಡುಪಿನಲ್ಲಿ ಅಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಮಗೆ ಸಿಕ್ಬಿಡ್ಬೇಕಪ್ಪ ಉಡುಪಿ ರಂಗಭೂಮಿನಲ್ಲಿ, ಅಷ್ಟು ಮಟ್ಟಕ್ಕೆ ತಯಾರು ಮಾಡ್ಕೊಂಡು ಹಾಗೆಲ್ಲ ಮಾಡ್ತಿದ್ದೆ. ಈ ಎಲ್ಲ ಸಾಹಸಗಳ ಜೊತೆಗೆ ರಂಗಾಯಣ ಕಾಯಕ್ಕೆ ಇದೆ, ಬೇಬಿ ಕಾರಂತರು, ಗೌರ್ಮೆಂಟ್ ಕೆಲಸ, ಒಂದು ನಾಟಕನೂ ಮಾಡ್ಬೋದು ಮತ್ತು ಕೈಗೆ ದುಡ್ಡು
1: ಸಿಗುತ್ತೆ,
0: ಯಾರಿಗೂ ಬೇಡ. ಮಧ್ಯಮ ವರ್ಗದಿಂದ ಬಂದವ್ರಿಗೆ ನನಗೆ ಬೇಕಾಗಿದ್ದಿದೆ, ಅದು ಕಾಯ್ತಾ ಇದ್ದೆ. ನನ್ನೊಬ್ಬ ರಂಗಭೂಮಿ ಕಲಾವಿದ ಆಗಬೇಕು ಅಂತ ಮನಸ್ಸಲ್ಲಿ ಮಾತ್ರ ಆಸೆ ಇತ್ತು ಸರ್. ಆದರೆ ಅದು ಯಾವುದೋ ಶುಭ ಮುಂಜಾನೆ ಒಂದು ಸಂಜೆ, ಅದು ಶುಭ ಮುಂಜಾನೆ ಅಂತ ಕರೆಯಲ್ಲೋ ಅಥವಾ ಕೆಟ್ಟ

0: ಕ್ಷಣನ ಕರೀಲು. ಕಾರಂತರು ಹೊರಟೋದ್ರು. ಕಾರಂತರು ಹೊರಟೋದ ತಕ್ಷಣ ನಮಗೆಲ್ಲ ಆತಂಕ ಶುರುವಾಯಿತು. ಮೈಸೂರು ರಂಗಾಯಣ ಹುಟ್ಟಿದಾಗಿನಿಂದನೂ ಬಾಲಗೃಹ ಪೀಡಿತ, ಬಹಳ ನೋವು ತೊಂದರೆ ಅಪಮಾನ ಅನುಭವಿಸ್ತೆ ಮತ್ತು ನಿಂತೋಗುತ್ತೆ ಅಂತಂದರು. ನಿಂತೋದ್ರೆ ಅಷ್ಟೊತ್ತು ಗಾಗಲೇ ನಂಗೆ ಮದುವೆ ಆಗೋಗಿದೆ, ಮಗಳಿದ್ದಾಳೆ, ಏನು ಮಾಡೋದು,
1: ಸಂಸಾರ
0: ಬದುಕು ಸಂಸಾರ ನೋಡಬೇಕು, ನನಗೇನು ತೋಟನೋ ಗದ್ದೆನೋ ಆಸ್ತಿ ಸಿಕ್ಕಾಪಟ್ಟೆ ಇಲ್ಲ ನನಗೆ. ಆಮೇಲೆ ದೊಡ್ಡ ನನಗೆ ನಾಟಕ ಮಾಡಿಸೋದು, ಆ್ಯಕ್ಟ್ ಮಾಡೋದು ಮತ್ತು ನಾಟಕದಲ್ಲಿ ಹೇಳ್ಕೊಡೋದು, ಅದನ್ನ ನಾನು ಮಾಡೋದು. ಇದು ಬಿಟ್ಟು ಬೇರೆ ಅಭಿನಯ ಹೇಳ್ಕೊಡೋದು, ಅಭಿನಯ ಮಾಡೋದು ಎರಡೇ ನನಗೆ ಗೊತ್ತಿರೋದು. ನನಗೆ ಈಗಲೂ ಗೊತ್ತಿರೋದು ಇವೆರಡೇ. ನನಗೆ ಆ್ಯಕ್ಚುಲಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಅದ್ರಲ್ಲಿ ದುಡ್ಡು ತೊಗೋಬೇಕು ಅಂತ ಕೂಡ ಎಷ್ಟೋ ವರ್ಷ ಗೊತ್ತಿರಲಿಲ್ಲ. ಇದನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾ ಇದ್ದಾಗ ನನಗೆ ಏನಪ್ಪಾ ಮಾಡೋದು, ನಮ್ಮದೊಂದು ಆ್ಯಕ್ಟಿಂಗ್ ನೋಡ್ಬಿಟ್ಟು ನಾಗಾಭರಣ ಅವರು ಮತ್ತು ಪ್ರಕಾಶ್ ರಾಜ್ ಭೀಮಂತ ಅವ್ರಿಗೆ ಅಸ್ಟೆಂಟ್ ಇದ್ದ, ಅವನು ರಮೇಶ್ ಅವರೇ ಈ ಥರ ಬಂದು ನಮ್ಮದೊಂದು ಪಿಕ್ಚರ್ ಮಾಡ್ತಾ ಇದ್ವಿ ಅಟೆಂಡ್ ಆಗಿ, ಅಯ್ಯೋ ಬೇಡ ಬಿಡಪ್ಪ ಅಂತ, ಏ ಇಲ್ಲ ನೀವು ಬನ್ನಿ. ಅದಕ್ಕೆ ಮುಂಚೆ ನಂಜುಂಡೇಗೌಡರು ಒಂದು ಪಿಕ್ಚರ್ಗೆ ಅಸ್ಟೆಂಟ್ ಡೈರೆಕ್ಟಾಗಿ ನೇಮಿಸಿದ್ರು, ನನ್ನ ಸಂಕ್ರಾಂತಿ ಅಂತ ಆ ಪಿಕ್ಚರ್ಗೆ ಸ್ಟೇಟ್ ಅವಾರ್ಡ್ ಬಂತು. ನಾನಲ್ಲಿ ಇರದೇ ಮತ್ತೆ ನೀನಾಸಮ್ ಹೊರಡೋದೆ, ನಾನೇ ಓಡೋಗಿದ್ದಂತೆ ಬಳಸ್ತೀನಿ ಅದನ್ನ. ಮೂರು ಶೆಡ್ಯೂಲ್ ಮಾಡಿ ಆ ಪಿಕ್ಚರ್ಗೆ ಬೆಸ್ಟ್ ಪಿಕ್ಚರ್ ಅಂತ ಅವಾರ್ಡ್ ಬಂತು. ಎರಡು ಮೂರು ಶೆಡ್ಯೂಲ್ ಮುಗಿಸ್ಬಿಟ್ಟು ನಾನು ನಾಲ್ಕನೇ ಶೆಡ್ಯೂಲ್ ಬರಲಿಲ್ಲ, ಹೊಟ್ಟೋದೆ. ಅಸ್ಟೆಂಟ್ ಡೈರೆಕ್ಟ್ರಾಗಿ ಎಂಟ್ರಿ ಆಗಿದ್ದವನು ಮತ್ತೆ ಬಂದರೆ ಆ್ಯಕ್ಟ್ರಾಗಿ ಬರ್ತೀನಿ ಅಂದ್ರೆ ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಮತ್ತೆ ನೀನಾಸಮ್ಮು ಮತ್ತೆ ಸುತ್ತಾಟ ಹಿಂಗೆ ಇತ್ತು. ಆದರೆ ಕಾರಂತ್ರ ಯಾವಾಗಿರಲಿಲ್ಲ ಅನ್ನಿಸ್ತು ನನಗೆ. ನನಗೇನೋ
1: ಲ್ಯಾಕ್,
0: ಆಮೇಲೆ ಅವಾಗ ಕೆಲಸಗಳು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಅಲ್ಲಿ ಕೆಲಸ ಮಾಡೋದಕ್ಕೆ ಕೂತಿರ್ತಾ ಇದ್ರು ನನಗೆ, ಓ ಹಿಂಗಿರಬಾರ್ದು ನಾನು, ನನ್ನ ಕೆಲಸ ಇದಲ್ಲ, ನನಗೆ ಸ್ವತಂತ್ರವಾಗಿ ಕೆಲಸನೂ ಆಗಬೇಕು, ಅದು ನಿರಂತರವಾಗಿ ದುಡ್ಡು ಸಿಗಬೇಕು, ರಂಗಭೂಮಿಗೆ ದುಡ್ಡು ಯಾರು ಕೊಡಲ್ವಲ್ಲ ಗೆಳೆಯ, ಕಷ್ಟ. ಅಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾಗಾಭರಣ ಹೇಳ್ಕಳಿಸ್ತಾರೆ ಪ್ರಕಾಶ್ ರಾಜಭೀಮ ಕೈಲಿ. ನನಗೆ ಕಂಸಾಳೆ ಗೊತ್ತಿತ್ತು, ಇವತ್ತು ಕೂಡ ಕಂಸಾಳೆ ಮಾದಯ್ಯನವ್ರ ಹತ್ರ ನಮ್ಮ ರಾಮಣ್ಣವ್ರ ಹತ್ರ ಕಂಸಾಳೆ ಕಲ್ತೀನಿ ನಾನು, ನಾನು ಹಾಡಬಲ್ಲೆ. ಹಾಗಾಗಿ ಅವ್ರ ಕಂಸಾಳೆ ಗೊತ್ತಿದ್ದಿಲ್ಲ, ಶಿವರಾಜ್ಕುಮಾರ್ಗೊಂದು ಕಂಸಾಳೆ ಹಾಡಿದೆ, ಅದನ್ನು ಹಂಗೆ ಕಲಿಸ್ಕೊಟ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡೋ ಒಂದು ಸಣ್ಣಪುಟ್ಟ ಪಾತ್ರ ಮಾಡ್ಬೋದಾ ಕೇಳಿ ಅವ್ರು ರಂಗಾಯಣದವ್ರಿಗೆ ಅಂದರು. ನಾನು ಹೋಗ್ಲೋ ಬೇಡೋ, ಹೋಗ್ಲೋ ಬೇಡೋ, ನಮ್ಮಕ್ಕ ನೋಡಪ್ಪ ಬರ ನಿನ್ನ ನಾನು ಮಾತು ತಂಬ್ಕೊಂಡು ಇವ್ನಿಗೆ ಹೋಗ್ಬಿಟ್ರೆ ಸಿನಿಮಾಕ್ಕೆ ಸಂಬಳ ಹೊಟ್ಟೋಗುತ್ತೆ ರಂಗಾಯಣದ್ದು, 2000 ರೂಪಾಯಿ ಏನೋ ಸಿಗ್ತಾ ಇತ್ತು ಸಂಬಳ. ಕಾರ ಇವರು ಎಷ್ಟು ಕೊಡ್ತೀರ ಅಲ್ಲಿ ಅಂತ ಕೇಳಿದ್ರು. ನಾಗಾಭರಣ 12,000 ರೂಪಾಯಿ ಕೊಡ್ಬೋದಾ? 12,000 ರೂಪಾಯಿ ಕೊಡ್ತಾರ? ಆ 2,000 ಚಿಕ್ಕರ ಮಕ್ಕಳು ಹುಟ್ಟಿದ್ದಾಳೆ, ಅವ ಮಗಳು ಹುಟ್ಟಿದ್ದಾಳೆ, ಅವಳಿಗೆ ಅಕೌಂಟಲ್ಲಿ ಹಾಕ್ಬಿಟ್ರೆ ನಾನು, ಅದು 18 ವರ್ಷ ಆದಮೇಲೆ ಏನೋ ಅವ್ರಿಗೆ ಎಜುಕೇಷನ್ಗೆ ಸಹಾಯ ಆಗುತ್ತಂತೆ, ಬೇಕು ಅಂದರೆ ಮದುವೆ ಮಾಡ್ಕೋಬೋದು. ಹೀಗೆ ಸಣ್ಣ ಸಣ್ಣ ಆಸೆಗಳೆಲ್ಲದೂ ಅಂದರೆ ದುಡ್ಡು ಕಾಸು ಹೊಟ್ಟೆಪಾಡು ತುಂಬ ಮುಖ್ಯ ಆಗುತ್ತೆ ಅಂತ. ಹಸುವಿನಿಂದ ಹೊರಟವರು ಸಾವಿರಲ್ಲ, ದೇಹದ ಹಸುವು ಹೀಗೆ, ಮನಸ್ಸಿನ ಹಸುವು ಹೀಗೆ, ಆತ್ಮದ ಹಸುವು ಹೀಗೆ, ಹಾಗೆ ನಮ್ಮ ಹೊರಗಡೆಯ ಹಸುವಿಗೆ ನೀವು ಒಳ ಒದ್ದಾಡ್ತಾ ಇರ್ತೀವಿ. ಸರಿ, ಈ ಸಂಕಟದಲ್ಲಿ ಹೊರಟೆ ನಾನು, ಹೋಗ್ಲೋ ಬೇಡ ಅಂದ್ಕೊಂಡು. ಮೊದಲನೇ ದಿವಸ ನಾ ಹಂಗೆ ಜನ್ಮದ ಜೋಡಿ ಅಂದರು, ಶಿವರಾಜ್ಕುಮಾರ್ ಅಂದರು. ನನಗೆ ರಾಜ್ಕುಮಾರ್ ವಿರಾಟ್ ಸ್ವರೂಪದ ಆತ್ಮದ ದೈವ, ನನಗೆ ರಾಜ್ಕುಮಾರ್ ಕಂಪನಿ ಹತ್ತಿರದಲ್ಲ ನೋಡ್ಬಿಡ್ಬೋದೇನೋ ಅಂತ ಆಸೆಯಿಂದ ಹೊರಟೆ ನಾನು. ಶೂಟಿಂಗೆ ಫಿಕ್ಸ್ ಆಯಿತು. ಮಹದೇವಪುರದಲ್ಲಿ ಒಂದು ಒಂದು ಕಂಸಾಳ ಹಿಡ್ಕೊಂಡು ಕೋಲು ಮಂಡ್ಯ ಜಂಗಮ ದೇವರು ಗುರುವೇ ಕ್ವಾರಾಣಕ್ಕೆ ದಯ ಮಾಡ ಅವರೇ ಹೋಗೇ ಮಾತ್ಮಲಿಯ ಹಾಡು ಶುರುವಾಯ್ತಪ್ಪ ನಮ್ಮ ಬದುಕಿನಲ್ಲಿ.

0: ಒಂದು ಮಾದೇಶ್ವರ, ಒಂದು ಕಂಸಾಳೆ, ಒಂದು ಜನ್ಮಜೋಡಿ, ಒಂದು ನಾಗಾಭರಣ, ಒಂದು ಕ್ಯಾಮರಾಮನ್ ಗೌರಿಶಂಕರ್ರು, ಈ ಕಡೆ ಶಿವರಾಜಕುಮಾರ್
1: ದೊಡ್ಡ ಟೀಮ್,
0: ನನ್ನ ಜೊತೆಯಲ್ಲಿ ಸದಾ ಏಣಿಗೆ ಬಾಳಪ್ಪನವರು ಆಶೀರ್ವಾದ ಇದ್ದಂಗೆ, ದೊಡ್ಡ ಟೀಮು, ಬೃಹತ್ ಟೀಮು. ಮುಖ್ಯಮಂತ್ರಿ ಚಂದ್ರು, ಅಶೋಕು, ರಂಗಾಯಣದವರು, ಇನ್ನು ಮೂರ್ನಾಲ್ಕು ಜನ ಇದ್ದರು, ವರುಣ್ ಸಾಗರ್ರು ಮತ್ತು ರಾಮು ಅಂತೆಲ್ಲ. ಈ ಸಂತೋಷವನ್ನು ಮೊದಲನೇ ಚಿತ್ರವನ್ನು ನಾನೇನು ಭಾಳ ದೊಡ್ಡ ಶೂಟಿಂಗ್ ಟೈಮಲ್ಲಿ ಗಮನಿಸ್ತಿದ್ದೆ, ಒಬ್ಬ ಕಲಾವಿದನ ಗಮನಿಸ್ಕೊಂಡಿದ್ದೆ. ಪಿಕ್ಚರ್ ಮುಗಿದಾದ್ಮೇಲೆ ರಿಲೀಸ್ ಆಯಿತು ಸರ್ ಪಿಕ್ಚರ್, ಅದು
1: ದೊಡ್ಡ ಬೂಸ್ಟ್,
0: ದೊಡ್ಡ ಹಿಟ್,
2: ಅದ್ಭುತ ಪ್ರವೇಶ.
0: ಒಂದು ವರ್ಷಗಳ ಕಾಲ ಇಡೀ ಕನ್ನಡ ನಾಡಿನಲ್ಲಿ ಎಲ್ಲೇ ಹೋದರೂ ಕೋಲುಮಣ್ಣ ಜಗಮಾನ್ ಅವರು ಆಡಿಯೋ ಕ್ಯಾಸೆಟ್ ಸೂಪರ್ ಹಿಟ್ಟು. ನನಗೆ ಅದಾದ್ಮೇಲೆ ಮತ್ತೆ ಡಬ್ಬಿಂಗಲ್ಲಿ ಇದ್ದಾಗ ಒಂದ್ಸರಿ ಡಬ್ ಮಾಡ್ಬೇಕಾದ್ರೆ ನಾಗಮಂಡಲ ಅಂತ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ರು ಯಾರು,
2: ನಾಗಾಭರಣ.
0: ಅದು ಅಷ್ಟೋಗಾಲಿ ನನ್ನ ಪಾತ್ರ ನಾಟಕದಲ್ಲಿ ರಮೇಶ್ ಭಟ್ ಮಾಡಿ ದೊಡ್ಡ ಖ್ಯಾತಿಯಾಗಿದ್ದರು. ಇದಕ್ಕೆ ಹೀರೋ ಆಗಿ ಪ್ರಕಾಶ್ ರೈ ಇದ್ದಾರೆ, ಈ ಕಡೆ ವಿಜಯಲಕ್ಷ್ಮಿ, ಆ ಕಡೆ ಶಶಿಧರ ಡಪ್ಪ ಆರ್ಟ್ ಡೈರೆಕ್ಟ್ರು, ಮತ್ತು ಏಣಿಗಿ ನಟರಾಜ್ ಅಂತ ಭಾಳ ಅದ್ಭುತವಾದ ಅಸೋಸಿಯೇಟ್ ಹೆಸರು, ಜಯಶ್ರೀ,
2: ಪ್ರಕಾಶ್ ರೈ,
0: ಪ್ರಕಾಶ್ ರೈ, ದೊಡ್ಡ ದೊಡ್ಡ ಹೆಸರುಗಳೆಲ್ಲ, ಶ್ರೀಹರಿಕೋಡೆ ಪ್ರೊಡ್ಯೂಸರು, ಸಿ ಅಶ್ವಥ್ ಮ್ಯೂಸಿಕ್, ಏನು ಒಂದಕ್ಕಿಂತ ಅಂಥದ್ದೊಂದು ಎರಡನೇ ಪಿಕ್ಚರ್ಗೆ ನನಗೆ ಕಾಲ್ ಬರುತ್ತೆ, ನಾನು ಮಾಡ್ತೀಯ ಅಂದರು, ಹ್ಞೂ ಸರ್ ಮಾಡ್ತೀನಿ. ಆಗ ರಂಗಾಯಣದಿಂದ ನಾನು ಎಕ್ಸಿಕ್ಯೂಟ್, ಮೊದಲನೇ ಪಿಕ್ಚರ್ ಸೂಪರ್ ಹಿಟ್ ಆಗಿದೆ, ಎರಡನೇದಕ್ಕೆ ಅಲ್ಲಿ ಹೋದರೆ ರಂಗಾಯಣ ನಾನು ಹೋಗಿ ಬಂದು ಎಲ್ಲ ಮಾಡಬಾರ್ದು, ಚೆನ್ನಾಗಿರಲ್ಲ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಂತ ನಾನೇ ಒಂದು ಸುಂದರವಾದದ್ದೊಂದು ಪ್ರೇಮ ಪತ್ರವನ್ನು ಬರೆದು ಬಸಲಿಂಗನವ್ರ ಕೈಲಿ ಕೊಟ್ಟು, ಸರ್ ನಾನು ನಾಳೆಯಿಂದ ಇಷ್ಟು ವರ್ಷ ನನ್ನ ಸಾಕಿದೆ ರಂಗಾಯಣ ರಂಗಭೂಮಿ ಎಲ್ಲ, ನಾನು ಇದನ್ನು ಕೆಲಸ ಮಾಡ್ತಾ ಫ್ರೀಲ್ಯಾನ್ಸಾಗಿ ಹೊರಗಡೆ ರಂಗಭೂಮಿ ಮಾಡ್ತೀನಿ ಸರ್. ಮತ್ತು ಮೊದಲನೇ ಇಂಟರ್ವ್ಯೂಲಿ ನಾನು ಹೇಳಿದೆ, ನನಗೆ ಈ ಚಿತ್ರದಿಂದ ಇಲ್ಲಿಂದ ಆಚೆಗೆ ನನ್ನ ಬದುಕಿನಲ್ಲಿ ಸಿಗುವ ಎಲ್ಲ ದುಡ್ಡು ಮತ್ತು ಜನಪ್ರಿಯತೆಯನ್ನು ನಾನು ರಂಗಭೂಮಿಗಾಗಿಯೇ ನನ್ನ ಖುಷಿಗೋಸ್ಕರನೇ ನಾನು ಬಳಸ್ತೀನಿ ಅಂತಲೇ ನಾನು ಇಂಟರ್ವ್ಯೂ ಹೇಳಿದೆ. ಹಾಗೇ ಮಾಡಿದೆ, ನಾಗಮಂಗಲದ ತಂಡವನ್ನು ಶಕ್ತಿಯುತವಾಗಿ ಕಟ್ತಾ ಹೋದೆ. ಅವಾಗಿನ್ನೂ ನಟನ ಏನು ಹುಟ್ಟಿರಲಿಲ್ಲ. ಆಮೇಲೆ ಎರಡನೇ ಪಿಕ್ಚರಲ್ಲಿ ಸ್ಟೇಟ್ ಅವಾರ್ಡ್ ಬಂತು
1: ನಾಗಮಂಡಲದು. ಅದು ನಿಮ್ಮ ಜಯಶ್ರೀ ಮತ್ತು ನಿಮ್ಮ ಕಾಂಬಿನೇಷನ್ ಇದೆಯಲ್ಲ, ಕಪ್ಪಣ್ಣ ಮತ್ತು ಕುರುಡವ, ಅದು ಭಾಳ ದೊಡ್ಡ ಕಾಂಬಿನೇಷನ್, ಬಹುಶಃ ಚಿತ್ರರಂಗ ಕೊಟ್ಟಿರುವಂತಹ ದೊಡ್ಡ ಪಾತ್ರಗಳು.
2: ಹೌದು ಸರ್, ಆಮೇಲೆ ಇನ್ನೊಂದು ರೆಕಾರ್ಡ್ ಇದೆ ಸರ್ ನಾಗಮಂಡಲ ಹೆಸರಲ್ಲಿ, ಅದೊಂದು ಕಲಾತ್ಮಕ ಚಿತ್ರವಾದ್ರೂ ಕಮರ್ಷಿಯಲ್ ಆಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು,
0: ದೊಡ್ಡ ಹಿಟ್. 100 ದಿನ ಓಡ್ತು.
2: ಹೌದು ಸರ್,
0: 100 ದಿನಕ್ಕೆ ನನಗೆ ನಾ ಗಿರೀಶ್ ಕಾರ್ನಾಡ್ ಸ್ಟೇಜ್ ಮೇಲೆ ಕರೆದು ನನಗೆ ಅದೊಂದು ಅದರ ಪ್ರಶಸ್ತಿ ಫಲಕವನ್ನು ಕೊಡ್ತಾ ಬೆನ್ಮೇಲೆ ಹಿಂಗೆ ತಟ್ಟಿದ್ರು. ನನಗೆ ಅದೇ ಆವತ್ತಿನ ಸಿನಿಮಾದ ಜ್ಞಾನಪೀಠ ಅನಿಸ್ಬಿಟ್ಟಿತ್ತು, ಅಂದರೆ ಕಾರ್ನಾಡ್ರು ಬೆನ್ ತಟ್ಟಿ ಚೆನ್ನಾಗಿ ಮಾಡಿದಿ ರಮೇಶ್, ವೆರಿ ಗುಡ್, ವೆರಿ ಗುಡ್. ನಾನು ನಾಟಕದಲ್ಲೂ ನೋಡಿದ್ದೀನಿ, ನಿನಗೆ ನಿಂಗೆ ಅವಕಾಶ ನಾಟಕದಲ್ಲಿ ಸಿಕ್ಕೇ ಇರಲಿಲ್ಲ, ನಿಮಗೆ ಸಿನಿಮಾದಲ್ಲಾದ್ರೂ ಒಂದು ಒಳ್ಳೆ ಸಿಗ್ತಲ್ಲ ಅಂದರು. ನನಗೆ ಆದರೂ ಸ್ಕ್ರೀನ್ ಸ್ಪೇಸ್ ಈಗಲೂ ಸಾಲಿಲ್ಲ ನನಗೆ, ಅದು ಅಯ್ಯೋ ನಂಗೆ ಸಮಾಧಾನ, ನಂಗೆ ಇವತ್ತು ಯಾವ ಪಾತ್ರನೂ ಕಂಪ್ಲೀಟ್ ಆಗಿ
1: ಕಲಾವಿದನಿಗೆ ಸಮಾಧಾನ ಇರಬಾರ್ದು. ಅದು ಪಾಪ್ಯುಲರ್ ಮಾತದು.
0: ನಾಗಮಂಡಲ ಜಯಶ್ರೀ ಅವ್ರ ಜೊತೆ ಬದುಕಿದ್ದು.
1: ಆಮೇಲೆ ನಿಮಗೆ ಜಯಶ್ರೀ ಅವ್ರನ್ನ ಹೊತ್ಕೊಂಡು ತಿರುಗಾಡೋದಿಲ್ಲ ಆ ಸಿನಿಮಾದಲ್ಲಿ, ಒಂದು ಸ್ಟೇಜ್ ಆದರೆ ಪರವಾಗಿಲ್ಲ, ಒಂದು ನಾಟಕ ಅಂತ ಹೇಳ್ಕೊಳ್ಬೋದು, ಆದರೆ ಸಿನಿಮಾದಲ್ಲಿ ಅದನ್ನು ಹೊತ್ಕೊಂಡು ತಿರುಗಾಡೋದು ಮತ್ತು ಅದನ್ನು ಶೂಟ್ ಮಾಡೋದು ಇದೆಯಲ್ಲ
0: ಸರ್,
1: ಏನು ಅನಿಸ್ತಾ ಇತ್ತದು?
0: ಕತೆ ಕಾದಂಬರಿ ನಾಟಕದಲ್ಲಿ ಒಂದ್ಸಲಿ ಓದಿ ಬಿಟ್ಟುಬಿಡ್ತೀವಿ, ನಾಟಕದ ತಾಲೀಮ್ನಲ್ಲಿ ನಾಟಕದಲ್ಲಿ ಒಂದು ಸರಿ ಮಾಡಿ ಮತ್ತೆ ಮಾಡ್ತೀವಿ, ಮತ್ತೆ ಶೂಟ್ ಎತ್ಕೊಂಡ್ರೆ. ಸಿನಿಮಾದಲ್ಲಿ ಟೇಕ್ಸ್ಗಳು ಜಾಸ್ತಿ ಆಗ್ತವೆ, ಒಂದು ಬೇರೆ ಬೇರೆ ಆ್ಯಂಗಲಿಂದ ಮಾಡಿರ್ತಾರೆ ಸರ್, ಆ ಕಡೆಯಿಂದ ಒಂದು ಸರ್, ಇನ್ನೊಂದು 100 ಸರ್, ಇನ್ನೊಂದು 35 ಸರ್, ಒಂದು ಚೂರು ಈ ಸರಿ ಟೈಟ್ ಕ್ಲೋಸಪ್ ಇಟ್ಕೊಂಡಿದ್ವಿ ಎಲ್ಲ. ನೀವು ಅಷ್ಟೂ ಸರಿನೂ ಮಾಡಿದ ಒಂದೇ ಕ್ರಿಯೆನ ಮತ್ತೆ ಮತ್ತೆ, ಅದಕ್ಕೆ ಸಿನಿಮಾ ಬೋರ್ ಆಗ್ಬಿಡ್ತದೆ ತುಂಬ ಸರಿ, ಸೀರಿಯಲ್ ಬೋರ್ ಆಗ್ಬಿಡ್ತದೆ. ನಾವು ಅಷ್ಟೂ ಜನ ಆಮೇಲೆ ಅಷ್ಟೂ ಸರಿನೂ ಇಡೀ ಭಾರತದ ಅಗ್ರಮಾನ್ಯ ನಿರ್ದೇಶಕಿ ನಟಿ ಒಬ್ಬಣ್ಣ ಮೇಲೆ ಹೊತ್ಕೊಂಡು, ಅದು ತುಂಬ ಸೂಕ್ಷ್ಮ ಬೇರೆ. ಆಮೇಲೆ ಈಗಲೂ ಹೇಳ್ತೀನಿ, ಅಮ್ಮ ತುಂಬ ಅದ್ಭುತವಾದ ಒಳ್ಳೆ ಅಮ್ಮ, ಆದರೆ ಬಹಳ
1: ದೈತ್ಯ
0: ನಟಿ. ಆಮೇಲೆ ಡೈಲಿ ಲೈಫಲ್ಲಿ ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಕೆ, ಅನಿಸಿದ್ದೇನೆ ಪಠಾರ ಅಂತ ಆಡ್ಬಿಡೋರು. ಅವ್ರಿಗೆ ಹೊಸದು ಬೇರೆ, ನಾನು ಹಿಂಗೆ ಎತ್ಕೊಂಡ್ಬಿಡ್ತೀನಿ, ಕಲ್ ಮೇಲೆ ಕಲ್ಲು, ಕಲ್ ಮೇಲೆ ಕಲ್ಲು, ಕಲ್ ಮೇಲೆ ಕಲ್ಲು, ಫುಲ್ ಜೋಡಿಸ್ಬಿಟ್ಟಿರ್ತಾರೆ, ತುದಿಗೆ ಹೊತ್ಕೊಂಡು ಹೋಗ್ಬೇಕಾಗದು. ಅವಾಗ ಹೊತ್ಕೊಂಡೋದೆ, ಹೊತ್ಕೊಂಡೋದೆ, ಓಡಾಡದೆ ಎಲ್ಲ ಸಂತೋಷ ಆಯಿತು. ಆಮೇಲೆ ಒಂದು ದಿವಸ ಅವರೇ ಬಂದು ಸ್ಕ್ರೀನಲ್ಲಿ ನಾನು ಮಾನಿಟ್ರಲ್ಲಿ ನಿನ್ನ ಮುಖ ನೋಡಿದೆ ಕಣೆಯ, ನೀನು ಚೆನ್ನಾಗಿ ಕಾಣಿಸ್ತಿ ಅಂದರು. ತುಂಬ ಖುಷಿ ಆಯಿತು. ಆಮೇಲೆ ಕ್ಯಾಮ್ರಾಮನ್ನು ಭಾಳ ಅದ್ಭುತವಾಗಿ ಕಾಣಿಸ್ತೀರಪ್ಪ, ಒಳ್ಳೆ
1: ಸ್ಕ್ರೀನ್,
0: ಫೋಟೋಜೆನಿಕ್ ಫೇಸು ಅಂದರು. ನನಗೆ ಫೋಟೋಜೆನಿಕ್ ಫೇಸು, ಹೊಗಳ್ತಾ ಇದ್ರು ನನಗೆ, ಇವ್ರ ಜೊತೆ ಮಾಡ್ತಾ ಇದ್ದೀನಲ್ಲ ಅನ್ನೋದು ಸಂತೋಷ ಜಯಶ್ರೀ ಅವ್ರ ಜೊತೆ. ಆದರೆ ಅವತ್ತು ನಾನು ಅವ್ರನ್ನ ಹೊತ್ಕೊಂಡು ಓಡಾಡಿದ ಪ್ರತಿಫಲ ಏನು ಅಂದರೆ, ಒಂದೊಂದು ದಿನ ನನ್ನ ನಟನಕ್ಕೆ ದೊಡ್ಡ ಆತಂಕ ಒದುಕಿದಾಗ ಅವರು ನಟನದ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಅಂದರೆ ಆಕೆ ರಾಜ್ಯಸಭೆ ಎಂಪಿ ಆದಾಗ ಎಷ್ಟು ಒಳ್ಳೆ ನಟ, ಎಷ್ಟು ಒಳ್ಳೆ ನಿರ್ದೇಶಕ, ಅಷ್ಟು ವರ್ಷದಿಂದ ಇದು ಈ ಲೆಕ್ಕ ಹಾಕ್ಕೊಂಡ್ರೆ 49 ವರ್ಷಗಳ ರಂಗಭೂಮಿ ಅನುಭವ.

0: ಜನ್ಮದ ಜೋಡಿ ಬಂದು 30ನೇ ವರ್ಷ, ಕರೆಕ್ಟಾಗಿ 30 ವರ್ಷ ಆಯಿತು ಸರ್ ನನ್ನ ಸಿನಿಮಾಗೆ ಬಂದು. ಇದೇ ವರ್ಷ ಗಡಿಸಿದ ಇನ್ನೊಂದು ಏನು ಅಂದರೆ, ನಾಗಮಂಡಲ ಮಾಡ್ಬೇಕಾದ್ರೆ ಅದು ಇನ್ನೇನು ಮುಗಿತಾ ಇದೆ ಟೈಮ್ಗೆ ಕನ್ನಡದಲ್ಲಿ ಮೆಗಾ ಸೀರಿಯಲ್ ಶುರುವಾಗುತ್ತೆ. ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ಲು ಜನನಿ ಮನೆತನ,
1: ಚಂದನ ಟಿವಿನಲ್ಲಿ
0: ಆಗ್ತಾನೆ ಶುರುವದು. ಆ ಜನನಿ ಮನೆತನದಲ್ಲಿ ಜನನಿಯಲ್ಲಿ ನನಗೆ ಭಾರತಿ ವಿಷ್ಣುವರ್ಧನ್ ತಾಯಿ ಆದರೆ, ಆರ್ ಎನ್ ಜಯಗೋಪಾಲ್ ಡೈರೆಕ್ಟರ್ ಆದರೆ, ಏನೋಡಿ ಸೌಭಾಗ್ಯ ನೋಡಿ ನನಗೆ ಮನೆತನದಲ್ಲಿ ನನಗೆ ಡೈರೆಕ್ಟ್ರು ಗುರುದತ್ ಅಂತ ಮೈನಾವತಿಯವರ ಮಗ, ಮೈನಾವತಿಯವ್ರ ತಾಯಿ, ಕಲ್ಯಾಣ್ ಕುಮಾರ್ ತಂದೆ, ಪಂಡ್ರಿಬಾಯಿ ಅಜ್ಜಿ, ಯಾವೊಬ್ಬ ಹಳ್ಳಿ ಹುಡುಗಂಗೆ ಹೊಸಬೊಂಬೊಬ್ಬಗೆ ಈ ತರ ಕನ್ನಡದ ಲೆಜೆಂಡ್ಸ್ಗಳು
2: ಎರಡು ಸಿನಿಮಾ ಅಷ್ಟೇ ಮಾಡಿರೋದು, ಅಷ್ಟೊತ್ತಿಗೆ ಇಂಥ ದೊಡ್ಡ ದೊಡ್ಡ ಲೆಜೆಂಡ್ಗಳು ಬಂದು ನಿಮ್ಮನ್ನ ಜೊತೆಗೆ ಸೇರ್ತಾರೆ.
0: ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹೊರಟಿದ್ದು ರಾಜಮಾರ್ಗ ಅಂತ, ನಾನು ಯಾರಿಗೂ ಫೋಟೋ ಕೊಡಲಿಲ್ಲ. ಒಂದು ನಾಟಕದ ನೋಡಿ ಮೆಚ್ಚಿಕೊಂಡು ನಾಗಾಭರಣ ಅವರು ಒಳ್ಳೇದಾಗಲಿ ಅಂತ ಹಾರೈಸಿದ್ರಿಂದ ರಾಜ್ಕುಮಾರ್ ನನಗೆ ಮೊದಲನೇ ದಿವಸ ಶೂಟಿಂಗಲ್ಲಿ ಸಿಕ್ಕಿ ಒಳ್ಳೇದಾಗಲಿಕ್ಕಂತ, ನಿಂಗೆ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡೋದು ಹಿಂಗೆ ತಲೆ ಮೇಲೆ ಇಟ್ಬಿಟ್ಟು ಒಂದು. ಇವತ್ತು ನಾನೊಬ್ಬ ಜನಪ್ರಿಯ ಏನು ಸ್ಟಾರ್ ನಟ ಏನಲ್ಲ, ಆದರೆ ಪ್ರಪಂಚದ ಯಾವುದೇ ಮೂಲಲ್ಲಿ ಕನ್ನಡಿಗರು ನಮ್ಮ ಆಸ್ಪಾಸ್ನೂ ನನ್ನ ಕಾಲ್ಮಾನದವ್ರು ಇದ್ದಾರೆ ಅಂದರೆ, ಅವರೆಲ್ಲರೂ ಕರೆದು ಊಟ ಹಾಕಿ ಪ್ರೀತಿಯಿಂದ ಮಾಡಿ ನಾನು 11-12 ದೇಶಗಳು ಸುತ್ತಾಡಿದ್ದೀನಿ ರಂಗಭೂಮಿಕರಣಕ್ಕಾಗಿ. ಅವಾಗೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ನನ್ನ ಯೋಗ್ಯತೆಯನ್ನು ಪ್ರತಿಭೆ ಶಕ್ತಿಯನ್ನು ಮೀರಿದಂಥ ಆ ಪುರಸ್ಕಾರ ಪ್ರೀತಿ ಜನಗಳದ್ದು ನನಗೆ ಸಿಕ್ಕಿದೆ ಸರ್. ಆ ವಿಷಯಕ್ಕೆ ನಾನು ಧನ್ಯ ಇದೆ ಬದುಕು ನನಗೆ.
1: ಆಮೇಲೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗೋದು ಬೇರೆ, ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರೋದು ಬೇರೆ. ನೀವು ಆ ಎರಡನೇ ವಿಚಾರದಲ್ಲಿ ಗೆದ್ರಿ ಅನ್ಸುತ್ತೆ.
0: ಹೌದು, ಏನಂದ್ರೆ ಪ್ರಶಸ್ತಿ ತೊಗೊಂಡವ್ರಿಗೆ ಅವಕಾಶಗಳು ಬರಲ್ಲ ಅಂತ ಒಂದು ಮಾತಿತ್ತು.
1: ಖಂಡಿತ
0: ನನ್ನ ವಿಷಯದಲ್ಲಿ ಸುಳ್ಳಾಗುತ್ತೆ
1: ಸರ್. ಆಮೇಲೆ ಜನ್ಮದ ಜೋಡಿ ನಿಮ್ಗೆ ತುಂಬಾ ವಿಶೇಷ.
0: ಹೌದು,
1: ಶುರುವಾಗಿದ್ದು ಕಂಸಾಳೆ ಹಾಡನ್ ಮೂಲಕ.
0: ಹೌದು,
1: ಡೈರೆಕ್ಟರ್ ನಾಗಾಭರಣ, ನಾಗಾಭರಣ ಅಂದ್ರೆ ಶಿವ, ಹೀರೋ ಶಿವರಾಜ್ ಕುಮಾರ್,
0: ಹೌದು
1: ಪ್ರೊಡ್ಯೂಸರ್
0: ಪಾರ್ವತಮ್ಮ,
1: ಎರಡನೇ ಸಿನಿಮಾನು ನಾಗಮಂಡಲ. ಶಿವನಾಶೀರ್ವಾದ ತುಂಬಾ ಇದೆ ಅಂತ.
0: ಹೌದು, ನಾನು ರಾಜ್ಕುಮಾರ್ ಆಗದೇ ಇದ್ರು ರಂಗಭೂಮಿಯಲ್ಲೊಬ್ಬ ಕುಮಾರನಾಗಿ, ಒಬ್ಬ ಮಗನಾಗಿ, ರಂಗಭೂಮಿಯ ಮಗುವಾಗಿ ಬೆಳೆಯೋದಕ್ಕೆ ಒಂದು ದೊಡ್ಡ ಅವಕಾಶ ಆಯಿತು. ಅದು ನನಗೆ ರಾಜ್ಕುಮಾರ್ ಮಾಡಿದ ಏನು ಇಂಡೈರೆಕ್ಟ್ ಆಗಿ ಇನ್ಸ್ಪೈರ್ ಮಾಡೋದಂತಲ್ಲ, ದ್ರೋಣ ಏಕಲವ್ಯನ ಪರಂಪರೆಯಲ್ಲಿ ಆ ಥರ ಆಗೋಯ್ತು. ಆದರೆ ನಾನು ಫೋಕಸ್ ಆಗಿದ್ದಿದ್ದು ಒಂದೇ ಕಡೆಗೆ ದೃಷ್ಟಿಕೋನ, ರಂಗಭೂಮಿ ಮತ್ತು ಶಿಕ್ಷಣ, ರಂಗಶಿಕ್ಷಣ, ರಂಗಭೂಮಿ, ನಾಟಕ, ಪ್ರದರ್ಶನ, ಅಭಿನಯ ಕಲೆಯಲ್ಲಿ ನವರಸಗಳನ್ನು ಸಾಧಿಸ್ಕೊಳ್ಳುವಂಥದ್ದು ಮತ್ತು ಅಭಿನಯ ಕಲೆಯಲ್ಲಿ ಬೇರೆ ಬೇರೆ ಮಾತುಗಳ ವೆರೈಟಿಯನ್ನು, ಬೇರೆ ಬೇರೆ ಕರ್ನಾಟಕದ ಸಂಪದ್ಭರಿತವಾದ ಕರ್ನಾಟಕದ ಅತ್ಯಂತ ಶ್ರೀಮಂತ ಇದನ್ನು ಭಾಷೆಯ ಗುಣವಾಯಿತಲ್ಲ, ದಕ್ಷಿಣ ಕನ್ನಡದ ಭಾಷೆ ಬೇರೆ, ಉತ್ತರ ಕನ್ನಡದ ಭಾಷೆ ಬೇರೆ, ಮಲೆನಾಡು ಭಾಷೆ ಬೇರೆ, ಆಮೇಲೆ ಬಯಲುಸೀಮೆ ಎಲ್ಲ ಕಡೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದು, ಗ್ರಹಣ ಶಕ್ತಿ ಇತ್ತಲ್ಲ, ಅದನ್ನು ನನ್ನದು ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡಿದೆ. ಆ ಹಾದಿನಲ್ಲೇ ಇದ್ದಿದ್ದರಿಂದ ಅದು ತುಂಬ ಸಹಾಯ ಆಯಿತು ಅಂತ ನನಗೆ ಅನಿಸಿದ್ದು. ನಾನು ಇವತ್ತು ನಾನು ಏನಾದ್ರು ಆಗಿದ್ದೀನಿ, ಒಂದು ಚೂರು ಏನಾರು ಮಾಡ್ತೀನಿ ಅಂತ ಯಾರಿಗಾರ ನಾನು ಅನಿಸಿದ್ರೆ ಅದು ರಂಗಭೂಮಿಯಿಂದ ಮತ್ತು ಕನ್ನಡದಿಂದ, ಎರಡೇ ನನ್ನ ದೊಡ್ಡ ಆಸ್ತಿ. ನನ್ನ ಕನ್ನಡ ಬಿಟ್ಟು ಬೇರೆ ಇನ್ಯಾವ ಭಾಷೆನೂ ಭಾಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಕೊಂಡ್ರೆ ಅದು ದುರಹಂಕಾರ ಆಗುತ್ತೆ, ನಿಜವಾಗ್ಲೂ ಗೊತ್ತಿಲ್ಲ. ಕನ್ನಡ ನಾನು ಕಾಪಾಡಿದ್ದು ಕನ್ನಡ, ಕನ್ನಡ ಸಾಹಿತ್ಯ, ಕನ್ನಡ ರಂಗಭೂಮಿ, ಕನ್ನಡದ ಯೋಗ್ಯತೆ, ಕನ್ನಡದ ಭಾಷೆ, ಕನ್ನಡದ ಬಂಧುಗಳು ಮತ್ತು ಕನ್ನಡ ಜನ ಉಳಿಸ್ಕೊಂಡಿದ್ದು ನನ್ನ. ಏನೇನು ಗೊತ್ತಿಲ್ಲದೇನೋ ಒಬ್ಬ ಮನುಷ್ಯನ ಇಲ್ಲಿವರೆಗೂ ಕರ್ಕೊಂಬಂತು ಅಂದರೆ, 49 ವರ್ಷಗಳ ಕಾಲ ರಂಗಭೂಮಿನ ಉಳಿಸ್ತು, 30 ವರ್ಷಗಳ ಸಿನಿಮಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತು, ನಾನೊಂದು ನನ್ನ ಜೀವನದ ಕನಸಿನ ರಂಗಮನೆ ಅದು, ನಟನ ಅನ್ನೋದು, ಅದನ್ನು ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ತು. ಆಮೇಲೆ ಜಗತ್ತಿನ ದೊಡ್ಡ ದೊಡ್ಡ ನಟರುಗಳೆಲ್ಲ ಅಲ್ಲಿಗೆ ಬಂದು ಪಾಠ ಮಾಡ್ತಾರೆ, ಮಾತಾಡ್ತಾರೆ, ಹೇಳ್ಕೊಡ್ತಾರೆ, ಸರಳವಾಗಿರ್ತಾರೆ ಅಂದರೆ ನನಗೆ ಅದಕ್ಕೊಂದು ಆದರ್ಶ ಸಿಕ್ತಲ್ಲ, ಅದು ಕನ್ನಡ ಮತ್ತು ರಂಗಭೂಮಿಯಿಂದನೇ ಅದೆಲ್ಲ ಕಾರಣ ಅಂತ ಈಗಲೂ ನಂಬ್ಕೊಂಡಿದ್ದೀನಿ ಸರ್. ಅದು

0: ಈಗ ನಟನದ ಆಕ್ಟಿವಿಟೀಸ್ ಹೇಗಿದೆ, ಚಟುವಟಿಕೆಗಳು ಏನೇನು ಮಾಡ್ತಾ ಇರಿ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ, ಒಂದಿಷ್ಟು ಸ್ಫೂರ್ತಿ ಆಗ್ಬೋದು ಬೇರೆಯವರು.
1: ಸರ್, ನಿಜ ಹೇಳಬೇಕು ಅಂದರೆ ನಾನು ನೀನಾಸಂನಲ್ಲಿದ್ದನಲ್ಲ, ನನಗೆ ಅಲ್ಲಿ ವೃತ್ತಿಪರತೆ ನೋಡಿದ್ದೆ, ಏನು ಪ್ರೊಫೆಷನಲಿಸಮ್. ಎಪ್ಪತ್ತಾರನೇ ವರ್ಷ ಸರ್ ನಡೀತಾರೆ.
0: ಬಹುಶಃ ಆ ವೃತ್ತಿಪರತೆ ಇರೋದಕ್ಕೆ ಸುಮಾರು ನಟರು ಇವತ್ತು ಬದುಕ್ತಾ ಇರೋದು ಅಂತ ಅನಿಸುತ್ತೆ.
1: ಹೌದು, ನಾನು ಮುಂಚೆ ಎಲ್ಲ ಸಜೆಸ್ಟ್ ಮಾಡ್ತಿದ್ದೆ ನೀನಾಸಂ, ಆದರೆ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಮಂಡ್ಯ ಜಿಲ್ಲೆಯಿಂದ ಮೊದಲ ಬಾರಿಗೆ ಹೋದ ನಾನೇ, ಕಲಿಯಕ್ಕೆ ಗುರುಕುಲ ಇದ್ದಂಗಿತ್ತು, ಅವಕಾಶ ಇತ್ತು, ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಅವರು.
0: ಸುಬ್ಬಣ್ಣ ಇದ್ರು,
1: ಸುಬ್ಬಣ್ಣ ನನ್ನ ಬದುಕಿನ ಎರಡು ಕಣ್ಣುಗಳು ಸರ್, ಸುಬ್ಬಣ್ಣ ಮತ್ತು ಬೇವಿಕಾರ್ ಅಂತ ನನ್ನ ಬದುಕಿನ ಎರಡು ಕಣ್ಣುಗಳು. ಪ್ರಸನ್ನ ಅನ್ನೋರಾಗಲಿ ಅಥವಾ ಸಿಜಿಕೆ ಆಗಲಿ, ಇವರೆಲ್ಲರೂ ಒಂದು ಹೃದಯ ಕೈಕಾಲು ಎಲ್ಲ ಎಲ್ಲರಿಂದ ಸೇರಿ ಆಗಿದ್ದಿದ್ದು.
0: ಕರ್ನಾಟಕದ ಅನೇಕ ಚಳುವಳಿಗಳಿಗೆ ರಂಗಭೂಮಿ ಇದೆಲ್ಲ ಬಹಳ ಸ್ಫೂರ್ತಿದಾಯಕವಾಗಿದೆ ಕಾಲದಲ್ಲಿ.
1: ಹೌದು ಸರ್, ಸರ್ ಕನ್ನಡ ಚಳುವಳಿ ಆಗಲಿ, ರೈತ ಚಳುವಳಿ ಆಗಲಿ, ದಲಿತ ಚಳುವಳಿ ಆಗಲಿ, ಕರ್ನಾಟಕದಲ್ಲಿ ತುಂಬ ದೊಡ್ಡ ಒಳ್ಳೊಳ್ಳೆ ಕೆಲಸಗಳು ಏನು ಮಾಡ್ತಲ್ಲ, ದೊಡ್ಡ ದೊಡ್ಡ ಚಳುವಳಿಗಳು
0: ರಂಗಭೂಮಿ
1: ಮೂಲಕ ರಂಗಭೂಮಿ ಮೂಲಕನೇ ಅದೇ ಹಾಡುಗಾರನ ಹಿಡ್ಕೊಂಡೇ ಸಾಧಿಸಿದವರು. ನನಗೆ ಸಿಕ್ಕಂಥ ಬೇರೆ ಬೇರೆ ಟ್ರೈನಿಂಗ್ಗಳು, ನನಗೆ ಸಿಕ್ಕಂಥ ನೋಡೋದ ಡೈರೆಕ್ಟ್ಗಳು ಇವಷ್ಟನ್ನು ಸೇರಿಸಿ ಜನರತ್ತ ರಂಗಭೂಮಿ ಕೊಡಬೇಕು, ಸಾಮಾನ್ಯ ಜನರಿಗೂ ಕೂಡ ಇದು ಅದ್ಭುತ ಅಂತ ಅನಿಸ್ಬೇಕು ಅಂತ. ಮತ್ತು ಇದರಲ್ಲಿರುವಂಥ ಇದು ಬರೀ ಮನೋರಂಜನೆಗೆ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಶಿಕ್ಷಣ ರಂಗಭೂಮಿ ಅಂತ ಪರಿಭಾವಿಸಿ ಅದನ್ನೇ ಅಂಡರ್ಲೈನ್ ಇಟ್ಕೊಂಡು, ನಾನು ಈಗಲೂ ಅಂದ್ಕೊಂಡು ಹಂಗೆ ಇಟ್ಕೊಂಡು ನಾನು ನಟನವನ್ನು ಶುರು ಮಾಡಿದೆ ಸರ್. ಅವನ ಪ್ರಶಸ್ತಿ ಪುರಸ್ಕಾರ ಲಾಭಿಗಳು ಯಾವುದಕ್ಕೂ ನನ್ನ ಮನಸ್ಸೇನು ಜಗ್ಗಲ್ಲ, ಯಾವ್ದು ಬಂದರೂ ಸಂತೋಷದಿಂದ ಸ್ವೀಕರಿಸ್ತೀನಿ. ಯಾವ್ದು ಬೇಕು, ಎಷ್ಟು ಕೊಟ್ಟರು, ನೀವು 5 ರೂಪಾಯಿ ಕೊಡ್ತೀರಾ ನಟನಕ್ಕೆ, ಒಬ್ಬಂಗೆ ಅಲ್ಲಿ ಯಾರು ಇರ್ತಾನಲ್ಲ ಅವ್ನು ರೋಡ್ ಸೈಡ್ ಟೀ ಕೊಡಿಸ್ತೀನಿ, ನೀವು 10 ರೂಪಾಯಿ ಕೊಡ್ತೀರಾ ಒಳಗಡೆ ಕೂತ್ಕೊಂಡು ಟೀ ಕೊಡಿಸ್ತೀನಿ, ನೀವು 100 ರೂಪಾಯಿ ಕೊಡ್ತೀರಾ ನಟನಕ್ಕೆ, ಅದರಲ್ಲೂ ಇನ್ನೊಂದು 2-3 ಜನಕ್ಕೆ ನಟನ ಆರ್ಟಿಸ್ಟ್ಗಳಿಗೆ ತಿಂಡಿ ಕೊಡಿಸ್ತೀನಿ, ನೀವು 10 ಕೋಟಿ ಕೊಡ್ತೀರಾ ಇನ್ನೊಂದೆರಡು ರಂಗಾಯಣ ಸೃಷ್ಟಿ ಮಾಡಿ ಮತ್ತೆ ಕೆಲಸ ಮಾಡಿ
0: ಸರ್.
1: ಅಂದರೆ ಯಾವುದೇ ಸಿಕ್ಕರೂ ಅದನ್ನು ಪಾರದರ್ಶಕವಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಜನಕ್ಕೆ ಯಾವಾಗ ಇದ್ರ ಬಗ್ಗೆ ನಂಬಿಕೆ ಇರಲ್ಲ, ನಾವು ಆಕ್ರಮಣ ಮಾಡ್ತಾಯಿದ್ರು, ಅಟ್ಯಾಕ್ ಮಾಡ್ತಾಯಿದ್ರು, ಎಲ್ಲ ರೀತಿ ಕಷ್ಟಗಳನ್ನು ಎದುರಿಸ್ತೀನಿ ಸರ್. ಇನ್ನೇನು ಉಳಿದಿಲ್ಲ, ನನ್ನ ಮೇಲೆ ಬಂದಿರೋ ಆಪಾದನೆ, ನನಗೆ ಕೊಟ್ಟಿರೋ ಕಾಟ, ನನಗೆ ಕೊಟ್ಟಿರೋ ಹಿಂಸೆ ತುಂಬ ಇದೆ. ಆದರೆ ಅದನ್ನು ಮೀರಿದಂಥ ಶಕ್ತಿಯನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಅನೇಕ ಪ್ರಜ್ಞಾವಂತ ಜೀವಗಳನ್ನೇ, ಹೃದಯವಂತಿಕೆ ಇದ್ದಂಥ ಯುವಕರು, ಬುದ್ಧಿವಂತರು ಮತ್ತು ಅನಕ್ಷರಸ್ಥರು ಅಂತ ಹೇಳಿಸ್ಕೊಳ್ಳುವಂಥ ನಿಜವಾದ ಶ್ರೇಷ್ಠವಾದಂಥ ಮಾನವ ಪ್ರತಿಭೆಗಳು, ಅವು ನನ್ನನ್ನು ಪ್ರೀತಿ ಮಾಡಿದವು. ಗ್ರಾಮೀಣ ಪ್ರತಿಭೆಗಳು, ಹಳ್ಳಿಗರು, ಜನಸಾಮಾನ್ಯರು, ಎಲ್ಲ ವರ್ಗದವರು ನನ್ನ ಪ್ರೀತಿ ಮಾಡಿದ್ರು. ಇವತ್ತು ನಟನ ನಿಂತಿದೆ ಆ ಶಾಲೆಗೆ, ಕರ್ನಾಟಕದ ಮೂಲೆಯಿಂದ ಬರ್ತಾರೆ. ನಾವು ಯಾರಿಗೂ ಉಚಿತವಾಗಿ ಹೇಳ್ಕೊಡಲ್ಲ ಸರ್, ಯಾಕೆಂದರೆ ನಟನ ಅನ್ನುವ ಸಂಸ್ಥೆ, ಪ್ರೈವೇಟ್ ಸಂಸ್ಥೆ ನಡೀಬೇಕು ಅಂದರೆ ನಮಗೆ ಫೀಸ್ ಬೇಕೇ ಬೇಕು. ಆಮೇಲೆ ಹೊರಗಿನಿಂದ ಬಂದವರು ಭಾಳ ಜನ ಪಾಠ, ಒಳ್ಳೊಳ್ಳೆ ಪಾಠಗಳು ಮಾಡ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅಂತವ್ರು ಬಂದು ಹೇಳ್ಕೊಟ್ಟಿದ್ದಿದೆ, ಆಮೇಲೆ ಬಿ ಸುರೇಶ ಬಂದು ಪಾಠ ಮಾಡಿದ್ದಾನೆ, ಪ್ರಕಾಶ್ ಅಯ್ಯು ಬಂದು ಮಕ್ಕಳಿಗೆ ಸಂಘಟನೆ ಏನು ಅಂತ ಹೇಳಿ ಎಲ್ಲ ಥರದ್ದು ಹೇಳ್ಕೊಡ್ತಾ ಇರ್ತೀವಿ ನಾವು ಎಲ್ಲ. ಆಮೇಲಿಂದ ನನಗೆ ಎಡಪಲ ಪಂಥಗಳ ಸೋಗಿಲ್ಲ, ಎಲ್ಲ ದೇವತೆಗಳನ್ನು, ಎಲ್ಲ ಧರ್ಮಗಳನ್ನು, ಪ್ರತಿಯೊಂದನ್ನು ಗೌರವಿಸುತ್ತಲೇ ಇನ್ನೊಂದು ಧರ್ಮದ ಬಗ್ಗೆನೂ ಕೆಲಸ ಮಾಡೋಕ್ಕಾಗುತ್ತೆ ನಮಗೆ ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನ. ಹಾಗಾಗಿ ನಟನ ಈ ಸದ್ಯಕ್ಕಂತೂ ನಿರ್ಮಳತೆಯಿಂದ, ನಿರಾತಂಕವಾಗಿ, ಸ್ವಚ್ಛ ಮನಸ್ಸಿನಿಂದ ನಡ್ಕೊಂಡು ಹೋಗ್ತಾ ಇದೆ ಸರ್.
0: ಸರ್, ಈಗ ನಾವು ರಂಗಭೂಮಿ ಬಗ್ಗೆ ಮಾತಾಡಿದ್ವಿ ಸರ್ ಇಷ್ಟೊತ್ತು, ಬಹುಶಃ ಸಿನಿಮಾದ ಪಯಣ ಇದೆಯಲ್ಲ ಬಹಳ ಅತ್ಯದ್ಭುತವಾದಂಥದ್ದು, ಈ ಶ್ರೀಮಾನ್ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ.
2: ಸರ್, ನೀವಾಗಲೇ ಹೇಳಿದ್ರಿ ಬಿ ವಿ ಕಾರಂತ್ ಅವರು ಹೋದ್ಮೇಲೆ ನನ್ನ ಅಸ್ತಿತ್ವದ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ನನಗೆ ಭಯ ಶುರುವಾಯಿತು ಅಂತ. ಅವ್ರು ಹೋದ್ಮೇಲೆ ನಾಗಮಂಡಲ, ಜನುಮದ ಜೋಡಿ ಎರಡು ಸೂಪರ್ ಹಿಟ್ ಹೊಡ್ರಿ, ಅದಾದ್ಮೇಲೆ ನಿಮ್ಮ ಸಿನಿ ಕೆರಿಯರ್ ಹೇಗೆ ಟೇಕ್ ಆಫ್ ಆಯಿತು ಸರ್, ಅವಕಾಶಗಳು ಹೇಗೆ?
1: ಸರ್, ಒಂದು ನನ್ನ ಡೈಲಿ ಲೈಫಿನ ದುಡಿಮೆಗೆ, ನನ್ನ ಸಾಲ ಸೋಲಕ್ಕೆ, ಮತ್ತು ನಾನು ಯಾರು ವೆಹಿಕಲ್ ತೊಗೊಂಡಿರೋದನ್ನು ತೀರ್ಸೋಕ್ಕೆ, ಇದನ್ನೆಲ್ಲ ಕಟ್ಟಕ್ಕೆ ನನಗೆ ಸೀರಿಯಲ್ಗಳು ಸಹಾಯ ಮಾಡಿದ್ರು ಸರ್. ಮನೆತನ ಜರ್ನಿಯಿಂದ ಶುರುವಾಗಿದ್ದು ಒಂದು ದೀರ್ಘವಾಗಿ ಇವತ್ತಿಗೂ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಪಾಪ್ಯುಲರ್ ಒಂದು ದೊಡ್ಡ ಸೀರಿಯಲ್

0: ಆಸೆ ಅನ್ನೋ ಸೀರಿಯಲಲ್ಲಿ ಮೊದಲ ಬಾರಿಗೆ ಅಪ್ಪನ ಭಾವನಾತ್ಮಕ ರೋಲ್ ಮಾಡ್ತಾ ಇದ್ದೀನಿ. ಗೆಳೆಯನ ಪಾತ್ರದಲ್ಲಿದ್ದೆ. ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಎಲ್ಲಾ ರಾಜ್ಕುಮಾರ್ಗಳಿಗೂ ನಾನು ಗೆಳೆಯನ ಪಾತ್ರ.
1: ವಯಸ್ಸಾಗಿದೆ, ಪ್ರಭುತತೆ ಬಂದಿದೆ ಅಂತ.
0: ಈಗ ಅಪ್ಪನ ಪಾತ್ರಕ್ಕೆ ಶಿಫ್ಟ್ ಆಗಿದ್ದೀನಿ. ಈ ಅಪ್ಪನ ಪಾತ್ರ ಮಾಡುವಾಗ ಜನ ಮತ್ತಷ್ಟು ಪ್ರೀತಿ ಮಾಡೋಕೆ, ಈ ಥರ ಅಪ್ಪ ಇರಬೇಕಾಗಿತ್ತು, ಈ ಥರ ಅಣ್ಣ ಬೇಕು ಸರ್ ನಮಗೆ, ನಿಮ್ಮ ಥರ ತಂದೆ ಇರಬೇಕು ಸರ್, ಎಷ್ಟು ಚೆನ್ನಾಗಿ ನೋಡ್ಕೋತೀರಿ ಮಕ್ಕಳನ್ನ, ಹಿಂಗೆಲ್ಲ ಹೇಳ್ತಾರೆ. ಈ ಮಧ್ಯದಲ್ಲಿ ಒಂದು 360 ಪಿಕ್ಚರ್ ಆಯಿತು ಸರ್, ಜನ್ಮಜೋಡಿಯಿಂದ ಇಲ್ಲಿವರೆಗೂ 360 ಪಿಕ್ಚರ್. ಬಹುಶಃ ನನಗೆ ನಾಗ ತಿಳಿಯವ್ರದ್ದು ಮಾಡ್ತಾ ಇರೋದು ಅಮೆರಿಕಾ ಅಮೆರಿಕಾ ಭಾಗ 2 ಮಾಡ್ತಾ ಇದ್ದೀನಿ, ನಡೀತಾ ಇದೆ ಕೆಲಸ ಎಲ್ಲ, ಬಹುಶಃ ಮುಗಿತಾ ಬಂದಿದ್ದೀನಿ. ಅದು ಇನ್ನೊಂದು 2-3 ಪಿಕ್ಚರ್ಗಳಿದೆ. ಒಂದು ಎಂಥ ಕಲರ್ಸ್ ಅಂತ, ಕಲರ್ ಸೀಸನ್ ಕಲರ್ಸ್ ಅಂತ ಏನೋ ಒಂದು ಪಿಕ್ಚರ್, ಒಂದು ಗೆಳೆಯರು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಆಮೇಲೆ ನೆನಪಾದಳು ಶಾಕುಂತಳೆ ಅಂತ ಒಂದು ಪಿಕ್ಚರು. ಈ ಥರ ಅನೇಕ ಪಿಕ್ಚರ್ಗಳು, ಸಣ್ಣ ಪಿಕ್ಚರ್ಗಳು ತುಂಬ ಮಾಡ್ತಾ ಇರ್ತೀನಿ. ನಾನು 2-3 ದಿನಕ್ಕೂ ಹೋಗ್ತೀನಿ. ನೀವು 2 ಕರೆದ್ರೆ ಹೋಗ್ತೀನಿ. ಕಾರ್ಯಕ್ರಮಗಳಿಗೆ ಹೋಗೋದು ಯಾಕೆ ಕಮ್ಮಿ ಮಾಡಿದೆ ಅಂತಂದರೆ, ಕಾರ್ಯಕ್ರಮಗಳಿಗೆ ಹೋಗಿ ಹೋಗಿ ಕಾದು ಕಾದು ಕೂತ್ಕೊಂಡು ನಾನು ಆ ಪೇಟ ಮತ್ತು ಇದು ಬಾಳೆಹಣ್ಣು ಇದು ಆ ಸೇಬು ಇಸ್ಕೊಂಬರೋದು ಮತ್ತು ಶಾಲು ಇಸ್ಕೊಂಡು ತುಂಬ ತೊಂದರೆ ಆಗಿಬಿಡ್ತಾ ಇತ್ತು. ಅದಕ್ಕೆ ಕಾರ್ಯಕ್ರಮಗಳನ್ನ ತುಂಬ ಕಮ್ಮಿ ಮಾಡಿಬಿಟ್ಟೆ. ಆ ಥರದ್ದು ನಾನೀಗ ಶೂಟಿಂಗು, ಕೆಲಸ, ಕಾರ್ಯ ಮತ್ತು ಪಾಠ, ಆ್ಯಕ್ಟಿಂಗ್ ಮಾಡೋದನ್ನ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಹೇಳ್ಕೊಡೋಕ್ಕೆ, ಇನ್ಸ್ಟಿಟ್ಯೂಷನ್ ಮತ್ತು ಸಂಘಟನೆ, ಆ ಇಡೀ ಸಂಸ್ಥೆ ನಡೆಸ್ಕೊಂಡು ಹೋಗೋಕ್ಕೆ ಯಾವಾಗಲೂ ದೇವ್ರ ಹತ್ರ ಏನಾದರೂ ಪ್ರಾರ್ಥನೆ ನಾನು ಮಾಡಿಕೊಂಡ್ರೆ ನಟನಕ್ಕೆ ಯಾವ ತೊಂದರೆಯೂ ಯಾರಿಂದನೂ ಆಗದಂಗೆ ಕಾದ್ಕೊಂಡು ಹೋಗುತ್ತಂದೆ. ಯಾಕೆಂದರೆ ಅದ್ರ ಉದ್ದೇಶ ಒಳ್ಳೆಯದಿದೆ ಮತ್ತು ಮಾಡ್ತಾರೋ ಕೆಲಸ ಭಾಳ ಸಜ್ಜನಿಕೆಯಿಂದ ನಮ್ರತೆಯಿಂದ ಮಾಡ್ತೀವಿ ಪ್ರತಿಯೊಂದು ಕೆಲಸ ನಾವು. ಅದು ನಮಗೆ ಒಂದು ದೊಡ್ಡ ಪ್ರೀತಿಯನ್ನು ತಂದು, ಸಮಾಜದ ಜೊತೆಗಿನ ಒಡನಾಟಕ್ಕೆ ರಂಗ ಶಿಕ್ಷಣ ತುಂಬ ಸಹಾಯ ಮಾಡಿದೆ ಅಂತ. ಆದರೆ ಅದಕ್ಕೆ ಈ ಸಿನಿಮಾಗಳ ಜನಪ್ರಿಯತೆಯನ್ನು ಅದಕ್ಕೆ ಪಾಕ ಮಾಡ್ಕೊಂಡಿರೋದು. ಅದು ಇವತ್ತೇನಾರು ಒಬ್ಬಟ್ಟು ಚೆನ್ನಾಗಿದೆ ರಂಗಭೂಮಿದು ನಟ ಅಂತಂದರೆ ಹೂರ್ಣ ಇದೆ ಅಂತಂದರೆ ಅದಕ್ಕೆ ಸಿನಿಮಾ ಜನಪ್ರಿಯತೆ ಹೂರ್ಣ ಇದೆ ಸರ್. ಅದು ತುಂಬ ಮುಖ್ಯ ಆಗಿತ್ತು.

0: ರವಿಚಂದ್ರನ್ ಜೊತೆ ಮಾಡಿದೆ ನಿರಂತರವಾಗಿ.
1: ಹೌದು ಸರ್, ರವಿಚಂದ್ರನ್ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಒಂದು 10ನೇ ಸಿನಿಮಾ ಮಾಡಿಬಿಟ್ರಿ, ಕನಸುಗಾರ, ಪ್ರೇಮಕ್ಕೆ ಸೈವನನ್ನಲ್ಲೇ ಕೊದಂಡಾರ.
0: ಹಂಗೆ ನನಗೆ ಅವ್ರ ಕೆಲಸ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಅವರ ಡ್ರೀಮ್ ಚೆನ್ನಾಗಿದೆ. ಮತ್ತು ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬ ಸಲ.
1: ಅವ್ರ ಜೊತೆ ಮೊದಲನೇ ಸಿನಿಮಾ ಯಾವುದು ಸರ್, ಹೇಗೆ ಸರ್ ಅವ್ರ ಕ್ಯಾಂಪ್?
0: ಮಾಂಗಲ್ಯಂ ತುಂತುರಾನಿನ ಅಂತ ಮೊದಲನೇ ಪಿಕ್ಚರ್, ಅಲ್ಲೂ ಅರವಿಂದ್ ಅಂತ
1: ಪ್ರೊಡ್ಯೂಸರ್,
0: ಇದು ಸಂಕೇತ್ ಕಾಶಿನ ಎಲ್ಲ ಮಾಡಿದ್ದಾರೆ ಅದರಲ್ಲಿ. ಅದರಲ್ಲಿ ಅವ್ರಿಗೊಬ್ಬ ಡ್ರೈವರಿನ ಪಾತ್ರ, ನನಗೆ ಕಾರೇ ಇಲ್ಲ, ನನಗೆ ಕಾರೇ ಓಡಿಸಿಲ್ಲ, ಕಾರಲ್ಲಿ ಕೂತೇ ಗೊತ್ತಿಲ್ಲ, ನನ್ನ ಕಾರ್ ಡ್ರೈವರ್ ಪಾತ್ರಕ್ಕೆ ಹಾಕ್ಬಿಟ್ಟಿದ್ದಾರೆ. ನಾನು ಡ್ರೈವಿಂಗ್ ಬರುತ್ತಾ ಅಂತ ಕೇಳಿದ್ರೆ ನನಗೆ ಇವತ್ತಿನವ್ರು ಯಾವುದು ಬರಲ್ಲ ಅಂತ ಹೇಳ್ದೆ, ಹ್ಞೂ ಅಂತ ಹೇಳ್ಬಿಟ್ಟೆ. ಹಂಗೆ ಇವ್ರ ಹತ್ರ ಸೇರ್ಕೊಂಡು ಮಾರನೇ ದಿವಸ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡೆ. ಓಡ್ಸೋಕೆ ಬರಲ್ಲ, ಸಿನಿಮಾ ಕಾಕೊಂಬಿಟ್ಟಿದ್ದಾರೆ, ಬಸ್ ಓಡ್ಸೋಕೆ ಬರುತ್ತಲ್ಲ ಅಂದರು ಕಾರ್ ಅಂದ ಇವರು ರವಿಚಂದ್ರನು. ಹಾಂ ಹ್ಞೂ ಸರ್, ಹ್ಞೂ ಸರ್ ಅಂದೆ. ಲೋ ಯಾಕೋ ಹನುಮಾನದಲ್ಲಿ ಹೇಳ್ತಾನೆ ಕಣೋ ಹೊಸ ಹುಡುಗ ಇವನು. ಲೋ ನೀನು ಪ್ರಕಾಶ್ ರೈ ಜೊತೇಲಿ ಇದು ಮಾಡಿದ್ಯಲ್ವೇನೋ, ನಾಗಮಂಡಲ ಚೆನ್ನಾಗಿ ಮಾಡ್ತಿ, ಡ್ರೈವಿಂಗ್ ಹೇಗೆ ಕಲಿತಿಲ್ಲ ಉಂಟಾ? ಇಲ್ಲ ಸರ್, ಮನೇಲಿ ಕಾರ್ಗಿರೆಲ್ಲ ನೋಡೇ ಇರಲ್ಲ ಸರ್, ನಾನು ಎಲ್ಲಿ ಸರ್ ಕಾರ್ ಕಲ್ತ್ಕೊಂಡಿಲ್ಲ. ಆಮೇಲೆ ಕಲ್ತ್ಕೊಂಡೆ, ಡ್ರೈವ್ ಮಾಡಿದೆ, ಬಸ್ಸು ಓಡಿಸ್ಬೇಕಾದ ಸ್ಥಿತಿ ಇತ್ತು, ಆ ಶೂಟಿಂಗಲ್ಲಿ ಅದು ಆಯಿತು. ಒಂದೊಂದನ್ನೇ ಯಾವುದ್ಯಾವ್ದು ಬದುಕಿನ ಅನಿವಾರ್ಯತೆ ನಮಗೆ ಎಲ್ಲ ಕಲಿಸ್ಕೊಡ್ತದೆ ಅನ್ನೋಕ್ಕೆ ಈ ಮಾತು ಹೇಳಿದೆ. ರವಿಚಂದ್ರನ್ ಜೊತೆ ಮಾಡಿದೆ, ಬಹುತೇಕ ಕನ್ನಡದ ರಾಜ್ಕುಮಾರ್ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಿಲ್ಲ ಅಂದ್ಬಿಟ್ರೆ ಅಂಬರೀಷು, ಅನಂತ್ ನಾಗು, ಸುದೀಪು, ದರ್ಶನ್ನು, ಕನ್ನಡದ ಈಚಿನ ಎಲ್ಲ ಹೊಸ ಹೀರೋಗಳ ಜೊತೆವರೆಗೂ ಎಲ್ಲರ ಜೊತೆನೂ, ಯಶ್ಶು, ಪ್ರತಿಯೊಬ್ಬರ ಜೊತೆನೂ ಪಾತ್ರ ಮಾಡುವಂಥ ಮತ್ತು ಅವ್ರ ಜೊತೆ ಒಡನಾಡುವಂಥ ಸೌಲಭ್ಯ ಸಿಕ್ತು ನನಗೆ. ಯಾವ ಹೀರೋಗಳು ಎಲ್ಲುವೆ ನನ್ನ ಹತ್ರ ಇವರೆಲ್ಲ ಜನ ಮಾತಾಡೋಂಗೆ ಅಥವಾ ಎಲ್ಲ ಮಾಧ್ಯಮಗಳು ಬಳಸೋಂಗೆ ಅವ್ರಿಗೊಂದು ಇನ್ನೊಂದು ಮುಖ ತೋರಿಸ್ತಾ ಇರ್ತಾರಲ್ಲ, ಅವ್ನು ದಿಮಾಗ್ ಮಾಡ್ತಾನೆ ಅದಕ್ಕೋ ತೋರಿ, ನನಗೆಲ್ಲೂ ಯಾರೂ ಹಂಗೆ ಅನಿಸಿಲ್ಲ ಸರ್. ಅಂದ್ರೆ ಅವ್ನು ಪ್ರೀಸು ಮಾಡ್ತಿಲ್ಲ ಮತ್ತು ಅವರಿಂದ ನನಗೇನು ಈಗ ಆಗಬೇಕು.

0: ಇನ್ನೇನು ಮಾಡಕ್ಕೆ ಉಳಿದುಕೊಂಡಿಲ್ಲ ಅವರು. ಆದರೆ ಅವರೆಲ್ಲರೂ ನಾನು ಹೆಂಗೆ ಬಹುಶಃ ಜಗತ್ತು ಒಂದು ಕನ್ನಡಿ ಅಂತ ಅನಿಸ್ತದೆ, ನಾನು ಹೆಂಗಿರ್ತೀನಿ ಅವ್ರು ಹಂಗಿರ್ತಾರೆ ಅಂತ. ನಾನೇನು ಅವ್ರ ಹತ್ರ ದುಡ್ಡೋ ಕಾಸೋ ಸಾಲನೋ ಯಾರ ಹತ್ರನೂ ಏನೂ ಕೇಳ್ದವಲ್ಲ. ಅವ್ರಾಗ ಅವ್ರೇನು ಸಹಾಯ ಮಾಡ್ತೀನಿ ಅಂತ ಅದರ ನಟ್ರಾಗ ಮಾಡ್ತೀನಿ ಅಂದರೆ ಕೊಡ್ರಪ್ಪ ಅನ್ವೆ, ಅದು ನಾನು ನನಗೆ ಕೇಳ್ತಿರ್ಲಿಲ್ಲ.
1: ಅಂದರೆ ನಿಮ್ಮ ಈ ಸಿನಿ ಕೆರಿಯರ್ಗೆ ಭದ್ರ ಬುನಾದಿ ಹಾಕಿದ ರಂಗಭೂಮಿ.
0: ಹೌದು ಸರ್.
1: ಅದರಲ್ಲೇ 3 ದಶಕಗಳು ಕಳೆದಿದ್ದೀರಿ.
0: ಹೌದು ಸರ್.
1: ಸರ್, ಈಗ 2 ದೋಣಿ ಮೇಲೆ ಕಾಲಿಡಬಾರ್ದು, ಇಟ್ಟರೆ ಎಡವಾಟ್ ಆಗುತ್ತೆ ಅಂತ ಒಂದು ಗಾದೆ ಇದೆ, ಮಾತಿದೆ. ಅದಕ್ಕೆ ಸ್ವಲ್ಪ ಆಪೋಸಿಟ್ ಆಗ್ತೀರಿ ನೀವು.
0: ಇಲ್ಲ,
1: ರಂಗಭೂಮಿ ಸಿನಿ ಕೆರೆ ಎರಡರ ಮೇಲೂ ಕಾಲಿಟ್ಟು ಗೆದ್ದಿದ್ದೀರಿ.
0: ಹೌದು, 3 ಸರ್. ರಂಗಭೂಮಿ ಸಿನಿಮಾ ಜೊತೆಗೆ ಟಿವಿ ಬೇರೆ ಯುಗನೇ ಸರ್. ಒಂದು ಕಾಲದಲ್ಲಿ ಎರಡು ಒಂದೇ ಅಂತ ಅನಿಸ್ಬೋಯ್ತು, ಈಗ ಸಿನಿಮಾ ಬೇರೆನೆ, ಇದು ಟಿವಿ ಬೇರೆನೆ. ಯಾಕಂದ್ರೆ ಸಿನಿಮಾದವ್ರು ಲಾಸ್ ಆಗಿ ತೋರಿಸ್ತಾ ಇರ್ಬೋದು ಇಡೀ ಜಗತ್ತಿಗೆ ಇವತ್ತು. ಆದ್ರೆ ಕರ್ನಾಟಕದಿಂದ ಹಿಡಿದು ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಲಾಭದಾಯಕವಾದ ಸ್ಕ್ರೀನ್ ಸ್ಪೇಸ್ ಟಿವಿ ಸೀರಿಯಲ್ಸ್ ಅದು. ಈಗ ವೆಬ್ ಸೀರಿಯಲ್ಸ್ ಅದರ ಟೆನ್ಷನ್ ಜಾಸ್ತಿ ಕೊಡ್ತಾರೆ ಸೀರಿಯಲ್ಸ್ನವರು, ಪಾಪ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗಳಿಗೆ ಆ ಚಾನಲ್ ಅವರು. ವೆಬ್ ಸೀರೀಸ್ಗಳು ಬದುಕ್ತಾ ಇದ್ದಾರೆ. ಈಗ ಇನ್ನೊಂದು ದಿನ ಕೈಗೆ ಬಂದಿದೆ ಒಂದು ನಿಮಿಷದ
1: ರೀಲ್ಸ್,
0: ಅದು ಏನೇನೋ ಬಂದೋಗಿದೆ. ಏನೇನು ಬಂದರೂ ನಮ್ಮ ಆತ್ಮ ಆದಂಥ ರಂಗಭೂಮಿಗೆ ಯಾವತ್ತಿಗೂ ಯಾವ ಸಾಕ್ಯ ಯಾಕೆ ಸಾವೇ ಇಲ್ಲ ಅಂತಂದರೆ ಜೀವಂತವಾಗಿ ಎದುರುಗಡೆ ಕೂತ್ಕೊಂಡು ಮಾತಾಡೋದು ಅದು ಮಾತ್ರ.
1: ಹೌದು ಸರ್.
0: ಸರ್, ಇಷ್ಟು ಲಕ್ಷ ಚಾನಲ್ಗಳು, ಇಷ್ಟು ಲಕ್ಷ FM ಎಲ್ಲ ಬಂದರು, ಆಕಾಶವಾಣಿಗೆ ಯಾಕೆ ಸರ್ವಶ್ರೇಷ್ಠವಾದ ಸ್ಥಾನ ಇದೆ, ಆದ್ಯತೆ ಇದೆ ಅಂತಂದರೆ ಇದು ಪ್ರಪಂಚದ ಯಾವುದೋ ಸರ್ ವೀರಪ್ಪನ ಇಂಥ ಕಡೆ ಇದ್ದಾನೆ ಅಂತ ಅವನು ವಾಯ್ಸನ್ನು ತಲುಪಿಸೋಕೆ ಸಾಧ್ಯ ಆಗಿದೆ ಆಕಾಶವಾಣಿ.
2: ಖಂಡಿತವಾಗಿ, ಖಂಡಿತವಾಗಿ.
0: ಅದೇ ಸಮಯದ ಪ್ರಪಂಚದ ಮೂಲೆಯಲ್ಲಿ ಇವತ್ತಿಗೂ ಇದರ ಕೃಷಿ ರಂಗನೋ ಮತ್ತೊಂದೇನೋ ಧ್ವನಿನ ಕೇಳ್ತಾ ಇದ್ದಾರೆ. ಮೈಸೂರು ಆಕಾಶವಾಣಿ ಅಂತೂ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ಶುರುವಾದಂಥ ಸರ್ವಶ್ರೇಷ್ಠವಾದಂಥ ಆಕಾಶವಾಣಿ ಇದು. ಇಲ್ಲಾಗೋ ನಾಟಕಗಳು, ಇಲ್ಲಾಗೋ ಸಂಗೀತ, ಒಂದು ಘನತೆ ಇದೆ ಇವತ್ತಿಗೂ, ಒಂದು ಶಿಸ್ತಿದೆ, ಒಂದು ಬದ್ಧತೆ, ಒಂದು ಚೌಕಟ್ಟಿದೆ. ಇದಕ್ಕೆ ಕಲಾತ್ಮಕವಾದ ಚೌಕಟ್ಟು ಎಷ್ಟು ಚೆನ್ನಾಗಿದೆಯೋ ಹಾಗೆ ಶಿಸ್ತುಬದ್ಧತೆಯ ಒಂದು ಪ್ರಾಮಾಣಿಕವಾದಂಥ ಗೋಡೆಯೂ ಇದೆ ಅನ್ನೋದು ಇಂಪಾರ್ಟೆಂಟ್.
2: ಖಂಡಿತವಾಗಿ ಸರ್.
0: ಎಷ್ಟೆಲ್ಲ ಚಾನಲ್ ಬಂದರೂ ಇವತ್ತಿಗೂ ನಾವು ಕಾರ್ ಓಡಿಸ್ಬೇಕಾರೆ ಹಿಂಗೆ ಹಾಕೊಂಡ್ಬರ್ತೀವಲ್ಲ, ಆಕಾಶವಾಣಿ ಕೇಳ್ತೀವಲ್ಲ, ನಮಗೂ ಇಷ್ಟ ಆಗಿದೆಯಲ್ಲ, ಹಂಗೆ ರಂಗಭೂಮಿ ನೋವು ಅಂತ ನಾನು ಹೇಳೋದು.
2: ಎಲ್ಲ ಭಾವನೆಗಳನ್ನ ಧ್ವನಿ ಮೂಲಕನೇ ವ್ಯಕ್ತಪಡಿಸುವಂತ ಒಂದು ಮಾಧ್ಯಮ ಅದು
1: ಸರ್. ಆಮೇಲೆ ಯಾರೇ ಒಬ್ಬ ಸಿನಿಮಾ ಕಲಾವಿದ ಆದ್ರೂ ಹೊಸಬಾದ್ರು ಅಷ್ಟೇ, ಹಳಬರಾದ್ರು ಅಷ್ಟೇ, ಅವ್ರು ಇಡೀ ಒಂದು ವೃತ್ತಿ ಜೀವನದಲ್ಲಿ ಒಂದೇ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ನಿಮಗೆ 2ನೇ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಆಗ್ತಾನೆ, ನೀವು ರಂಗಭೂಮಿನೂ ಬಿಟ್ಟಿದ್ರಿ, ಏನು ಅನ್ನಿಸ್ತು? ಅಪ್ಪ, ನಾ ಸಿನಿಮಾ ಇದಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದೆ, ರಂಗಭೂಮಿ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಏನಾದ್ರು ಅನ್ನಿಸ್ತು ಆ ಟೈಮಲ್ಲಿ?
0: ಇವತ್ತಿನವರೆಗೂ ಯಾವ ಕ್ರಿಯೆಗೂ ಪಶ್ಚಾತ್ತಾಪ ಅಂತೇನಿಲ್ಲ ಸರ್. ಟಿವಿಗೋ ಸಿನಿಮಾಕ್ಕೋ ಬಂದಿದ್ದಕ್ಕೆ, ನಾನು ಕಲಾವಿದಾಗಿದ್ದಕ್ಕೆ ಎಳ್ಳಷ್ಟು ಪಶ್ಚಾತ್ತಾಪ ಇಲ್ಲ ಸರ್. ನನಗೆ ರಾಜ್ಯ ಪ್ರಶಸ್ತಿ ಬಂದಾಗ ಓ ಇನ್ನೊಂದಷ್ಟು ಹೆಚ್ಚು ಕೆಲಸ ಮಾಡಬೇಕು, ಒಂದು ಸಣ್ಣ ಭಯ, ನನಗೆ ಯಾರಿಗೂ ಗೊತ್ತೇ ಇಲ್ಲ ಸರ್. ಇವತ್ತು ರಾಜ್ಯ ಪ್ರಶಸ್ತಿ ಬರೋಕ್ಕೆ ಮತ್ತೊಂದು ಮಾಡೋಕ್ಕೆ ಬೇರೆ ಬೇರೆ ಅವತಾರಗಳೆಲ್ಲ ಇರ್ತವೆ. ಅವತ್ತು ನನಗೆ ಸಿಕ್ಕಿದ ಕಾಲದಲ್ಲಿ 30 ವರ್ಷದ ಹಿಂದೆ ನಾಗಮಂಡಲಕ್ಕೆ ನಾನು ಯಾರಿಗೂ ಬಂದಲಿಕ್ಕೆ ಗೊತ್ತಿಲ್ಲ, ನಾನು ರಂಗಭೂಮಿಲಿ ಫೇಮಸ್ ಅಷ್ಟೇ. ರಂಗಭೂಮಿನೂ ನಾನು ಒಬ್ಬ ಖ್ಯಾತನಾದಂಥ ನಟ, ನಿರ್ದೇಶಕ ಎಲ್ಲ ಆಗಿದ್ದೆ. ಆದರೆ ಸಿನಿಮಾದಲ್ಲಿ ನನಗೆ ಗೊತ್ತಿಲ್ಲ, ಒಬ್ಬ ಪೋಷಕ ನಟ ಆಗ್ತಾನೆ ಹೊಸಬ ಬಂದು ಏನು ಯಾರು ಅವ್ನು ಮಂಡ್ಯ ರಮೇಶ್ ಅನ್ನೋ ಟೈಮಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದ್ಬಿಡ್ತು. ಅದಾದಮೇಲೆ ಸಾಲು ಸಾಲು ಪಿಕ್ಚರ್ಗಳು, ಸೀರಿಯಲ್ಗಳು ಎಲ್ಲ ಬಂತು. ಮಧ್ಯದಲ್ಲಿ ಸೋಲ್ತಾ ಇತ್ತು, ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ನನ್ನ ರೂಮಿನ ಬಾಡಿಗೆ ಕಟ್ಟಕ್ಕಾಗದಿರೋ ದಿನಗಳಿದೆ. ಆಮೇಲೆ ಅವತ್ತರ ದಿವಸಕ್ಕೆ ಒಂದೇ ಹೊತ್ತು ರಾತ್ರಿ ನಾನು ಹೋಗಿ ಒಂದೆಲ್ಲ ಒಂದು ಬಿರಿಯಾನಿನೂ ರೋಡ್ ಸೈಡ್ ಚಿತ್ರಾನ್ನ ತಿನ್ಕೊಂಡು ಬದುಕದಂತಹ ದಿನಗಳು ಇದೆ. ಮೈಸೂರಿಗೆ ಬಂದರೆ ನನ್ನ ಮನೆ ಇತ್ತಾಯಿತು. ಬೆಂಗಳೂರಿನಲ್ಲಿ ಯಾವುದೋ 4 ಜನರ ಜೊತೆ ಒಂದು ರೂಮಲ್ಲಿ ಇದ್ದಿದ್ದು, 4 ಜನಕ್ಕೆ ಸೇರಿ ನಾನು ದುಡ್ಡು ಕೊಟ್ಟರೆ ಬಚಾವು, ಇಲ್ಲ ಅಂದ್ರೆ ಇಲ್ಲ, ಹಾಗೆಲ್ಲ ಇತ್ತು ಸರ್. ಈಗ ಆರ್ಥಿಕವಾಗಿ ಅದ್ಭುತ ಬಹಳ ಗ್ರೇಟ್ ಅಂತ ಏನಲ್ಲ, ಆದರೆ ಈಗ ಸಮಾಧಾನಕರವಾಗಿ ತೂಗಿಸ್ಕೊಂಡು ಹೋಗುವ ಶಕ್ತಿ ಮತ್ತು ಚೈತನ್ಯವನ್ನು ನನಗೆ ಕನ್ನಡ ಜನ ಕೊಟ್ಟಿದ್ದಾರೆ ಸರ್.

0: ನಿನ್ನ ತಂದೆ ತಾಯಿ.
1: ಸರ್, ಮಂಡ್ಯ ರಮೇಶ್ ಅಂತ ನೀವು ಕಲಾವಿದ ಆದ್ಮೇಲೆ ಇಟ್ಕೊಂಡಿದ್ದೆ ಅಲ್ಲ, ಮೊದಲಿಂದ ಮಂಡ್ಯ ರಮೇಶ್ ಅಂತ ಇದೆಯಾ?
2: ಕುಂತೂರು ಸುಬ್ರಹ್ಮಣ್ಯಂ ರಮೇಶ್ ಅಂತ ಇತ್ತು, ಕೆ ಎಸ್ ರಮೇಶ್ ಅಂತ.
1: ಓಕೆ.
2: ನಾನು ಕೆ ಎಸ್ ಆರ್ ಅಂತಲೇ ಬರ್ಕೋತಾ ಇದ್ದೆ ಒಂದು ಪತ್ರಿಕೆಗಳಲ್ಲೆಲ್ಲ, ಸರ್ ಕಾಲೇಜ್ನಲ್ಲಿದ್ದಾಗೆಲ್ಲ. ಒಂದು ಫೈನ್ ಮಾರ್ನಿಂಗು ಕೀಲಾರದಲ್ಲಿ ಕೆ ವಿ ಶಂಕರೇಗೌಡರವರು, ಅದ್ಭುತವಾದ ಜಾಗ ಅಲ್ಲಿ. ಒಂದ್ಸಲ ಹಿಂಗೆ ಹೋಗ್ತಿದ್ದಾಗ ನಮ್ಮ ಗುರುಗಳು ಬಿ ವಿ ಕಾರಂತರು ರಮೇಶ ಅಂತಂದರು. ನಾವು ಮೂರು ಜನ ರಮೇಶ್ ಜೊತೆ ತಿರುಗಿಬಿಟ್ರು, ಯಾರೋ ಒಬ್ಬ ಕೆಲಸ ಮಾಡೋರು, ಇನ್ನೊಬ್ಬ ಮೈಮ್ ರಮೇಶ, ಇನ್ನೊಬ್ಬ ನಾನು ಎಲ್ಲ. ಅವರು ಅಲ್ಲ ನೀನು ಅಂದರು ನನಗೆ. ಸರ್ ನಾನು, ನೀನು ರಮೇಶ್ ಅಲ್ವಾ? ನೀನು ಮಂಡ್ಯ ರಮೇಶ್, ನಿಮ್ಮೂರು ಮಂಡ್ಯ ಅಲ್ವಾ ಅಂದರು. ನೀನು ಮಂಡ್ಯ ರಮೇಶ್ ಅಂದ ತಕ್ಷಣ ಮುಂದೆ ಹೋಗ್ತಾ ಇದ್ದೆ ಸಚ್ಚಿದಾನಂದು, ಮಂಡ್ಯ ರಮೇಶ್ ಚೆನ್ನಾಗಿದೆ ಕಣ ಹೆಸರು ಅಂದರು. ಎರಡು ಸಲ ರಿಪೀಟ್ ಮಾಡಿದ್ರು, ಅದು ನನಗೆ ನಾಮಕರಣ. ಆಮೇಲಿಂದ ಅದು ಮಂಡ್ಯ ರಮೇಶ್ ಅಂತಲೇ ಆಗೋಯ್ತಿರ್ತು. ಇವತ್ತಿಗೂ ರಮೇಶ್ಗಳು, ರಮೇಶ್ ಅರವಿಂದ್ ಇದ್ದಾರೆ, ತುಂಬ ಸಾವಿರಾರು ಜನ ರಮೇಶ್ಗಳಿದ್ದಾರೆ, ರಮೇಶ್ ಮಂಡ್ಯಗಳು ತುಂಬ ಜನ ಇದ್ದಾರೆ. ಆದರೆ ಮಂಡ್ಯ ರಮೇಶ್ ಅಂದರೆ ಇವನೊಬ್ಬ
3: ನಿಮಗೆ ಕಣ್ಣಿಗೆ
2: ಬೀಳುತ್ತೆ.
1: ನನ್ನಲ್ಲೇ ಶೂಟಿಂಗ್ ಟೈಮಲ್ಲಿ ಪ್ರಕಾಶ್ಗೆ ರವಿಚಂದ್ರನೇ ಬುಲೆಟ್ ಅಂತ ಸೇರಿಸ್ಕೊಳ್ಳ, ಬುಲೆಟ್ ಪ್ರಕಾಶ್ ಟೀನು ಅಂದ್ರಂತೆ. ಅಲ್ಲಿಂದ ಹಂಗೆ ಬಂದ್ಬಿಡ್ತೀವಿ ಸರ್.
2: ಹೌದು,
1: ಮಂಡ್ಯ ರಮೇಶ್.
2: ಹೌದು, ಕಾರ್ ಬಿ ವಿ ಕಾರ್ ಅಂದ್ರೆ ಇಟ್ಟೆ ಹೆಸರು.
3: ಈಗ ಸಿನಿಮಾದ ಇತರ ರಂಗಗಳಲ್ಲಿ ಕೆಲಸ ಮಾಡೋದಕ್ಕೆ ನಿರ್ದೇಶನ ಆಗಲಿ ಅಥವಾ ಬೇರೆ ಬೇರೆ ತುಂಬ ರಂಗಗಳಿದೆ, ಅಂದರೆ ರಂಗಭೂಮಿಗೆ ಹೇಗೆ ಬೇರೆ ಬೇರೆ ಆಯಾಮಗಳಿದಾವೋ ಹಾಗೆಯೇ ಸಿನಿಮಾಕ್ಕೂ ಕೂಡ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಕೆಲಸಗಳಿದ್ದಾವೆ.
2: ಹೌದು,
3: ಅದರಲ್ಲಿ ಮಾಡಿದಂಥ ಅನುಭವ ಇದೆಯಾ?
2: ಸರ್, ನಾನು ಸಿನಿಮಾಗಳಲ್ಲಿ, ನನ್ನ ಸಿನಿಮಾದಲ್ಲಿ ಯಾವಾಗಲೂ ಹೇಳ್ತಿದ್ದೆ, ನನಗೆ ಸಿನಿಮಾ ಟಿ ವಿ ಸೀರಿಯಲ್ ಎಪಿಸೋಡ್ ಡೈರೆಕ್ಟ್ ಮಾಡುವಂತ ಎಪಿಸೋಡ್ ಡೈರೆಕ್ಟ್ರಿಗೆ ಆಫರ್ ಬಂತು ಆವಾಗಲೇ. ಆಮೇಲೆ ನಾವು ಸ್ವತಃ ರವಿಚಂದ್ರನ್ ಅವರು, ಏ ಒಂದು ದೃಶ್ಯ ಮಾಡಿಕೊಡು, ಒಂದು ದೃಶ್ಯ ಮಾಡ್ಯಾ ನೀನು, ಓನಲ್ಲಿ ಯಾವ್ದಾರು ಒಂದು ದೃಶ್ಯ ಡೈರೆಕ್ಟ್ ಮಾಡಿ ನಾಟಕ ಎಲ್ಲ ಮಾಡ್ತೀನಿ. ನನಗೆ ಈ ಗ್ರಾಮರ್ ಮೂರು
3: ನನ್ನ ವೃತ್ತಿ ಅಲ್ಲ ಅದು.
2: ಸರ್, ಅವ್ರು ನನ್ನ ವೃತ್ತಿ ಅಲ್ಲ ಸರ್. ಒಂದು ಸಿನಿಮಾ ಮಾಡೋಕ್ಕೆ ಕಥಾವಸ್ತುವಿನಿಂದ ಶುರು ಮಾಡಿ ಆ ಕಥಾವಸ್ತುನ ಡೈರೆಕ್ಟ್ ಪ್ರೊಡ್ಯೂಸರ್ಗೆ ಒಪ್ಪಿಸಿ ಅದಕ್ಕೆ ಪಾತ್ರಧಾರಿಗಳನ್ನ ಹಂಚಿ ಹೀರೋಯಿನ್ ಹುಡುಗಿ ಅವ್ರ ಡೇಟ್ ತಗೊಂಡು ಆಮೇಲೆ ಅದು ಮಂಚದ ಮೇಲೆ ಪ್ರೀ ಶೂಟಿಂಗಲ್ಲಿ ಮಾಡ್ಕೋಬೇಕಾದ ಎಲ್ಲ ರೆಕಾರ್ಡಿಂಗ್ಗಳು ಹಾಡುಗಳು ಎಲ್ಲ ಮಾಡಿಕೊಂಡು ಶೂಟಿಂಗ್ ಅಂತ ಮಾಡಿಕೊಂಡು ಶೂಟಿಂಗಲ್ಲಿ ಆ ಚಿತ್ರೀಕರಣ ಟ್ರಾಲಿಗೆ ಎಷ್ಟು ದುಡ್ಡಾಗಬೇಕು, ಲೈಟ್ಗೆ ಎಷ್ಟು ದುಡ್ಡಾಗಬೇಕು, ರೂಮಲ್ಲಿ ಬುಕ್ ಮಾಡಬೇಕು ಅಂತ ಮಾಡಿಕೊಂಡು ಶೂಟಿಂಗ್ ಆದಮೇಲೆ ಪೋಸ್ಟ್ ಶೂಟಿಂಗ್ ಅಂತ ಮಾಡಿಕೊಂಡು ಅದಾದಮೇಲೆ ಅದು ಎಡಿಟಿಂಗು, ಗ್ರೇಡಿಂಗು, ಮಿಕ್ಸಿಂಗು ಮತ್ತು ಅದು ಎಲ್ಲ ಅಂಶಗಳನ್ನು ಮಾಡಿಕೊಂಡು ಅಯ್ಯೋ ಎಲ್ಲವನ್ನು ಫೈರ್ ಮಾಡಿಕೊಂಡು ಫಸ್ಟ್ ಪ್ರಿಂಟ್ ಅಂತ ತೆಗೆದು ಅದನ್ನು ಯಾರೊಬ್ಬ ಇವರಿಗೆ ಹಂಚಿಕೆದಾರಿಗೆ ತೋರಿಸಿ ಅವನು ಅದನ್ನು ಒಪ್ಕೊಂಡು ಅದು ಬಿಸ್ನೆಸ್ ಆಗಿ ಅದಕ್ಕೆ ಪಬ್ಲಿಸಿಟಿ ಕೊಟ್ಟು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅದನ್ನು ಟಾಕೀಸ್ಗೆ ಹಾಕಿ ಅವನ್ಯಾರೋ ಬಂದು ನೋಡಿ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಡಮಾರು. ಎಷ್ಟು
3: ವ್ಯವಸ್ಥೆವರೆಗೂ ಕೂಡ
2: ಒಂದು ಸಿನಿಮಾ ಒಂದು ಪ್ರೊಡ್ಯೂಸರು ಅಥವಾ ಟಿ ವಿ ಮಾಡೋದು ಇಷ್ಟು ಅವಕಾಶಗಳಿದೆ ಸರ್, ಇಷ್ಟು ಇಷ್ಟಿದೆ ಸಾಧ್ಯತೆಗಳು ಇಷ್ಟಿದೆ, ಇದನ್ನು ಮಾಡೋಕ್ಕೆ ಬೇಕಾದಂಥ ಟೈಮ್ ನನ್ನ ಹತ್ರ ಇಲ್ಲ ಸರ್.
3: ಅಲ್ಲ, ನನಗೆ ಅನಿಸೋದು ಏನಂದರೆ, 80ರ ದಶಕದಲ್ಲಿ ಕನ್ನಡದಲ್ಲಿ ಪ್ರಯೋಗಶೀಲತೆ ಆಯ್ತಲ್ಲ ಸಿನಿಮಾ ರಂಗದಲ್ಲಿ, ಒಂದು ದೊಡ್ಡ ಇದೇ ಆಯ್ತು.
2: ಹೌದು ಹೌದು,
3: ಬದಲಾವಣೆ, ಕ್ರಾಂತಿನೇ ಆಯ್ತು.
2: ಹೌದು ಹೌದು,
3: ಆ ಥರದೊಂದು ಕ್ರಾಂತಿನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಲ್ವ ಇತ್ತೀಚಿನ ದಿನಗಳಲ್ಲಿ?
2: ಸರ್, ಈಗಲೂ ಆ ಎಲ್ಲ ನಿರ್ದೇಶಕರು, ಆ ಎಲ್ಲ ಪ್ರೊಡ್ಯೂಸರ್ಗಳು ಮತ್ತು ಆ ಎಲ್ಲ ಟೆಕ್ನಿಷಿಯನ್ಸ್ಗಳು ಕನ್ನಡ ಸಾಹಿತ್ಯವನ್ನು, ಕನ್ನಡದ ರೀತಿ ನೀತಿಗಳನ್ನು, ಕನ್ನಡದ ರೀತಿ ರಿವಾಜುಗಳನ್ನು ಅದನ್ನು ಅಧ್ಯಯನ ಮಾಡಿದ್ರೆ, ಓದ್ಕೊಂಡ್ರೆ, ತಮಗೆ ತಮ್ಮ ಕನ್ನಡ ಜನಕ್ಕೆ ಯಾವ್ದು ಕೊಡಬೇಕು ಅಂತ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಲೂ ಯಶಸ್ಸನ್ನು ಕೊಡ್ಬೋದು. ಸರ್, ಎಲ್ಲೆಲ್ಲಿಗೋ ಹೋಗಿ ಯಾವುದಾದ್ರೂ ದೇಶದಿಂದೆಲ್ಲ ಕಲ್ತ್ಕೊಂಡ್ಬರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ನಮ್ಮ ಕನ್ನಡದ ಭಾಷೆ ಸಂಸ್ಕೃತಿನ ಅಧ್ಯಯನ ಮಾಡ್ಕೊಳ್ದೇನೆ ನಾಟಕ ಡೈರೆಕ್ಟ್ ಮಾಡೋಕ್ಕಲ್ಲ, ನಾಟಕದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ.
1: ಸರ್, ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದು ಈ ಹೊಸಪು ಸಿನಿಮಾಗಳಿಗೆ ಎಫೆಕ್ಟ್ ಆಯಿತು ಅಂತ ಅನ್ಸಲ್ಲ, ಯಾಕೆಂದರೆ ಪ್ಯಾನ್ ಇಂಡಿಯಾ ಅಂದರೆ 100 ಕೋಟಿಯಾಗಿ ತೆಗಿತಾರೆ. ಅದರಿಂದ ಈ ಸಣ್ಣ ಬಜೆಟ್ ಸಿನಿಮಾಗಳಿಗೆ ಅವರು ಒಳ್ಳೆ ಕತೆ ಇಟ್ಕೊಂಡೇ ಮಾಡಿರ್ತಾರೆ, ಆದರೂ ಕೂಡ ಜನ ನೋಡ್ತಿಲ್ಲ, ಪ್ಯಾನ್ ಇಂಡಿಯಾ ಫಿಕ್ಸ್ ಆಗಿಬಿಟ್ಟಿದ್ದಾರೆ.
2: ಸರ್, ಇದನ್ನು ಸರಳವಾಗಿ ಒಂದು ಮಾತು ಹೇಳ್ತೀನಿ ನಾನು. ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದಲ್ಲ, ಏನು ಮಾಡ್ತಾ ಇಲ್ಲ ನೀವು, ಅದಲ್ಲದೇ ಅದನ್ನು ಬಿಟ್ಟು ಈಗ ಒಂದು ಮೊಟ್ಟೆಯ ಕತೆ ಸರ್.
1: ಎಸ್,
2: ಜಗತ್ತಿನಲ್ಲಿ ಎಲ್ಲ ಕಡೆಯೂ ಬಾಳ್ಡಿಗಳಿದ್ದೇ ಇದ್ದಾರೆ, ಅವರೆಲ್ಲರೂ ನೋವು ಅನುಭವಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಬಾಳ್ಡಿಗಳಿದ್ದಾರೆ ಅದೇ ಎಲ್ಲ ಭಾಷೆಗೂ ಡಬ್ ಮಾಡೋ ಕಡೆ ಹೋದ್ರೆ ಪ್ಯಾನ್ ಇಂಡಿಯಾನೇ ಅಲ್ಲ ಸರ್. 27 ಲಕ್ಷದ ಒಂದು ಪಿಕ್ಚರು 7 ಕೋಟಿ ಕಲೆಕ್ಟ್ ಮಾಡ್ತದೆ ಅಂತಂದರೆ ಅದು ಪ್ಯಾನ್ ಇಂಡಿಯಾನೇ, ಪ್ಯಾನ್ ವರ್ಲ್ಡೇ ಅದು. ಹಾಗಾಗಿ ಇವರು ಯಾರು, ಆಮೇಲೆ ಪ್ಯಾನ್ ಇಂಡಿಯಾ ಮಾಡಿದವರು ಒಂದು ಪಿಕ್ಚರ್ ಮಾಡ್ಬಿಟ್ಟು 3 ವರ್ಷ ಕಾಯ್ತೀನಿ, 4 ವರ್ಷ ಕಾಯ್ತೀನಿ ಅಂದರೆ 4 ವರ್ಷ ಸಿನಿಮಾ ಕೆಲಸಗಾರರು, 4 ವರ್ಷ ಅದನ್ನೇ ನಂಬ್ಕೊಂಡ್ರು ಇಂಡಸ್ಟ್ರಿ. ಎಷ್ಟು ಹೋರಾಟ, ಅಷ್ಟು ದೀರ್ಘಕಾಲ ಪಿಕ್ಚರ್ ತೆಗಿತೀನಿ ಅನ್ನೋದೇ ಅಪಾಯಕಾರಿ. ನಾನು ಕೇಳಿದ್ರೆ ಅವ್ರು ಮಾಡದೆ ಸುಮ್ಮನೆ ಕೂತಿರೋದು ಅಪಾಯಕಾರಿ. ತಮ್ಮದು ಓಡ್ತಾ ಇದೆ ಈಗ ಅಂದಾಗ, ಹೆಚ್ಚು ಜನ ಟಾಕೀಸ್ ಕೊಡಬೇಕು ಅಂದಾಗ ಹೆಚ್ಚು ಹೆಚ್ಚು ಪಿಕ್ಚರ್ಗಳನ್ನು, ನಾನು ಹೇಳಿದ್ರು ಒಂದು ತಿಂಗಳಲ್ಲಿ 20 ಪಿಕ್ಚರು ಅವರೇ ಆ್ಯಕ್ಟ್ ಮಾಡಬೇಕು ಹೀರೋ ಅಂತ ಹೇಳ್ತಾ ಇಲ್ಲ, ಒಂದು ವರ್ಷಕ್ಕೊಂದು 4 ಪಿಕ್ಚರಾರು ಅವ್ರು ಮಾಡಿದ್ರೆ ಹೀರೋಗಳು, ಒಂದು ಇನ್ನು ಬೇರೆ ಬೇರೆ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ, ಪ್ರೊಡ್ಯೂಸರ್ಸ್ ಮಾತ್ರ ಅಲ್ಲ ಎಲ್ಲರೂ ಬದುಕಬಹುದು. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ 3 ವರ್ಷಕ್ಕಾದರೂ ಒಂದು ಪಿಕ್ಚರ್ ಮಾಡದೇನೆ ಮುಂದೆ ತಿಳ್ಕೊಂಡು ಕೂತಿದ್ರೆ ಅದರಿಂದ ಏನು ಭಾಳ ಸಿಗುತ್ತೆ ಅಂತ ನನಗನ್ಸಲ್ಲ.

0: ಸರ್, ಮೊದಲೆಲ್ಲ ಸಿನಿಮಾ ರಿಲೀಸ್ ಆದರೆ 90-80ರ ದಶಕದಲ್ಲಿ 50ನೇ ದಿನ, 100ನೇ ದಿನ, 150ನೇ ದಿನ, ಒಡ ಹುಟ್ಟಿದವರು 365ನೇ ದಿನ ಅಂತ ಬರ್ತಿತ್ತು. ಈಗ 1ನೇ ದಿನ, 2ನೇ ದಿನ, ಜನವರಿ 5ನೇ ದಿನ ಬಂದಿದೆ. ಸರ್, ಇನ್ನು 10 ವರ್ಷ ಹೋದ್ರೆ ಜನವರಿ 10ನೇ ಶೋ, 25ನೇ ಶೋ ಅಂತ ಬರ್ಬೋದಾ ಸರ್?
1: ಸರ್, ಇಲ್ಲ, ಮೊದಲ 25 ದಿನ ಶೋ ಓಡದೇ ಇದ್ರೆ ಈಗ OTT-ನವ್ರು ತಗೊಳಲ್ಲ. ಅಂದ್ರೆ 25ನೇ ಶೋ ತೋರಿಸ್ಬೇಕು ಅವ್ರಿಗೆ ನೀವು. 25 ಶೋ ಹೌಸ್ಫುಲ್ ಆಗಿದೆ ಅಂದ್ರೆ OTT-ನವ್ರು ತಗೋತಾರೆ, ಇಲ್ಲ ಅಂದ್ರೆ ತಗೊಳಲ್ಲ. ಅವ್ರಿಗೆ ಎಲ್ಲರೂ ಅನ್ಕೊಂಡಿದ್ದಲ್ಲ OTT ಈಸಿಯಾಗಿ ಸಿಗುತ್ತೆ ಅಂತ, ಈಸಿಯಾಗಿ OTT ಸಿಗ್ತಾ ಇಲ್ಲ.
0: ಸರ್, ಈಗ ನೀವು ಈಗ ತಾನೇ ಹೇಳಿದ್ರೆ ಲಾಸ್ಟ್ ಇಯರ್ 207 ಸಿನಿಮಾ ಬಂತು, ಗೆದ್ದಿದ್ದು 3ನೇ ಸಿನಿಮಾ ಅಂತ. ಈ ಒಂದು ಸಂದರ್ಭಕ್ಕೆ ಸೋಷಿಯಲ್ ಮೀಡಿಯಾ ಅಬ್ಬರ ಅಥವಾ ಟ್ಯಾಕೀಸ್ ಮುಚ್ಚಿಸ್ತಾ ಇರೋದು, ಇವೆರಡು ಕಾರಣ ಇರ್ಬೋದಾ?
1: ಎರಡು ಕಾರಣ ಇರ್ಬೋದು ಸರ್, ಎರಡು ಕಾರಣ ಇರ್ಬೋದು. ಆದರೆ ಟಾಕೀಸ್ಗಳು ಮುಚ್ಚೋದ್ರಿಂದ ನೋವ್ಯಾಕೆ ಆಗುತ್ತೆ ಅಂದರೆ, ಒಂದು ದೊಡ್ಡ ಪರಂಪರೆ ಟಾಕೀಸ್ನಾಗ ಕೂತ್ಕೊಂಡು ಪಿಕ್ಚರ್ ನೋಡೋದಿತ್ತಲ್ಲ,
0: ಸ್ಪೆಷಲಿ ಸಿಂಗಲ್ ಸ್ಕ್ರೀನ್.
1: ಹಾಂ, ಸಿಂಗಲ್ ಸ್ಕ್ರೀನು, ಒಂದೊಂದೇ ಮುಚ್ಚಾ ಹೋಯ್ತಲ್ಲ, ಅದು ತುಂಬ ನೋವಾಗಿದೆ ನನಗೆ. ಅಂದರೆ ಹಾಗಾದರೆ ಅವರು ತೆಗೆದಿಟ್ಕೊಂಡಿದ್ರೆ ಓಪನ್ ಏನು ಮಾಡೋದು? ಪಿಕ್ಚರ್ಗಳೇ ಚೆನ್ನಾಗಿ ಮಾಡಿದ ಮೇಲೆ ಟಾಕೀಸ್ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ? ಸಹಜವಾಗಿ ಕಲ್ಯಾಣ ಮಂಟಪಕ್ಕೆ ಎಲ್ಲ ದುಡ್ಡು ಕೊಡ್ತಾರೆ ಈಗ. ಯಾಕೆಂದರೆ ತುಂಬ ಸಂಪಾದನೆ, 5 ಸರಿ 5-2 ದಿನ ಬುಕ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಇದಕ್ಕೆ ದುಡ್ಡೆಲ್ಲಿ ನಿಂತಿರ್ತಾರೆ ಅವರು? ಅವ್ರ ಸಂಘಟನೆಗಳು ಕೂಡ ನೋಡ್ಕೋಬೇಕಲ್ಲ. ಅಂದರೆ ನಾವು ಒಳ್ಳೆ ಪಿಕ್ಚರ್ ತೆಗೆದೇ ಇದಕ್ಕೆಲ್ಲ ಕಾರಣ ಟಾಕೀಸ್ ಮುಚ್ಚೋಕ್ಕೆ ಕಾರಣ. ಸುಮ್ಮನೆ ಟಾಕೀಸ್ ಮುಚ್ಚಿಬಿಟ್ಟು ಅವ್ರು ಯಾಕೆ ಪಾಪ ಮಾಡ್ತಾರೆ? ಖಾಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಸರ್?
0: ಸಾಮಾಜಿಕ ಜಾಲತಾಣ ಅನ್ನೋದು ಚಿತ್ರರಂಗಕ್ಕೆ ಪೂರಕ ಅನ್ಸುತ್ತಾ ಮಾರಕ ಅನ್ಸುತ್ತಾ ಸರ್?
1: ಭಾಳ ಮುಖ್ಯವಾದದ್ದು, ಪೂರಕವೂ ಅಲ್ಲ ಮಾರಕವೂ ಅಲ್ಲ, ಅದೊಂದು ಜಾಗ ಇದ್ದಂಗೆ. ಆಮೇಲೆ ಅದರಿಂದಾಗಿ ಸರ್, ಸಾಮಾಜಿಕ ಜಾಲತಾಣದಿಂದ ಪಿಕ್ಚರ್ಗಳಿಗೆ ದೊಡ್ಡ ಎಫೆಕ್ಟ್ ಆಗಿದೆ ಅನ್ನೋದೆಲ್ಲ ಸುಳ್ಳು ಸರ್.
0: ಸರ್, ಈ ರಂಗಭೂಮಿಯಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದರೆ ನೋಡಪ್ಪ, ರಂಗಭೂಮಿಲಿ ಕ್ಲಿಕ್ ಆದ ಅದಕ್ಕೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು, ಈಗ ಇಲ್ಲಿ ಸ್ಟಾರ್ ಆಗ್ಬಿಟ್ಟಿದೆ ಅಂತಾರೆ. ಅದೇ ಸಿನಿಮಾದಿಂದ ವಾಪಸ್ ರಂಗಭೂಮಿಗೆ ಬಂದರೆ ಬೇರೆ ಥರ ನೋಡ್ತಾರಲ್ಲ ಜನ.
1: ಹೌದು, ಅವ್ರಿಗೆ ಗೊತ್ತು ಅಂದರೆ ಅವ್ರಿಗೆ ಇದ್ರ ಮಹತ್ವ ಗೊತ್ತಿಲ್ಲ
0: ಅಂದರೆ ಕೆಲವು ವರ್ಗ ಮಾತ್ರ.
1: ಸರ್, ಯಾರಿಗೆ ಇದರ ಮಹತ್ವ ಗೊತ್ತಿಲ್ಲ ಅಂದರೆ, ಅವರು ಅವರ ಸಂಸ್ಕೃತಿ, ಅವರ ಕಲೆ, ಅವರ ಶ್ರೇಷ್ಠತೆ ಇವುಗಳ ಕುಟುಂಬದಲ್ಲಿ ಆ ಸಮಾಜ ಜೊತೆ ಬದುಕಿಲ್ಲ ಅವರು ಅಂತ. ಯಾರಿಗೆ ರಂಗಭೂಮಿಯ ಮಹತ್ವ ಗೊತ್ತಿರುತ್ತೆ ಅವ್ರು ಯಾರು ವಾಪಸ್ ಬಂದಾಗ ಅವಮಾನಿಸಲ್ಲ. ಆದರೆ ನಮ್ಮಲ್ಲಿ ಅದು ಇನ್ನೂ ಬೆಳೀಲೇ ಇಲ್ವಲ್ಲ ಸರ್. ರಂಗಭೂಮಿಯನ್ನು ಒಂದು ಸಾಮಾಜಿಕ ಶಿಕ್ಷಣ ಅಂತ ಪರಿಭಾವಿಸಿದ್ದು ಭಾಳ ಕಮ್ಮಿ ಸರ್.
0: 2003ರಲ್ಲಿ ತಾವು ಹೀರೋ ಆದ್ರಿ ಕಲರ್ಸ್ ಚಿತ್ರದ ಮೂಲಕ, ಆ ಸಿನಿಮಾ ಹಿಟ್ ಆಯಿತು, ಸೆನ್ಸೇಷನಲ್ ಹಿಟ್ ಆಯಿತು. 2003ರಲ್ಲಿ ನೋಡಿದ್ದೀನಿ ನಾನು ಸಿನಿಮಾ, ಟ್ಯಾಕೇಸ್ ಅಲ್ಲೇ ನೋಡಿದ್ದೀನಿ. ಹಾಡುಗಳು ತುಂಬ ಹಿಟ್ ಆಯಿತು, ಸಿನಿಮಾಗೆ ನಾಯಕನಾಗಿ ಫಿಕ್ಸ್ ಆದಾಗ ಮೊದಲನೇ ಬಾರಿ ಹೀರೋ ಆಗಿ ಬರ್ತಾ ಇದ್ದೀರಿ, ಏನನ್ನಿಸ್ತು ಸರ್?
1: ಏನೂ ಚೇಂಜಸ್ ಇರಲಿಲ್ಲ ಸರ್, ನಾನು ಅವಾಗ ಹೆಂಗಿದ್ದೀನೋ ಅದು, ಹಿಂದೆ ಪೋಷಕ ನಟಾಗಿ ಹೆಂಗಿದ್ದೋ, ಆ ಹೀರೋ ಆದಮೇಲೆ ನಾನು ಅವಾಗಲೂ ಟಿ ವಿ ಸೀರಿಯಲ್ ಏನು ತೊಗೊತಾ ಇದ್ದೋ ಅಷ್ಟೇ ತೊಗೊಂಡೆ ಸಿನಿಮಾಗೆ. ಅವ್ರು ಇನ್ನೂ ಕಮ್ಮಿ ತೊಗೊಂಡೆ, ಸಿನಿಮಾಗೆ ಜಾಸ್ತಿ ತೊಗೊತಿದ್ದೆ, ಟಿ ವಿ ಸೀರಿಯಲ್ ಕಮ್ಮಿ ತೊಗೊತಿದ್ದೆ, ಅಷ್ಟೇ ತೊಗೊಂಡೆ ಅದಕ್ಕೂ. ಅದು ಮುಗಿದ್ಮೇಲೆ ಮೊದಲನೇ ಪಿಕ್ಚರ್ ಹಿಟ್ ಆಯಿತು, ಎರಡನೇ ಪಿಕ್ಚರ್ ಚೆನ್ನಾಗಿರಲಿಲ್ಲ, ಫ್ಲ್ಯಾಪ್ ಆಯಿತು. ಆ ಹಾಡುಗಳಂತೂ ಎರಡು ಪಿಕ್ಚರ್ದು ಹಿಟ್ ಆಯಿತು, ಅದರದ್ದು ಹಾಡುಗಳು ಚೆನ್ನಾಗಿದ್ದವು. ಆಮೇಲಿಂದ ಹಾಗೆ ಜರ್ನಿ ಮುಂದುವರ್ಸ್ಕೊಂಡು ಹೋಯ್ತು. ನಾನು ಹೀರೋ ಮಾಡೀನಿ, ಇದು ಮಾಡಲ್ಲ ಅಂತ ಕೂತ್ಕೊಳ್ಳಿಲ್ಲ. ನಾನು ಕೂತ್ಕೊಂಡಿಲ್ಲ, ನನಗೆ ಎಲ್ಲಿ ಗ್ಯಾಪ್ ಸಿಕ್ತು ಬರುವೆ ಥಿಯೇಟ್ರಿಗೆ ಮಾಡೋ ಕೆಲಸ ಆಯ್ತಲ್ಲ. ನನಗೆ ರಂಗಭೂಮಿ ಅಂತ ಒಂದು ನೆಲೆ ಭದ್ರವಾಗಿ ಇಟ್ಕೊಂಡಿದ್ದರಿಂದ ಯಾವುದೋ ಅದು ಮುಖ್ಯನೇ ಆಗಲಿಲ್ಲ ಸರ್. ನನಗೆ ಈಗಲೂ ಸೋಲುಗಳು ಅಪಮಾನಗಳು ಭಾಳ ಏನು ಕಾಡೋದಿಲ್ಲ. ಒಂದಷ್ಟು ದಿನ
0: ಸರ್, ಆಮೇಲೆ ನೀವು ಮಾಡಿದ ಚಿತ್ರಗಳಲ್ಲೆಲ್ಲ ಓನನ್ನಲ್ಲೇ ಆ ಸಿನಿಮಾದಲ್ಲಿ ನಿಮ್ಮ ಸಾಧಕ ವಕೀಲರ ಕಾಂಬಿನೇಷನ್ ಇದೆಯಲ್ಲ ಸರ್. ಆಮೇಲೆ ಹಾಸ್ಯ ಪಾತ್ರಗಳು ಕೂಡ ಒಂದು ಪ್ರಮುಖ ಭಾಗ ಆ ಸಿನಿಮಾದಲ್ಲಿ, ಚಿತ್ರಕ್ಕೆ ಪೂರಕವಾಗಿ ಬಂದಿದೆ ಸರ್. ಆ ಪಾತ್ರ ಹೆಂಗಿತ್ತು ಸರ್? ಆ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು?
1: ಏನಿಲ್ಲ, ನನಗೇನೆ ಆ ಥರದ ಪಾತ್ರಗಳನ್ನು ಅನೇಕ ಕಡೆ ನಾನು ರಂಗಭೂಮಿಲಿ ಮಾಡ್ಕೊಂಬಂದಿದ್ದರಿಂದ, ಒಬ್ಬ ಗಂಡು ಹುಡುಗ ಹೆಣ್ತನವನ್ನು ಜಾಸ್ತಿ ಇಟ್ಕೊಂಡು ಅದನ್ನು ನುಲಿಯೋದು ಮಾಡೋದು ಎಲ್ಲ ಮಾಡ್ಕೊಂಡು ಕಡೆ ಪೂರ್ಣ ಹೆಣ್ಣಾಗೋಗೆ ಬಿಹೇವ್ ಮಾಡೋದು, ಅದನ್ನು ಎಂಜಾಯ್ ಮಾಡೋದು, ಜನ ಎಂಜಾಯ್ ಮಾಡೋದು. ನಂದು ಸಾಧು ಕೋಕಿಲಿನ ಕಾಂಬಿನೇಷನ್ ತುಂಬ ಎಂಜಾಯ್ ಮಾಡಿದೆ. ಅನೇಕ ಪಿಕ್ಚರ್ಗಳು ಕಿಚ್ಚ ಅಂತ ಇನ್ನೊಂದರಲ್ಲಿ ಒಂದು ನಾನು ಅದರಲ್ಲಿ ಮಾಡಿದ್ದೀನಿ. ಟ್ರಾನ್ಸ್ಜೆಂಡರ್ ಪಾತ್ರಗಳನ್ನು, ಗೇ ಪಾತ್ರಗಳನ್ನು, ಆಮೇಲೆ ಸಿಕ್ಕಾಪಟ್ಟೆ ಕಿರುಚಾಡೋ ಪಾತ್ರಗಳನ್ನು, ವಿಲನ್, ಅನೇಕ ಸೀರಿಯಲ್ಗಳಲ್ಲಿ ವಿಲನ್ ಮಾಡಿ ಬೆಸ್ಟ್ ಆ್ಯಕ್ಟರ್ ವಿಲನ್ ಅಂತ ಮಾಡಿದ್ದೀನಿ. ಈಗ ಸಾತ್ವಿಕತೆಯ ಹಬ್ಬ ಶುರುವಾಗಿದೆ, ಹಾಗಾಗಿ ಮಾಡಿದೆಲ್ಲ ತುಂಬ ದೊಡ್ಡ ಕೆಲಸ ಏನು ಸಿನಿಮಾ ಟಿ ವಿ ರಂಗಭೂಮಿಲಿ ನಾನು ಮಾಡಿಲ್ಲ. ಆದರೆ ಮಾಡಿದಷ್ಟನ್ನು ನಂಬರ್ವಾಗಿ ಮಾಡಿದ್ದೀನಿ. ಜನ ಇಷ್ಟಕ್ಕೆ ದೊಡ್ಡ ಪ್ರೀತಿ ಕೊಟ್ಟಿದ್ದಾರೆ. ನಾನು ನಿಜವಾಗಲೂ ದೊಡ್ಡ ವಿಶಾಲವಾದ ದೊಡ್ಡ ಜಾಗ ಸಿಕ್ಕಿಬಿಟ್ಟು ವಿಶಾಲ ಮತ್ತೊಂದೇನೋ ಮಾಡಿದ್ದಿದ್ರೆ ಇನ್ನೂ ದೊಡ್ಡ ಅವಕಾಶ ಸಿಕ್ತಿತ್ತೇನೋ. ಆದರೆ ನಾನು ಬೆಳೆದು ಬಂದ ಹಿನ್ನೆಲೆಯಿಂದ ನನಗೆ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋಷ್ಟು ದುಡ್ಡು ಇರಲಿಲ್ವಲ್ಲ.
2: ಅದು ಮಾಗಿದಿರಿ ಅಂತ ಕಾಣುತ್ತೆ ವಯಸ್ಸಿನ ಮೂಲಕ, ಅದನ್ನು ಪಾತ್ರ ಕೂಡ ಮಾಗ್ತಾ
1: ಇಲ್ಲ ಸರ್. ಇನ್ನೂ ಬಾಗಬೇಕು, ಆಮೇಲೆ ಮಾಗಬೇಕು.

0: ರಂಗಭೂಮಿ ಸಿನಿಮಾ ಕ್ಷೇತ್ರ ಎರಡರಲ್ಲೂ ಗೆದ್ದಿದ್ದೀರಿ, ಪ್ರೂವ್ ಮಾಡ್ಕೊಂಡಿದ್ದೀರಿ. ಮಂಡ್ಯ ರಮೇಶ್ ಅವರು ರಂಗಭೂಮಿ ಕಲಾವಿದನೂ ಆಗಿದೆ, ಸಿನಿಮಾ ಕಲಾವಿದನೂ ಆಗಲಿಲ್ಲ ಅಂದಿದ್ರೆ ಏನಾಗ್ತಿದ್ರಿ ಸರ್?
1: ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಿದ್ದೆ.
0: ಅದು ನಿಮ್ಮ ಕನಸ ಮನೆಯವ್ರ ಕನಸ?
1: ನನ್ನ ಕನಸು ಮನೆಯವ್ರ ಕನಸು. ಅದು ಏನಾದ್ರು ಮಾಡಲಿ, ತಗೊಂಬಂದು ದುಡ್ಡನ್ನು ಮನೆಗೆ ಹಾಕ್ಬಿಡ್ಲಿ ಸಾಕು, ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ, ಉಪವಾಸದಿಂದ ಇರೋದು ಬೇಡವನ್ನು ನೋಡೋಕ್ಕಾಗಲ್ಲ ಅನ್ನೋದು ಮಾತ್ರ ಆಗಿರುತ್ತೆ. ಹಾಗಾಗಿ ತುಂಬ ಜನಕ್ಕೆ ಮನೆಗಳಲ್ಲಿ ಅವ್ನು ಏನು ಕೆಲಸ ಮಾಡ್ತೀನಿ ಅಂತ ಮಗ ಅಂತ ಗೊತ್ತೇ ಇರಲ್ಲ ಸರ್ ಪಾಪ.
0: ಯಾವತ್ತಾದರೂ ಬೇಡ ಅಪ್ಪ ಸಿನಿಮಾ ಸವಾಸ ರಂಗಭೂಮಿಲಿ ಆರಾಮಾಗಿದ್ದೆ ನಾನು, ಯಾಕಪ್ಪ ಬಂದೆ ಸಿನಿಮಾ ಫೀಲ್ಡ್ಗೆ ಅಂತ ಅನಿಸಿದ್ದುಂಟ ಯಾವತ್ತು?
1: ಯಾವಾಗಲೂ ಒಂದ್ಸಿಲ್ಲ ಸರ್, ಯಾವಾಗಲೂ ಒಂದ್ಸಿಲ್ಲ, ನಂಗೆ ಪಶ್ಚಾತ್ತಾಪನೇ ಇಲ್ಲ.
0: ಮತ್ತು ಯಾವತ್ತಾದರೂ ಇದು ಯಾಕಪ್ಪ ಈ ಸಿನಿಮಾ ಒಪ್ಕೊಂಡ್ಬಿಟ್ಟೆ ಅಂತ ಅನಿಸಿದ್ಯಾ ಸರ್?
1: ಇಲ್ಲ ಇಲ್ಲ ಇಲ್ಲ, ಯಾವುದು ಅನಿಸಿಲ್ಲ,
0: ಯಾವುದು ಅನಿಸಿಲ್ಲ.
1: ಅದಕ್ಕೆ ಅದು ಕಾರಣಗಳು ಇರ್ತಾವಲ್ಲ, ಅಂದರೆ ಕೆಲವು ಪಿಕ್ಚರ್ಗಳು ಯಾವುದೋ ಕೆಟ್ಟ ಪಿಕ್ಚರ್ ಮಾಡಿದಾಗಲೂ ಅಯ್ಯೋ ಹೊಟ್ಟೆಪಾಡಿತ್ತು, ಅನಿವಾರ್ಯ ಆಯಿತು, ಬಾಡಿಗೆ ಕಟ್ಟಬೇಕಾಗಿತ್ತು, ರೂಮ್ದು ಒಪ್ಕೊಂಬಿಟ್ಟೆ, ಹೋಗಲಿ ಬಿಡು, ನಾನೇ ನಾನೇ ಕಾರಣ ಹುಡ್ಕೋಬೇಕಲ್ಲ.
0: ನಿಮ್ಮ ಚಿತ್ರಗಳಲ್ಲಿ ನಿಮಗೆ ತುಂಬ ತೃಪ್ತಿ ಕೊಟ್ಟಂತಹ, ಈಗಲೂ ಕೂಡ ಕನಸಿನಲ್ಲಿ ನಾ ಇಂಥ ಪಾತ್ರ ಮಾಡಿದ್ದೀನಲ್ಲ ನಿಜವಾಗ್ಲೂ ಅಂತ ಹೆಮ್ಮೆ ಪಡುವಂಥ ನಿಮ್ಮದೇ ಚಿತ್ರಗಳು ಯಾವುದು ಸರ್?
1: ಇಲ್ಲ, ನನಗೆ ವೈಯಕ್ತಿಕವಾಗಿ ಇನ್ನೂ ಅನಿಸಿಲ್ಲ, ಆದರೆ ಜನಕ್ಕೆ ಇಷ್ಟವಾದಂಥ ಒಂದು ಪಾತ್ರ ಇವತ್ತಿಗೂ ಜನ್ಮಜೋಡಿಯ ಅವನ ಫ್ರೆಂಡ್ ಪಾತ್ರ ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ನಾಗಮಂಡಲದ ಅನೇಕ ಪಾತ್ರ ಇಷ್ಟ ಆಗುತ್ತೆ. ಆಮೇಲೆ ಮುಸ್ಸಂಜೆ ಮಾತೋಲಿ ಒಂದು ಆರ್ ಜೆ ಇವನ ಜೊತೆ ಒಂದು ರೋಲ್ ಮಾಡಿದ್ದೆ ಫ್ರೆಂಡ್ ಸುದೀಪ್ ಜಾ, ಅದಕ್ಕೆ ಜನಕ್ಕೆ ಇಷ್ಟ. ಕನಸುಗಾರ ಪಾತ್ರನ ಎಂಥ ಒಳ್ಳೆಯ ಫ್ರೆಂಡು ಸರ್ ನೀವು, ರವಿಚಂದ್ರನ್ ಇವತ್ತು ಜನ ಹೊಗಳುತ್ತಾರೆ. ಆಮೇಲಿಂದ ಅನೇಕ ಚಿತ್ರಗಳು ಆ ಥರದ್ದು. ಮಠ ಪಿಕ್ಚರ್ ತುಂಬ ಇಷ್ಟ ಸರ್,
0: ಹೌದು,
1: ಕಾರಣ ಪ್ರಪಂಚದ ಯಾವುದೇ ಮೂಲೆ ಹೋಗಲಿ ನಮ್ಮಲ್ಲಿ ಮಠ ಸೆಡಿ ಇಟ್ಕೊಂಡಿದ್ದೀವಿ ಸರ್ ಅಂತ ನಾವು ಒಬ್ಬ ಮಠದ್ದು ಇವಾಗಲೂ ಹೇಳ್ತಾನೆ. ಏ ಅದ್ರದ್ದು ಹಾಡಿದೆಯಲ್ಲ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡೋದು ಎಲ್ಲವರೇ,
0: ವೇ ಮನೋಹರ
1: ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ. ಅದು ಅದು ಸಾಹಿತ್ಯನೂ ಚೆನ್ನಾಗಿದೆ. ಆಮೇಲೆ ಆ ಥರದ್ದು ತುಂಬ ಅಮೃತಧಾರೆ ಪಿಕ್ಚರ್ ತುಂಬ ಜನಕ್ಕೆ ಇಷ್ಟ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ರಿ ಅನ್ನೋದು ಒಂದು ಸಮಾಧಾನ ಇದೆ ಸರ್. ಕೆಲವು ಪಿಕ್ಚರ್ 100 ದಿನ ಓಡಿದೆ, ಕೆಲವು 25 ವಾರ ಓಡಿದೆ, ಕೆಲವು 1 ವರ್ಷ ಓಡಿದೆ. ಅಮೃತಧಾರೆ 1 ವರ್ಷ 35 ದಿನ ಓಡಿದೆ
0: ಸರ್. ಆ ತಪ್ಪು ಮಾಡೋದವರೇ ಸಾಂಗಲ್ಲಿ ಸಾಹಿತ್ಯ ಹೆಂಗಿದೆ ಅಂದರೆ ಸರ್, ತೀರ್ಥ ಕುಡಿದ್ರು ಶೀತ ಆಗಲ್ವಾ, ಮಂಗಳಾರತಿನೂ ಸುಡೋದಿಲ್ವಾ, ದೇವರುಗಳೇ ತಪ್ಪು ಮಾಡಿಲ್ವಾ, ಇನ್ನು ನಾನು ನೀನು ಏನು ಅಂತ ವಿಮಾನ ಅವ್ರು ಬರ್ತಿರೋದು ಸರ್. ಆಮೇಲೆ ನೀವು ಮಾಡದೆ ಬಿಟ್ಟಿರೋ ಪಾತ್ರ ಯಾವ್ದಾದ್ರು ಬ್ಯಾಲೆನ್ಸ್ ಇದೆಯಾ? ಇನ್ನೂ ಮಾಡೋಕ್ಕಾಗಿಲ್ವಲ್ಲ.
1: ಇದೆ ಸರ್, ತುಂಬ ಇದೆ.
0: ಅದರಲ್ಲಿ ಯಾವುದು ಸರ್?
1: ಅದರಲ್ಲಿ ನಾನು ಮಾಡದಿರೋ ಬಿಟ್ಟಿರೋ ಪಾತ್ರದಲ್ಲಿ ನನಗೆ ತುಂಬ ಇಷ್ಟವಾದ ಕುಡುಕನ ಪಾತ್ರ ಒಂದೇ, ನನಗೆ ತುಂಬ ಇಷ್ಟ ಕುಡುಕನ ಪಾತ್ರಗಳು. ಅದರಲ್ಲಿ ಫಿಲಾಸಫರ್ ಕುಡುಕ ಅಲ್ಲ, ನಾನು ಗಾರ್ಕಿದು ಲೋರ್ ಡೆಪ್ಸ್ ಅಂತ ಒಂದು ನಾಟಕ ಇದೆ, ಅದರಲ್ಲಿ ಸಾಟಿನ್ ಅನ್ನೋ ಪಾತ್ರ ಬರ್ತದೆ, ಸಂಕಪ್ಪ ಅಂತ ಕನ್ನಡದಲ್ಲಿ ಕರ್ಕೊಂಡಿದ್ದು ನಾವನ್ನು. ಆ ಥರದ ಪಾತ್ರಗಳನ್ನ ಮಾಡಬೇಕು. ಶುದ್ಧ ಕುಡುಕ ಅವನು, ಆದರೆ ಕುಡುಕ ಆದರೂ ಹೇಳ್ತಾ ಇರೋ ವಿಷಯ ತುಂಬ ಇಂಪಾರ್ಟೆಂಟು, ರಂಜನೀಯವಾಗಿರುತ್ತೆ, ಅದು ಹೇಳ್ತಾರೆ ವಿಷಯ ಫಿಲಾಸಫಿಕಲ್ ಆಗಿರುತ್ತೆ. ಅಂಥ ಪಾತ್ರಗಳು ಮಾಡಬೇಕಾಗಿದೆ ಇನ್ನೂ
0: ಸರ್. 3 ದಶಕಗಳನ್ನ ಸವಿಸಿದ್ರಿ 30 ವರ್ಷದ ಈ ಕಲರ್ಫುಲ್ ಜರ್ನಿಯಲ್ಲಿ. ಒಂದ್ಸಲಿ ಹಿಂದೆ ತಿರುಗಿ ನೋಡಿದಾಗ, ಆ ಕಡೆ ರಂಗಭೂಮಿ, ಈ ಕಡೆ ಸಿನಿಮಾ, ಮುಂದೆ ಕಿರುತೆರೆ, ಏನನ್ಸುತ್ತೆ ಸರ್ ಈ 30 ವರ್ಷಗಳ ಜರ್ನಿ?
1: ಸಣ್ಣ ಸಮಾಧಾನ ಇದೆ, ಆದರೆ ದೊಡ್ಡದಾಗಿ ಇನ್ನೂ ಮಾಡಬೇಕಾದ ಬೇಕಾದಷ್ಟು ಇದೆಯಲ್ಲ, ಮಾಡಬೇಕಲ್ಲ ಅಂತ ಒಂದು ಸಣ್ಣದೊಂದು ಬೇಸರ ಇದೆ. ನಾನು ಪೂರ್ಣ ಸಮಾಧಾನಿಯಾಗಿಲ್ಲ, ಅಂದರೆ ನನ್ನ ಕೆಲಸದ ಬಗ್ಗೆ, ಸಾಧನೆ ಬಗ್ಗೆ ಇನ್ನೂ ತುಂಬ ಮಾಡ್ಬೋದಾಗಿತ್ತು ಅಂತ.
0: ಇನ್ನೂ ಹಸಿವಿದೆ ನಿಮಗೆ?
1: ಹಸಿವು ಖಂಡಿತ ಇದೆ
0: ಸರ್. ಕನ್ನಡದ ಒಬ್ಬ ಹಿರಿಯ ಕಲಾವಿದನಾಗಿ ನಿಮ್ಮ ಒಂದು ವ್ಯೂ ಪಾಯಿಂಟಲ್ಲಿ, ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಕನ್ನಡ ಚಿತ್ರರಂಗ ಹಾಗೆ ಹೇಗಿತ್ತು, ಈಗ ಹೇಗಿದೆ ಅನ್ಸುತ್ತೆ ಸರ್ ನಿಮಗೆ?
1: ಖಂಡಿತವಾಗ್ಲೂ ಆಗ ಚೆನ್ನಾಗಿತ್ತು, ಮಧ್ಯದಲ್ಲೂ ಚೆನ್ನಾಗಿತ್ತು. ಈಗ ಬಂದಿರೋ ಆತಂಕಗಳನ್ನ ದೂರ ಮಾಡಿಕೊಂಡ್ರೆ, ಕನ್ನಡ ಸಾಹಿತ್ಯವನ್ನು ಹಿನ್ನೆಲೆಯಾಗಿ ಬದುಕಿ ಇಟ್ಕೊಂಡ್ರೆ, ಕನ್ನಡ ಪರಂಪರೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡ್ರೆ, ಕನ್ನಡದ ಇವತ್ತಿನ ಜಾಯಮಾನದ ಹುಡುಗ ಹುಡುಗಿರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಚಂದವಾಗಿ ಹೇಳೋಕ್ಕೆ ಶುರು ಮಾಡಿದ್ರೆ, ಇವತ್ತಿಗೂ ಕನ್ನಡಕ್ಕೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯ ದಿನ ಬರುತ್ತೆ. ಯಾಕೆಂದರೆ ಕೆಲವು ಪಿಕ್ಚರ್ಗಳನ್ನ ಜನ ಮನಸ್ಸಿಟ್ಟು ಈಗಲೂ ನೋಡ್ತಾ ಇದ್ದಾರೆ. ಯಾಕೆ ಸಿನಿಮಾ ರಂಗ ಕೆಟ್ಟೋಯ್ತು ಅಂತಾರೆ, ನಾನು ಕೇಳ್ತೀನಿ ಯಾಕೆ ಜಗತ್ತು ಕೆಟ್ಟೋಯ್ತು?

0: ನನ್ನ ಪ್ರಶ್ನೆ, ಸಿನಿಮಾ ಕೆಟ್ಟು ಮಾತ್ರ ಕೆಟ್ಟಿಲ್ಲ ಗುರುಗಳೇ,
1: ಜಗತ್ತೇ
0: ಕೆಟ್ಟೋಗಿದೆ. ಜಗತ್ತಿನಲ್ಲಿ ಲಂಚ ಇಲ್ಲ, ನೀವು ಸಿನಿಮಾದಲ್ಲಿ ತೋರಿಸ್ತೀರಿ ಅಂತ ಹೇಳೋದು ತಪ್ಪಲ್ವಾ? ಅದು ಜಗತ್ತಿನಲ್ಲಿ ಲಂಚ ಸಿಕ್ಕಾಬಿಟ್ಟೆ ಆಗ್ಬಿಟ್ಟು ಸಿನಿಮಾದಲ್ಲೂ ತೋರಿಸ್ತಾರೆ ಅದನ್ನ.
2: ಸರ್, ಒಬ್ಬ ಕಲಾವಿದ ನೆಮ್ಮದಿಯಾಗಿ ಇರಬೇಕು ಅಂದರೆ ಒಂದು ಒಳ್ಳೆ ಕುಟುಂಬ ಇರಬೇಕಂತೆ. ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಮಕ್ಕಳು, ಪತ್ನಿ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ?
0: ಒಂದು, ನನ್ನ ಪತ್ನಿ ರಂಗಾಯಣದಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದಾಳೆ. ಸರೋಜ ಹೆಗಡೆ ಅಂತ, ಉತ್ತರ ಕನ್ನಡದ ಮಲೆನಾಡು ಹುಡುಗಿ, ಆವಾಗ ಹುಡುಗಿ ಈಗ ಹೆಂಗಸು ಅವಳು. ಇನ್ನೊಬ್ಳು ದಿಶಾ ರಮೇಶ್. ನಾನು ನನ್ನ ಜೀವಮಾನದಲ್ಲಿ ನೋಡಿರಬಹುದಾದಂಥ ಒಂದು ಸರ್ವಶ್ರೇಷ್ಠ ಪ್ರತಿಭೆಗಳಲ್ಲಿ ಒಂದು. ಅವಳು ರಂಗದ ಮೇಲೆ ಬಂದರೆ ಅವಳೇ ಹಾಡ್ತಾಳೆ, ಅವಳೇ ಡ್ಯಾನ್ಸ್ ಮಾಡ್ತಾಳೆ, ಅವಳೇ ನಿರಗ್ಗಳವಾಗಿ ಹೇಳ್ತಾಳೆ. ದಿಶಾ ರಮೇಶ್ ಇವು ಕನ್ನಡ ರಂಗಭೂಮಿಯನ್ನು ಸೀರಿಯಸ್ಸಾಗಿ ಯಾರು ಅವಲೋಕಿಸ್ತಾ ಇರ್ತಾರಲ್ಲ, ಅವಾಗೆಲ್ಲರಿಗೂ ಗೊತ್ತು.
2: ನಿಮ್ಮ ಉತ್ತರಾಧಿಕಾರಿ ಅಂತ ಹೇಳ್ಬೋದು?
0: ಇಲ್ಲ ಸರ್, ನನ್ನ ಉತ್ತರಾಧಿಕಾರಿ ನನ್ನ ಎಲ್ಲ ಶಿಷ್ಯಂದರು. ನನ್ನ ಮಗಳು ಅವರಲ್ಲೊಬ್ಬಳು ಅಷ್ಟೇ, ಅವಳು ಶಿಷ್ಯನೇ.
2: ಹಾಗಾದರೆ ಮಂಡ್ಯ ರಮೇಶ್ ಅವರ ಮುಂದಿನ ಯೋಜನೆಗಳು ಹಾಗೂ ಯೋಚನೆಗಳು ಏನು ಸರ್?
0: ಮಂಡ್ಯ ರಮೇಶರ ಮುಂದಿನ ಯೋಜನೆ ನಿಸ್ಸಂದೇಹವಾಗಿ ಒಳ್ಳೆ ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡೋದು ಮತ್ತು ಒಳ್ಳೆ ಕಲಾವಿದರನ್ನ ರಂಗಶಿಕ್ಷಣದಲ್ಲಿ ತಯಾರು ಮಾಡೋದು.
1: ಬಹುಶಃ ಸಿನಿಮಾ ರಂಗದ ಒಳ ಮತ್ತು ಹೊರಗನ್ನ, ಮತ್ತು ನಿಮ್ಮ ಒಳ ಮತ್ತು ಹೊರಗನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.
2: 3 ದಶಕಗಳ ಜರ್ನಿಯನ್ನು ತುಂಬ ತಿಳಿಸ್ಕೊಟ್ರೆ, ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಆಕಾಶವಾಣಿ
0: ಕೇಳುಗರು ಒಂದೇ, ಆಕಾಶವಾಣಿಯನ್ನು ನಿರಂತರವಾಗಿ ಕೇಳ್ತಾ ಇರಿ. ಮನೇಲಿ ಪಾತ್ರೆ ತುಳಿದೇ ಇದ್ದಾಗ, ಬಟ್ಟೆ ತುಳಿದೇ ಇದ್ದಾಗ ಎಷ್ಟೋ ಜನ ಹಾಕ್ಕೊಂಡಿರ್ತಾರೆ ಇಲ್ಲೂ. ಹಾಗೆ ನಿರಂತರವಾಗಿ ಕೇಳ್ತಾ ಇರಿ, ಮತ್ತು ನೀವು ಕೇಳಿದ್ದು ಒಳ್ಳೆಯದಿನ ಕಂಡ್ರೆ ಅದಕ್ಕೆ ಪ್ರತಿಕ್ರಿಯಿಸಿ ಅಂತ. ಒಳ್ಳೇದಾಗಲಿ ಎಲ್ಲರಿಗೂ.
2: ತುಂಬ ಖುಷಿಯಾಯಿತು ನಿಮಗೆ. ನಮ್ಮ ನಿಲಯದ ಪರವಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ, ನಮ್ಮ ಶಾಂತಕುಮಾರ್ ಸರ್ ಪರವಾಗಿ, ನಾನು ಶ್ರೀಮಾನ್ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.
0: ನಿಮಗೂ ಧನ್ಯವಾದಗಳು ಸರ್.
3: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು.
4: ನಕ್ಷತ್ರ ಲೋಕ, ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಕೇಳಿದಿರಿ.
5: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್, ಪ್ರಸ್ತುತಿ ಜಿ ಶಾಂತಕುಮಾರ್ ಮತ್ತು ಶ್ರೀಮಾನ್ ಎಸ್.
4: ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ.

ಹದಿನಾರನೆಯ ಶತಮಾನದ ಜೈನ ಕವಿ, ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ. ಸಂಪ್ರದಾಯ ಮುರಿದು ಹೊಸ ಮಾರ್ಗ ತುಳಿದವನು. ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಸುಕಥೆಯ ಪೇಳುವೆ ಎನ್ನುತ್ತ ಭರದೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರಾಧೀಶ್ವರ ಶತಕ, ಅಪರಾಜಿತೇಶ್ವರ ಶತಕಗಳನ್ನು ನೀಡಿದ ಮಹಾಕವಿ ಭರತ.

ಎಂಬತ್ತು ಸಂಧಿ, 10,000 ಪದ್ಯ ರಾಶಿಯ ಸಾಂಗತ್ಯ ಕಾವ್ಯ ಭರತೇಶ ವೈಭವ. ಭೋಗ ಯೋಗಗಳ ಆವರಣ ದರ್ಶನ, ಭರತ ಬಾಹುಬಲಿಯ ಪ್ರತೀಕ, ಜೈನ ವಸ್ತು, ವೈದಿಕ ಕಾವ್ಯ ವಿನ್ಯಾಸ, ಜಾನಪದ ಸತ್ವ, ಶಬ್ದಾರ್ಥ ಬೆಡಗು, ಸಾಂಗತ್ಯ ವಿಲಾಸ, ಲವಲವಿಕೆಯ ಶೈಲಿ, ಹೃದಯ ದೃಶ್ಯ ಚಿತ್ರ, ರೂಪಕ ಸಿಂಚಿತ ಭಾಷಾ ವಿಲಾಸ, ಉನ್ನತ ಶೃಂಗಾರ, ಆಪ್ತ ಸಂಸಾರ ಚಿತ್ರಣ, ತಿಳಿಹಾಸ್ಯದ ಸೆಲೆ, ಬೇರೆ ಭಾಷೆಗಳಿಗೂ ಅನುವಾದಗೊಂಡ ಭರತೇಶ ವೈಭವ.

0: ವೈರಾಗ್ಯ, ನೀತಿ, ಆಧ್ಯಾತ್ಮ ವಿಚಾರಗಳ ಬೋಧಪ್ರದ ಪ್ರತಿಪಾದನೆ ಇವನ ಶತಕಗಳಲ್ಲಿ. ಅಚ್ಚಗನ್ನಡದ ಸೊಬಗು ಲಾಲಿತ್ಯ. ತನ್ನದೇ ಹಾದಿಯಲ್ಲಿ ಧೀಮಂತ ಹೆಜ್ಜೆ ಹಾಕಿದ ಕವಿ ರತ್ನಾಕರ ವರ್ಣಿ.
1: ಸಿರಿಗನ್ನಡ.

0: ಸುವರ್ಣ ಕರ್ನಾಟಕ ಚಿನ್ನದ ಸಂಭ್ರಮ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ, ಮೈಸೂರು 7. ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8 ತರಗತಿ ಪಾಸಾದ ಅಭ್ಯರ್ಥಿಗಳು, ವೆಲ್ಡರ್ ವೃತ್ತಿಗೆ ಮಾತ್ರ. ಮೆರಿಟ್ ಆಧಾರದಲ್ಲಿ ಇದೇ ತಿಂಗಳ 31 ತಾರೀಕಿನವರೆಗೆ ಪ್ರವೇಶಕ್ಕಾಗಿ ಅವಕಾಶವಿದ್ದು, ಅರ್ಹ ಅಭ್ಯರ್ಥಿಗಳು ಸೂಕ್ತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ, ಮೈಸೂರು 7 ಅನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821249456 ಮೂಲಕ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 17/4/2026 ಮೈಸೂರಿನ ಹೇಮಂತ್ ಎಂಬ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: 34 ವರ್ಷ 4.9 ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಕಪ್ಪು ತಲೆಗೂದಲು ಹೊಂದಿರುವ ಇವರು ಕನ್ನಡ ಬಲ್ಲವರಾಗಿರುತ್ತಾರೆ. ಇವರು ಕಾಣೆಯಾದಾಗ ಬಿಳಿ ಬಣ್ಣದ ನೀಲಿ ಗೆರೆಯುಳ್ಳ ತುಂಬು ತೋಳಿನ ಶರ್ಟ್, ಗ್ರೇ ಕಲರ್ನ ಟ್ರ್ಯಾಕ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ನಜರ್ಬಾದ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0821241800. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:45:20 ಇನ್ನು ಮುಂದೆ ಯಕ್ಷಗಾನ, ತಾಳಮದ್ದಲೆ, ಪ್ರಸಂಗ ಮೋಕ್ಷ ಸಂಗ್ರಾಮ, ಪ್ರಸ್ತುತಿ ಬಿ ಭುಜಬಲಿ ಹಾಗೂ ಸಂಗಡಿಗರು.

0: ವಿಭೀಷಣ,
1: ರಾಮಚಂದ್ರಮ
0: ಹಾಗೂ ಸುಗ್ರೀವಾದಿ ಕಪಿಗಳೆಲ್ಲ ನಿಮ್ಮನ್ನೆಲ್ಲ ಕಂಡಾಗ ಮನಸ್ಸಿಗಾಗುವಂತ ಆನಂದಕ್ಕೆ ಮೇರೆಯೇ ಇಲ್ಲ. ಒಂದು ದಿವಸ ನಾನು ಬಹಳಷ್ಟು ದುಃಖದಲ್ಲಿದ್ದೆ. ಸೀತಾ ವಿಯೋಗದಿಂದ ಅವಳನ್ನೇ ಹುಡುಕುತ್ತಾ ಮುಂದೆ ಬಂದಾಗ ಈ ಕಪಿಗಳ ಸಖ್ಯದಿಂದಾಗಿ 100 ಯೋಜನ ವಿಸ್ತಾರವಾಗಿಡುವಂತ ಈ ಲವಣಾಂಬುದಿಗೆ ಸೇತುವೆಯನ್ನು ಬೆಳೆದು ನಾವು ಲಂಕೆಗೆ ಪ್ರವೇಶವಾದಾಗ ಇಂತಹ ರಾಕ್ಷಸರನ್ನು ಯುದ್ಧ ಮಾಡುವಂತಹ ಶಕ್ತಿ ನಮಗಿದೆಯೋ ಎಂದು ಶಂಕೆ ಹುಟ್ಟಿತ್ತು. ವಿಭೀಷಣ
1: ದೇವ,
0: ಆ ಕಾಲಕ್ಕೆ ನಿನ್ನ ಆಗಮನ ನಮ್ಮ ಬಳಿಗಾಯಿತು. ನೀನು ನಮ್ಮ ಜೊತೆ ಸೇರಿದುದರಿಂದ ನಮಗೆ ಸಿಕ್ಕಿದಂತಹ ಈ ರಾಕ್ಷಸರನ್ನು ಕೊಲ್ಲುವಂತ ಕೆಲಸಕ್ಕೆ ಅನುಕೂಲವಾಗಿಯೇ ನೀನು ನಮ್ಮ ಜೊತೆಯಲ್ಲಿಯೇ ಇದ್ದೀಯ.
1: ನನ್ನದೊಂದು ಅಳಿಲ ಸೇವೆ ಸ್ವಾಮಿ.
0: ವಿಭೀಷಣ, ನಿನ್ನಂತವರ ಸಹಕಾರ ಇಲ್ಲದೆ ಇದ್ರೆ ಈ ಅಸುರರೊಡನೆ ನಾವು ಹೋರಾಟ ಮಾಡುವುದಕ್ಕೆ ಇತ್ತೇ ಹೇಳು. ನೀನು ನೋಡಿದ್ಯಾ ನಮ್ಮ ಜೊತೆಯಲ್ಲಿರುವಂತಹ ಇವರನ್ನೆಲ್ಲ? ಆ ಪುಟ್ಟ ಅಂಗದನ ಸಾಹಸವನ್ನು ಕಂಡು ಎಂಥವನಾದ್ರೂ ತಲೆ ದೂಗಲೇಬೇಕು. ತಂದೆಯನ್ನು ಕಳಕೊಂಡವನಾದ್ರೂ ಆ ಚಿಂತೆಯನ್ನೆಲ್ಲ ತೊರೆದು ಸ್ವಾಮಿ ಕಾರ್ಯದಲ್ಲಿ ಮುಂದಾಗುವುದಕ್ಕಾಗಾತ ಜೀವನವನ್ನೇ ಪಣವನ್ನಾಗಿಟ್ಟು ನಮ್ಮೊಡನೆ ದುಡಿಯುತ್ತಾ ಇದ್ದಾನೆ. ಈ ಕಡೆಯಿಂದ ಸುಗ್ರೀವನನ್ನು ನೋಡು, ಅವನೆಂತಹ ನಿಷ್ಠಾವಂತ ರಾಕ್ಷಸರನ್ನು ಹೋರಾಟ ಮಾಡುವಲ್ಲಿ ತನ್ನವರನ್ನೆಲ್ಲ ಮುಡಿಪಾಗಿ ಇಟ್ಟಿದ್ದಾನೆ. ಈ ಆಂಜನೇಯನ ವಿಷಯವನ್ನಂತೂ ಹೇಳುವ ಹಾಗೆ ಇಲ್ಲ. ಪ್ರಥಮತವಾಗಿ ಲಂಕೆಯನ್ನು ಕಂಡು ಹಿಡಿದು ಸೀತೆ ಇಂಥ ಕಡೆಯಲ್ಲೇ ಇದ್ದಾಳೆ ಎಂದು ತಿಳಿದು ನಮಗೆಲ್ಲ ಒಂದು ತಿಳಿಸುವನು ಈ ಆಂಜನೇಯನಲ್ವೇ ಹೇಳು.
1: ಸೇತು ಬಂಧನಕ್ಕಾಗಿ ಎಷ್ಟೆಷ್ಟು ದೊಡ್ಡ ಕಲ್ಲನ್ನೆಲ್ಲ ಹೊತ್ತಿದ್ದಾನ ಅವನು.
0: ರಾಕ್ಷಸರನ್ನು ಕೊಲ್ಲುವಲ್ಲಿ ನೀನು ಬಹಳಷ್ಟು ಸಹಾಯಕನಾಗೇ ಇದ್ದಿ ವಿಭೀಷಣ.
1: ನಮ್ಮದೆಲ್ಲ ಕರ ಸೇವೆ ಸ್ವಾಮಿ.
0: ನಿನ್ನ ಜೊತೆಯಲ್ಲಿರುವವರು, ನೀನು ಹುಟ್ಟಿ ಬೆಳೆದಂತಹ ಪ್ರದೇಶ, ನಿನ್ನ ಸಹವಾಸ ದುಷ್ಟ ರಾಕ್ಷಸರೊಡನೆ ಅಲ್ಲವೇ ಹೇಳು. ಅಂತಹ ರಕ್ಕಸರ ಕೂಟದಲ್ಲಿ ನಿನ್ನಂತವನನ್ನು ಕಾಣುವುದೆಂದ್ರೆ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ವಿಶೇಷವೆಂದೇ ನಾನು ಹೇಳಬೇಕು.
1: ಅಯೋಧ್ಯೆ ರಾಮನಿಗೆ ಗೆಲುವಾಗಬೇಕೆಂಬುದೇ ನಮ್ಮ ಹಂಬಲ.
0: ನಿನ್ನ ಗುಣ ಸಾಮಾನ್ಯವಾದ್ದಲ್ಲ ವಿಭೀಷಣ, ಅದು ಪುತ್ತಳಿಯ ಹೊನ್ನು ಎಂದು ಹೇಳಿದ್ರು ಹೆಚ್ಚಾಗಲಾರದು. ಇವರನ್ನೆಲ್ಲ ನಾನು ಹೊಗಳಿದರೆಷ್ಟು, ಬಿಟ್ಟರೆಷ್ಟು? ಕೇವಲ ಸಾಮಾನ್ಯ ರಾಮನಾದಂತಹ ನಾನು ಈ ಕಪಿಗಳ ಸಹಾಯದಿಂದ ಇಷ್ಟು ದೊಡ್ಡ ಕೆಲಸ ಮಾಡಿದ್ದೇನೆ ಎಂದ್ರೆ ಇದು ಹೆಮ್ಮೆಯಲ್ಲದೆ ಮತ್ತೇನು. ನೋಡುವಾಗ ಕೆಲವರೆಲ್ಲ ಹೇಳ್ಯಾರು, ಮರದಿಂದ ಮರಕ್ಕೆ ಹಾರುವಂತಹ ಕಾಡ ಕಪಿಗಳು, ಇವರ ಸಹಾಯದಿಂದ ರಾಮ ಎಷ್ಟು ರಾಕ್ಷಸರೊಡನೆ ಹೋರಾಡ್ಯಾನು ಎಂಬುದಕ್ಕೆ ಉತ್ತರವಾಗಿ ಇವರ ಪರಾಕ್ರಮವೇ ಸಾಕ್ಷಿಯಾಗಿದೆ. ಎಷ್ಟು ಹೊಗಳಿದರೂ ಎಷ್ಟು ಹೇಳಿದರೂ ಸಾಲದು, ಸಾಲದು ವಿಭೀಷಣ. ನನಗೆ 1000 ನಾಲಿಗೆಗಳು ಬೇಕಿತ್ತು. ಓ ನೋಡಿದೆಯಾ, ಹೊತ್ತೆಷ್ಟಾಗಿ ಹೋಯಿತು. ಪೂರ್ವ ಬಾನನಲ್ಲಿ ಉದಿಸಿದಂತಹ ಸೂರ್ಯ ಪಶ್ಚಿಮ ದಿಕ್ಕಿಗೆ ಮುಂದಾಗಿದ್ದಾನೆ. ಇನ್ನು ರಾತ್ರಿ ಹೊತ್ತಲ್ವೇ ಹೇಳು. ರಾತ್ರಿ ಹೊತ್ತು ನಾವು ಯಾರು ಯಾವ ಕರ್ಮಗಳನ್ನು ಮಾಡುವ ಹಾಗಿಲ್ಲ. ದೇಹಕ್ಕೆ ಆಯಾಸವಾದಾಗ ವಿಶ್ರಾಂತಿ ಪಡೆಯುವಂತಹ ಕಾಲ ಇದು. ಆದ ಕಾರಣ ದಣಿದಂತಹ ನಮ್ಮ ಕಪಿಸೇನೆ, ನಾವೆಲ್ಲರೂ ವಿಶ್ರಾಂತಿಯನ್ನು ಪಡೆಯೋಣ. ನಾಳೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಇದ್ದು ಮುಂದಿನ ಯುದ್ಧದ ಬಗ್ಗೆ ಸಮಾಲೋಚನೆ ನಡೆಸೋಣ.
1: ಇದನ್ನು ಕಾಣುವಾಗ ಲಂಕೆಯ ಜಯಸೂರ್ಯ ಮುಳುಗಿದ ಎಂದು ಭಾವಿಸಿಕೊಳ್ಳುತ್ತೇವೆ.
0: ಎಲ್ಲರೂ ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆ ಮುಂಜಾನೆ

0: ಅನಗದರವರ ಸಿಂಹಪೀಠದೀಯ ಕುಳಿತನು ಟೋಲಗದಿದ್ದಿ ನಿಜರ ಸಭೆಯ ಮಧ್ಯದಲ್ಲಿ
1: ಪರಮ ಪಾವನವಾದಂತಹ ಸ್ವರ್ಣಲಂಕೆ, ಈ ಸ್ವರ್ಣಲಂಕೆಯಲ್ಲಿ ಮುಂದೇನು ಎಂಬಂತಹ ಪ್ರಶ್ನೆ ಉದ್ಭವಿಸಿದಾಗ ಸರಿಯಾದಂತಹ ಉತ್ತರವನ್ನು ಹುಡುಕುವುದಕ್ಕೆ ಬೇಕಾಗಿ ಸೀತೆಯನ್ನು ಕಳ್ಕೊಂಡಂತಹ ರಾಮನ ಪ್ರವೇಶದಿಂದ ಮೊದಲುಗೊಂಡು ಇತ್ತೀಚೆಗೆ ನಡೆದಂತಹ ಎಲ್ಲಾ ವಿದ್ಯಮಾನಗಳಿಗೆ ಉತ್ತರ ಕೊಡುವುದಕ್ಕೆ ಒಂದು ಸರಿಯಾದಂತಹ ಸಮಯ ಅಂತ ತಿಳ್ಕೊಂಡು ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಏನು ವದಂತಿ ಬರ್ತದೆ?

0: ಒಡೆಯಾ.
1: ಏನೋ
0: ಬಿದ್ದುಕೊಂಡೆ.
1: ಏನು ವಿಷಯ ಹೇಳು.
0: ನಿಮ್ಮಿಂದಲೇ ಆಜ್ಞೆಯನ್ನು ಪಡೆದು ದೇವಾಂತಕ ನರಾಂತಕರ ಜೊತೆಯಲ್ಲಿ ಅಸುರರೆಲ್ಲರೂ ನಾವು ಒಂದಾಗಿ ಯುದ್ಧಕ್ಕಾಗಿ ಹೋದವರು.
1: ಏನಾಯ್ತಲ್ಲಿ
0: ಯುದ್ಧದ ವಿಷಯ ಏನೆಂದು ಹೇಳಿ ಏನೆಂದು ಹೇಳಿ
1: ಹೇಳೋ.
0: ಅದಕ್ಕಾಗಿಯೇ ಬಂದಿದ್ದೇನೆ ಒಡೆಯ. ಮೊದಲು ಬಂದಂತ ಕಪಿಬಾಲ್ಯವನ್ನೆಲ್ಲ ನಮ್ಮವರು ಹೊಡೆದು ಬಡದು ಕಡಿದು ಎಲ್ಲ ನೆಲಕ್ಕೊರಗಿಸಿದ್ರು.
1: ನಮ್ಮವರವರು
0: ನಮ್ಮವರಿಗೆ ಜಯ ಸಿಕ್ಕಿತ್ತು.
1: ಸಿಕ್ಕಿತ್ತು ಅಂದ್ರೆ
0: ಈಗ ಹೋಯ್ತು ಅಡಿಯ.
1: ಏನೋ ಹೇಗೋ
0: ಕಾರಣ ಇದೆ. ಕಪಿಗಳ ಶೌರ್ಯದೆದುರು ನಮ್ಮವರ ಬಲ ಸಾಕಾಗ್ಲಿಲ್ಲ. ರಾಮ ಲಕ್ಷ್ಮಣರು ಎದುರಾಗಿ ಬಂದ್ರು. ದೇವಾಂತಕ ನರಾಂತಕರನ್ನು ಕೊಂದು ಮುಗಿಸಿ
1: ಹೂಕರಿ ಮೂಲನೆ ಗಡಿಗೆ ವೀರಾವೇಶ.

ಅಂತಕ ದೇವಾಂತಕರು ಅಳಿದ್ರೆ, ಹಿಂದೊಮ್ಮೆ ರಣಕಣದಲ್ಲಿ ಧುಮುಕಿದ್ರೆ ಮೃತ್ಯುವಿನ ಕೈ ಹಿಡಿದು ಎಳೆಯಬಲ್ಲಂತಹ ನಮ್ಮ ಯೋಧರು ಇವತ್ತು ನಾಶವಾಗಿ ಹೋದ್ರು ಅಂತ ತಿಳ್ಕೊಂಡ್ರೆ ಅದು ಯಾರಲ್ಲಿ? ಕುರಿ ಸದೃಶರಾದಂತಹ ಆ ನರರಲ್ಲಿ ಮಂಗಗಳಲ್ಲಿ ನಮ್ಮವರು ಅಳಿದ್ರು ಎಂದಾಗಿದ್ರೆ, ಹೆಬ್ಬುಲಿಯಂತೆ ಬರೆದಂತಹ ರಾವಣ ಇವರಿಗೆ ಅಂಜಿ ಕೂತ್ಕೊಳ್ಳೋದುಂಟೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನು ಮಾಡಿಯ ಇವರನ್ನೆಲ್ಲ, ಇವನ್ನು ನಾಶ ಮಾಡಿಯೇ ತೀರ್ತೇನೆ. ಇಲ್ಲದೆ ಹೋದ್ರೆ ನಾನು ಪೌಲಸ್ಯ ಕುಲ ಜಾತನೇ ಅಲ್ಲ, ನನ್ನ ತಂದೆ ತಾಯಿಗಳಿಗೆ ಮಗನಾಗಿಯೇ ಹುಟ್ಟಲಿಲ್ಲ. ಇದು ಮೀ

0: ಕಂದಾತಿಕಾಯ
1: ಮೀಸೆಯ ಕೊನೆಯನ್ನು ಹುರಿ ಮಾಡುತ್ತಾ ಇದ್ದೀರಿ ತಾವು.
0: ಹೌದು ಮಗನೇ,
1: ಲಂಕೆಯಲ್ಲಿ ಮೀಸೆ ಹೊತ್ತ ಹೊಂತಕಾರಿಗಳಲ್ಲಿ ತಮ್ಮ ಧಾನ್ಯ ಮಾಲಿನಿ ದೇವಿಯ ಸೀಮಂತ ಪುತ್ರ ಕಂದಾತಿಕಾಯ ಪಾದಕ್ಕೆ ಆನತನಾಗಿದ್ದಾನಪ್ಪ.
0: ಆಯುಷ್ಮಾನ್ ಭವ,
1: ಪ್ರಭು ಸನ್ನಿಧಾನದಲ್ಲಿ ಪ್ರಜೆಯಾಗಿ ನಿವೇದನೆ.
0: ಏನು?
1: ಪೂಜ್ಯ ಪಿತೃಮಹಾಶಯರ ಹೃದಯದಲ್ಲಿ ಮಗನಾಗಿ ನನ್ನ ಅಂತರಂಗದ ಮಾತು
0: ಹೇಳಪ್ಪ. ಅವಕಾಶ ಇದೆ. ಏನು ಮಗನಪ್ಪ,
1: ಯಾತಕ್ಕೆ ಮರುಳರಂತೆ ವ್ಯವಹರಿಸುತ್ತೀರಿ?
0: ಅಂದ್ರೆ
1: ತಾವು ಎಂದಿಗೂ ಮರುಳರಲ್ಲ, ಮರುಳರಾಗಲಾರಿರಿ. ಹಾಗೆ ಅಂತ ಸದ್ಯಕ್ಕೆ ತಮ್ಮ ವ್ಯವಹಾರ ಏನಿದೆ? ಮತ್ತೊಬ್ಬನ ವಸ್ತುವನ್ನು ತಾನು ಕೊಡುವುದಿಲ್ಲ, ತಾನು ಕೊಡುವುದಿಲ್ಲ ಅಂತ ಹೇಳುವುದು ಯಜಮಾನಿಕೆ ಇಲ್ಲದೆ ಇದ್ದವನ ಮರುಳಾಟ ಅಲ್ವೇ ಅಪ್ಪ?
0: ಕಂದ,
1: ಓ,
0: ಪ್ರಚಲಿತ ದಿನಗಳಲ್ಲಿ ನಡೆದಂತಹ ವಿದ್ಯಮಾನವನ್ನು ನೀನು ಚೆನ್ನಾಗಿ ಗಮನಿಸಿದ್ದೀಯ. ಏನು ನಡೀತಾ ಇದೆ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ.
1: ರಘುನಾಥನಲ್ಲಿ ಕಲಹವೇ ಅಂತ ನೇರ ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು.
0: ಹೌದಾ?
1: ಯಾಕೆ?
0: ಯಾಕೆ
1: ಕೇವಲ ದಶರಥ ನಾಮಕನ ಮಗ ರಾಮಚಂದ್ರವನಲ್ಲ, ರಘುಕುಲಕ್ಕೆ ಅಧಿನಾಥನಾಗಿ ರಘುಕುಲಕ್ಕೆ ನಾಥನಾಗಿ ಇರುವಂತಹ ಶ್ರೀರಾಮಚಂದ್ರನ ಮಂತ್ರಾಭಿಮಾನಿ ದೇವತೆಗಳಲ್ಲಿ ಒಬ್ಬನಪ್ಪ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ಆ ರಾಮ ಮಂತ್ರವೇ ಮೂರ್ತ ಸ್ವರೂಪವಾಗಿ ದಶರಥ ಕೌಸಲ್ಯ ಮಗನಾಗಿ ಪ್ರಪಂಚಕ್ಕೆ ಇಳಿದು ಬಂದ ಭಗವಂತ. ಹೀಗೆ ಮಂತ್ರ ದ್ರಷ್ಟಾರರು, ಮಂತ್ರ ಸೃಷ್ಟಾರರು ಪ್ರಪಂಚಕ್ಕೆ ಹೇಳುತ್ತಾ ಇದ್ದಾರೆ ಅಪ್ಪ. ಅಂತ ರಘುನಾಥ ಕಂಠ್ಯಾದಿ ಓಷ್ಟಾಂತವಾಗಿ ರಾಮ ಎಂಬ ಶಬ್ದವೇ ಅದು ಭಗವಂತನ ನಾಮವಪ್ಪ. ಅವನು ಸರ್ವಾತ್ಮಕನು, ಸರ್ವರ ರಕ್ಷಿಸುವ ದೈವನವನು, ಮುಕ್ತಿದಾಯಕನು, ಮೋಕ್ಷದಾಯಕನು. ಅಂತಹ ರಾಮನಲ್ಲಿ ಅಪ್ಪ ತಾವು ತಾವೇನಪ್ಪ ತಾವೇನು ತಾವು ಕಲಹಕ್ಕೆ ಹೊರಟಿದ್ದೀರಿ? ಲೋಕವಿಖ್ಯಾತರಾದವರು ತಾವು. ಶ್ರೀರಾಮಚಂದ್ರವನು ಲೋಕವಿಖ್ಯಾತನಲ್ವೇ? ಕೇವಲ ಮನುಷ್ಯನಾಗಿದ್ರೆ ಲೋಕವಿಖ್ಯಾತರಾದಂತಹ ತಾವು ರಾಮನಲ್ಲಿ ಇಂತಹ ದೊಡ್ಡ ಮೌಲ್ಯವನ್ನು ಕಳಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೀಗೆ ಕಳಕೊಂಡಿದ್ದೀರಿ ಅಂತಾದ್ರೆ ಅವನೂ ಲೋಕವಿಖ್ಯಾತ, ನೀವೂ ಲೋಕವಿಖ್ಯಾತ. ಆದರೆ ಆಕಾಶದಲ್ಲಿ ಕತ್ತಿ ಬೀಸಿದ್ರೆ ಗಾಯವಾಗಲಾರದು, ಇರುವೆ ಕಚ್ಚುವುದರಿಂದ ಬೆಟ್ಟಕ್ಕೆ ಏನು ಆಗಲಾರದು, ನೊರಜು ಮುತ್ತುವುದರಿಂದ ಬೆಂಕಿ ನಂದಿ ಹೋಗಲಾರದು. ಒಂದು ಉದಾಹರಣೆ ಹೇಳ್ತೇನೆ. 14,000 ರಾಕ್ಷಸರೊಂದಿಗೆ ಜನಸ್ಥಾನದಲ್ಲಿ ಮಾಯಾವಿಯಾಗಿ ವಿಜೃಂಭಿಸುತ್ತಿದ್ದ ಕರಾಸುರನ ಕತೆ ಏನಾಯಿತು? ಅಡವಿಯಲ್ಲಿ ವೀರಾದಿ ವೀರನಾಗಿ ವಿಜೃಂಭಿಸುತ್ತಿದ್ದಂತಹ ವೀರಾದನ ಕತೆ ಮುಗಿದು ಹೋಯಿತಪ್ಪ. ಹಾಗಾದ್ದರಿಂದ ಹೇಳ್ತೇನೆ, ಅಂತಹ ರಾಮನಲ್ಲಿ ಕಲಹ ಬೇಡ, ನಿಷ್ಕಾರಣವಾಗಿ ಯುದ್ಧವನ್ನು ಹೂಡಬೇಡಿಯಪ್ಪ.
0: ಕಂದ, ಇದೆಲ್ಲ ಗತಿಸಿದಂತಹ ವಿಚಾರ, ಇನ್ನೇನು ಮಾಡಬೇಕು ಅಂತ ಹೇಳು.
1: ಸುಲಭ ಇದೆ.
2: ಸೀತಾ ಮಾತೆ ರಘುವರನಿಗಿದ್ದು

0: ತೀರ್ಥರೂಪರೆ
1: ಕಂದ,
0: ನೆಲದಲ್ಲಿ ಆನೆಗೆ ಬಲ ಹೆಚ್ಚು, ನೀರಿನಲ್ಲಿ ಮೊಸಳೆಗೆ ಬಲ ಹೆಚ್ಚು, ಹಾಗಾದ್ದರಿಂದಲೇ ತನ್ನ ಸ್ವಂತ ನೆಲಕ್ಕೆ ರಾಮನನ್ನು ಬರಿಸುತ್ತೇನೆ, ತರಿಸುತ್ತೇನೆ. ಹೀಗೆ ಸೀತಾ ವ್ಯಾಜ ನಿಮಗೆ ನೆಪವಾಯಿತಪ್ಪ. ಅದು ಹೌದು ಅಂತಾದ್ರೆ ನಮ್ಮ ನೆಲಕ್ಕೆ ಶ್ರೀರಾಮಚಂದ್ರನ ಬಂದಾಗಿದೆ, ಇನ್ನಾದರೂ ಸೀತೆಯನ್ನು ಕೊಡಬಹುದು ತಾನೇ? ಅಲ್ಲದೇ ಇದ್ರೆ ನನ್ನ ಅತ್ತೆಯಾದಂತಹ ಆ ಶೂರ್ಪನಖಾ ದೇವಿಯ ಕಿವಿಗೋ ಮೂಗಿಗೋ ಸಮಗ್ರ ಲಂಕೆಯ ಮೌಲ್ಯವನ್ನೇ ನೀವು ಕಟ್ಟಿದ್ದೀರಿ ಅಂತಾದ್ರೆ ಅಪ್ಪ ಯಾತಕ್ಕೆ ಮರುಳ ಹೇ ಹೀಗೆ ಪ್ರಶ್ನೆ ಮಾಡದೆ ಮತ್ತೇನು ಮಾಡಬೇಕು? ಒಂದು ನಾನು ಉಪಾಯವನ್ನು ಹೇಳ್ತೇನಪ್ಪ.
1: ಏನು?
0: ಬದುಕುವ ದಾರಿಯಲ್ಲ ಇದು, ಸುಭಗತನವಾದೀತು. ಚತುರ್ದಶ ಭುವನ ಧಲ್ಲಡೆನಿಸಿದ ನಮ್ಮ ತಂದೆಯವರ ದೊಡ್ಡ ಕೊಡುಗೆಯಾದೀತು. ಅಪ್ಪ
1: ಏನು?
0: ನಿಮಗಾಗಿ ಒಬ್ಬ ತಮ್ಮ ನನ್ನ ಚಿಕ್ಕಪ್ಪ ಕುಂಭಕರ್ಣ ಅಳಿದು ಹೋದ, ನಿಮ್ಮಿಂದಾಗಿ ಪಕ್ಷಪಾತಿಯಾಗಿ ಬದುಕು ಉಪಾಯವನ್ನು ಕಂಡುಕೊಂಡ, ರಾಮನ ಪಾದ ಸೇವೆಯನ್ನು ಮಾಡಿದ್ದಾನೆ. ಅಪ್ಪ ಅದಕ್ಕಾಗಿ ಆ ಸೀತಾ ಮಾತೆಯನ್ನು ರಘುವರನಿಗಿತ್ತು. ಅನುಜಾತನಾದ ವಿಭೀಷಣನು ಅತ್ಯಂತ ಪ್ರೀತಿಯಿಂದ ಹಾರ್ದಿಕವಾಗಿ ಕರೆದು ಮಾ ಸುಕ್ಷೇಮದಿಂದ ಲಂಕೆಯನ್ನು ಆಳಿದರೆ ಕುಂಕುಮ ಕಳೆದುಕೊಂಡವರು ಇವತ್ತು ಅಬಲೆಯರಾಗಿ ಇವತ್ತು ಮಂಗಳವನ್ನೇ ಕಳಕೊಂಡು ದುಃಖಿಸುತ್ತಿರುವಂತಹ ತಾಯಂದಿರು ಕ್ಷೇಮವನ್ನು ಕಂಡಾರು. ತಬ್ಬರಿಗಳಾದಂತಹ ಮಕ್ಕಳಿಗೆ ಹಾಲನ್ನವನ್ನು ಕೊಟ್ಟ ಹಾಗಾದೀತು. ಅಪ್ಪ ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂತಾದ್ರೆ ನೀವು ಆ ಶೋಕವನಕ್ಕೆ ಬರಬೇಕಪ್ಪ. ದಯವಿಟ್ಟು ಬನ್ನಿ ನನ್ನ ಜೊತೆಗೆ.
2: ಕೈ ಕಲಯಾತನತಿ ಖತಿಕೊಂಡು ನುಡಿದನು ಮಗನಿಗೂ.

0: ಕಾರ್ತಿಕಾಯಂ.
1: ತಂದೆಯವರೇ,
0: ಆಲಿಸ್ತಾ ಇದ್ದೆ ನಿನ್ನ ಮಾತನ್ನು, ಆದ್ರೆ ನಿನ್ನ ಬಾಯಿಂದ ಇಂತಹ ಮಾತುಗಳು ಬರ್ತಾವೆ ಅನ್ನುವ ನಿರೀಕ್ಷೆಯು ನನ್ನಲ್ಲಿರಲಿಲ್ಲ. ತಂದೆ ತಾಯಿಗಳ ರಕ್ತವನ್ನು ಕುಗ್ಗಿಸುವುದಕ್ಕಲ್ಲ ಮಕ್ಕಳು ಹುಟ್ಟೋದು. ತಂದೆ ತಾಯಿಗಳ ಆಶಯವನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆತ ತಂದೆಗೆ ಮಗನನಿಸಿಕೊಳ್ಳುತ್ತಾನೆ. ಇಷ್ಟು ತಿಳಿಯದೇ ಹೋದನಲ್ಲ ನನ್ನ ಮಗ ಅತಿಕಾಯ ಅನ್ನುವಂತಹ ಖೇದ ನನ್ನಲ್ಲಿ ಈಗ ಉಂಟಾಗುತ್ತಾ ಇದೆ. ಮಗನೇ, ಮಂತ್ರಾಭಿಮಾನಿ ದೇವತೆಗಳನ್ನು ನನ್ನ ಪಾದ ತಳದಲ್ಲಿ ನನ್ನ ಪಾದ ಕಾಣತರಾಗುವಂತೆ ಮಾಡಿದಂತಹ ಈ ತ್ರಿದಶದಳ್ಳನ ರಾವಣನ ಮುಂದೆ ನಿನ್ನ ಕಥನದ ಮಾತನ್ನೆಲ್ಲ ಕಟ್ಟಿಡು. ಇದನ್ನೆಲ್ಲ ಕೇಳಿ ಕೇಳಿ ನಮ್ಮ ಕಿವಿಯ ತಮಟೆ ಒಡೆದು ಹೋಗಿದೆ. ನೀನು ಹೇಳೋದೇನೋ ಇದೆಲ್ಲ ಬಿಡು. ಯಾವತ್ತೂ ಮೂರು ಲೋಕವನ್ನು ಆಳುವಂತಹ ಯೋಗ್ಯತೆಯುಳ್ಳ ಈ ರಾವಣ ತಂದ ಸೀತೆಯನ್ನು ಕೊಡುವಂತಹ ವಿಚಾರ ಇದೆಯೇನೋ? ಖಂಡಿತ ಇಲ್ಲ. ಆ ರಾಮನಿಗೆ ಎಂದೂ ಸೀತೆಯನ್ನು ಕೊಡುವ ವಿಚಾರವೇ ಇಲ್ಲ. ನನ್ನ ತೊಟ್ಟ ಚರವನ್ನು ನಾನು ಎಂದೂ ತೊಡುವುದಿಲ್ಲ. ಒಂದು ವೇಳೆ ನನ್ನ ತಮ್ಮ ಹೋಗಿ ಬದುಕಿದ್ದಾನೆ, ನಿನ್ನ ಚಿಕ್ಕಪ್ಪ ಆ ರೀತಿಯಲ್ಲಿ ಬದುಕುವಂತ ಆ ಜೀವನ ನಿನಗೆ ಅಪ್ಯಾಯಮಾನವಾಗಿ ಕಂಡ್ರೆ ನನ್ನ ಆಕ್ಷೇಪ ಇಲ್ಲ. ನೇರವಾಗಿ ಹೋಗು, ಆ ಒಬ್ಬರ ಜೊತೆಯಲ್ಲಿ ನೀನೊಬ್ಬ ಸೇರಿಕೊಂಡು ಆ ರಾಮದಾಸರಾಗಿ ಬದುಕು. ಅದರಲ್ಲಿ ನಾನು ಪಶ್ಚಾತ್ತಾಪ ಪಡ್ತೇನೆ ಹೊರತು ನನ್ನದಾದಂತಹ ಧ್ಯೇಯ ಧೋರಣೆಯನ್ನು, ನನ್ನದಾದಂತಹ ಛಲವನ್ನು, ನಾನು ತಂದ ಸೀತೆಯನ್ನು ಪ್ರಾಣವಿದ್ದು ನಾನು ಕೊಡುವನಲ್ಲ. ಜೀವಗಳನ್ನಾಗಿರುವುದಿದ್ರೆ ಹೋಗವನೊಂದಿಗೆ ಸೇರಿಕೋ.
1: ಶಿವನೇ, ಹೌದಿದು ಹೌದಿದು, ತಂದೆಯವರಿನ್ನೂ ಅಂತರಂಗವನ್ನು ಬಿಚ್ಚಿ ಮಾತಾಡ್ತಾರೆ.

ಇಲ್ಲ. ಅಹುದು ಮತ್ತೇನಾರ ಯೋಚಿಸಿದರು ಚಿತ್ತದಲ್ಲಿ ಅವರೇ ಬಲ್ಲರು. ಅವರ ಚಿತ್ತ ವೃತ್ತಿಯನ್ನು ಕೆಣಕುವುದಕ್ಕೆ ನಮ್ಮಂತಹ ಕೇವಲರಿಗೆ ಮೂಢರಿಗೆ ಎಲ್ಲಿಂದ ಸಾಧ್ಯವಾದೀತು? ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಪಶುಪತಿ ಆಹವಕ್ಕೆ ಬರಲಿ. ಇವತ್ತು ಪ್ರಭಾತ ಕಾಲದಲ್ಲಿ ಪಶುಪತಿಯನ್ನು ಉಪಾಸನೆ ಮಾಡಿ ಪ್ರಸಾದವನ್ನು ಹಚ್ಚಿಕೊಂಡು ನನಗೂ ಇತ್ತು ತಂದೆಯವರು ಈಗ ಮಾತಾಡೋದು ಶಿವನೇ ಬರಲಿ ಬಿಡುವುದಿಲ್ಲ. ಹಾಗಾದ್ರೆ ಏನನ್ನು ಬಿಡುವುದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಒಂದು ಹೇಳಿದ್ರು ಕಥನದ ಮಾತಿಂತಿರಲಿ ರಿಪು ಮತನಕ್ಕೆ ಪೋಪಡೆ ಬೇಡು. ನನ್ನ ಮಗನಾಗಿ ಬದುಕುತ್ತೀಯೋ ಅಲ್ಲ ರಾಮದಾಸನಾಗುತ್ತೀಯೋ ಜಿಯೋ.

0: ಜಿಯೋ
1: ಅತಿಕಾಯ
0: ಸಂಗರಕ್ಕ ಸಿದ್ಧನಾಗಿದ್ದೇನೆ.
1: ಹೌದೇ ಮಗನೇ, ಸಂತೋಷ ಆಯ್ತು. ತಂದೆಗೆ ಮಗನಾದ್ದು ಈಗ ಎಂಬ ಈ ಒಂದು ಸಂತೋಷ ಕಂದ, ನಮ್ಮ ಜೀವಿತದಲ್ಲಿ ಘಟಿಸಬಹುದಾದಂತಹ ಘಟನೆಗಳು ನಮ್ಮ ಎಣಿಕೆಯಂತೆ ಇಲ್ಲ, ಆದರೂ ನಮ್ಮ ಸಾಧಕ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಿದ್ದಲ್ಲಿ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂಬುದನ್ನು ನಂಬಿಕೊಂಡು ಬಂದವ ಈ ರಾವಣ, ಅವನ ಮಗನಾಗಿ ನೀನು ವ್ಯವಹರಿಸ್ತೀ ಅಂತ ಇದ್ರೆ ಇದು ಸ್ವರ್ಣ ಬಟ್ಟಲಲ್ಲಿ ರಣವೀಳ್ಯವನ್ನು ಕೊಟ್ಟಿದ್ದೇನೆ, ಅರಿಗಳ ತಲೆಯನ್ನು ತಲ ತರಿದು ಜಯ ಸಿರಿಯ ಮುಡಿಯನ್ನು ಹಿಡಿದು ತಾ ಮಗನೇ ಹೋಗು.
0: ಕೃತಾರ್ಥನಾದೆ, ತಂದೆಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡ ಹಾಗಾಯಿತು. ನಾನು ವೀರವೈಷ್ಣವ ಅಂತ ಗೊತ್ತಾಗುವುದಕ್ಕೆ ಬೇಕಾಗಿ ತುಳಸಿಯ ಹಾರವನ್ನು ತರಿಸಿ ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದೇನೆ. ಗಂಧಗೀರು ಊರ್ಧ್ವ ತ್ರಿಪುಂಡ್ರವನ್ನು ಬಳಿದುಕೊಂಡಿದ್ದೇನೆ. ಹರ ಹರಿಯರಲ್ಲಿ ಅಭೇದವಾದಂತಹ ಕಲ್ಪನೆ ಭಸ್ಮವನ್ನು ಲೇಪಿಸಿಕೊಂಡಿದ್ದೇನೆ. ಭಗವನ್ ನಾಮಸ್ಮರಣೆಯನ್ನು ಮಾಡಿದ್ದೇನೆ. ನಾನೊಬ್ಬ ಮಾತ್ರ ಹೋದರೆ ಸಾಲದು. ಬನ್ನಿ ಬನ್ನಿ ಬನ್ನಿ.

ಸ್ವರ್ಣಲಂಕೆ ನನ್ನ ಆತ್ಮೀಯವಾದಂತಹ ಪ್ರಜಾಕೋಟಿಗಳೇ ಬನ್ನಿ, ನೀವು ಭಗವಂತನನ್ನು ಕಾಣುವುದಕ್ಕೆ ಬೇಕಾಗಿ. ಇಲ್ಲಿರುವಂತಹದ್ದು ತಾಮಸ ಭಾವದಲ್ಲಿ ಹುದುಗಿದಂತಹ ಸಾತ್ವಿಕ ಭಾವ ಇದು. ಹಾಗಾದ್ದರಿಂದಲೇ ಈ ಏಕೋ ಭಾವದಲ್ಲಿ ರಾಜಸ ಭಾವ ಇದೆ. ಇದು ರಾಜಸ ಭಕ್ತಿ. ಹೆಂಡತಿ ಮಕ್ಕಳು, ಗಂಡ ಹೆಂಡತಿ, ತಂದೆ ಮಗ, ಇದು ನೋವು ನಲಿವು, ಸುಖ ದುಃಖ, ಕತ್ತಲೆ ಬೆಳಕು, ಸಂಸಾರವೊಂದಿಗರಿಗಲ್ವೇ? ಅಂತಹ ಸಂಸಾರವನ್ನು ಉತ್ತರಿಸುವುದಕ್ಕೆ ಬೇಕಾಗಿ, ಸಂಸಾರ ಸಾಗರವನ್ನು ಉತ್ತರಿಸಿ, ಆ ಭವಸಾಗರವನ್ನು ಉತ್ತರಿಸಿ, ಮೋಕ್ಷ ಸಾಗರ ಅದು ಕ್ಷೀರಸಾಗರ ಅಲ್ವೇ? ತದ್ವಿಷ್ಣೋ ಪರಮಂ ಪದಂ, ಆ ಪರಮ ಪದವಿಯನ್ನು, ಭಗವಂತನ ಪದವಿಯನ್ನು ಸೇರಬೇಕು ಅಂತಾರೆ. ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿ, ಈಶನಾಗುವಡೆ ಬನ್ನಿ, ಕೇಶವನ ಪದವಿಯನ್ನು ಆಯಾಸವಿಲ್ಲದೆ ಕೂಡುವಡೆ ಬನ್ನಿ, ಕಮಲಾಸನ ಪಾದವನ್ನು ಸೇರುವುದಕ್ಕೆ ಹಾತರೆಯೋರು ಬನ್ನಿ. ತಪಸ್ಸು ಬೇಕಾಗಿಲ್ಲ, ಭಜನೆ ಬೇಕಾಗಿಲ್ಲ, ಇದು ವೀರವೈಷ್ಣವ. ನಮ್ಮ ಶರೀರದಲ್ಲಿರುವಂತಹ ರುಜುತ್ವವನ್ನು ರಣಕ್ಷೇತ್ರದಲ್ಲಿ ಹೋಮಿಸುವ ಮೂಲಕವಾಗಿ ಆ ರಾಮದರ್ಶನವನ್ನು ಮಾಡೋಣ, ಭಗವಂತನ ದರ್ಶನವನ್ನು ಮಾಡೋಣ, ಭಗವಂತನನ್ನು ಸೇರೋಣ. ಮೋಕ್ಷ ಭವ ಬಂಧನದಿಂದ ಬಿಡುಗಡೆ, ಅದರರ್ಥ ಭಗವಂತನನ್ನೇ ಕೂಡುವುದು. ಅದಕ್ಕಾಗಿ ನೀವೆಲ್ಲರೂ ಬನ್ನಿ, ನೀವೆಲ್ಲರೂ ಬನ್ನಿ, ಬನ್ನಿ ಬನ್ನಿ ಬನ್ನಿ.

0: ವಿಭೀಷಣ
1: ರಾಘವೇಶ್ವರ
0: ಎಂತಹ ಆರ್ಭಟ ಕೇಳುತ್ತಾ ಇದೆ ನೋಡು. ಆ ಕಡೆಯಿಂದ ಭಯಂಕರವಾದ ಸೇನೆ ನಮ್ಮ ಕಡೆಗೆ ಯುದ್ಧಕ್ಕೆ ಬರುವ ಹಾಗಿದೆ. ಈ ಮೊದಲು ನಿನ್ನೆಯ ದಿನ ಸೂರ್ಯಾಸ್ತಮಾನದ ವೇಳೆ ನಾವು ಯುದ್ಧದಲ್ಲಿ ಜಯವನ್ನೇ ಸಂಪಾದನೆ ಮಾಡಿದ್ದೇವೆ. ಅದು ಹಲವು ಮಂದಿ ರಕ್ತಸರಳ ನಮ್ಮವರೇ ಕಪಿವೀರರಿಂದ ಸತ್ತು ಹೋಗಿದ್ದಾರೆ. ಆದ್ರೆ ನನಗ್ಯಾಕೋ ಅನುಮಾನ ಹುಟ್ಟುತ್ತಾ ಇದೆ ವಿಭೀಷಣ, ಇವತ್ತು ಬರುವಂತಹ ರಾಕ್ಷಸ ವೀರ ಅವನು ಯಾವನೋ, ಅವನೊಡನೆ ನಮ್ಮವರು ಹೇಗೆ ಹೋರಾಟ ಮಾಡ್ತಾರೋ, ಅವನಿಂದಾಗಿ ನಮಗೆ ಜಯ ಸಂಪಾದನೆ ಆಗಬಹುದೇ, ಇವನು ಯಾರು, ಲಂಕೆಯ ಸಮಸ್ತ ವಿಚಾರವನ್ನು ಹೇಳುವುದಕ್ಕಾಗಿ ನೀವು ನನ್ನ ಜೊತೆಯಲ್ಲಿ ಇರುವುದಲ್ವೇ ವಿಭೀಷಣ? ಹೇಳು ವಿಭೀಷಣ, ಅವನು ಯಾರು?

0: ಭಗವಂತ
1: ವಿಭೀಷಣ
0: ಅಚಲವಾಗಿರುವಂತಹ ಪರ್ವತಕ್ಕೆ ಎರಡು ಕಾಲು ಬಂದ ರೀತಿಯಲ್ಲಿ ಈ ಕಡೆಯಲ್ಲಿ ಸೇನಾ ಸಮೂಹದಿಂದ ನಡೆದುಕೊಂಡು ಬರುತ್ತಾ ಇದ್ದಾನೆ. ಅವನ ಕಾಯಕ್ಕೆ ಸರಿಯಾದ ಹೆಸರಿದೆ.
1: ಏನವನ ಹೆಸರು?
0: ಅತಿ ಕಾಯ ಎಂದೇ ಕರೆಯುತ್ತಿದ್ದಾರೆ.
1: ಹೌದೇ
0: ಭಗವಂತ, ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ ಇಂದ್ರಜಿತ್ತುವಿಗೆ ಈತ ಸಹೋದರನಾಗಬೇಕು.
1: ಓ, ನೀನು ಎಷ್ಟು ಹೇಳಿದ್ರು ಇಂದ್ರಜಿತ್ತು ತಮ್ಮನಲ್ವೇ,
0: ಆದರೂ
1: ರಕ್ಕಸನಲ್ವೇ.
0: ಅಸುರರ ಯಾವ ಸ್ವಭಾವವೂ ಈತನಿಗಿಲ್ಲ.
1: ಅಂದ್ರೆ
0: ರಾವಣನ ಮಡದಿಯಾದ ಧಾನ್ಯ ಮಾಲಿನ್ಯ ಸುಕುಮಾರನೀತ ಪರಮ ವೈಷ್ಣವನಾಗಿದ್ದಾನೆ.
1: ಹೌದೇ,
0: ಇವನನ್ನ ಶಕ್ತಿಯಿಂದ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಭಕ್ತನಾಗಿರುವಂತ ಇವನ ಮನಸ್ಸನ್ನು ಗೆಲ್ಲಬೇಕಷ್ಟೇ. ಇವನನ್ನು ಕೊಲ್ಲುವ ಸುಭಟರನ್ನು ನಮ್ಮ ಪಕ್ಷದಲ್ಲಿ ಯಾರನ್ನೂ ನಾನು ಕಾಣೆ ಸ್ವಾಮಿ. ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ.
1: ಏನು ಮಾಡೋಣ ವಿಭೀಷಣ, ಏನು ಮಾಡೋಣ ಹೇಳು.
0: ನನಗೆ ತೋಚುತ್ತಾ ಇಲ್ಲ ಅದು.

ಸಂತಾನನಾಗಿದ್ದೇನೆ. ನೀನು ವಿಭೀಷಣನು ಆಡುತ್ತಿದ್ದಂತಹ ಮಾತುಗಳನ್ನು ಸ್ಪಷ್ಟವಾಗಿಯೇ ಕೇಳಿಸಿಕೊಂಡಿದ್ದೇನೆ. ವೀರನಾದಂತಹ ಅತಿಕಾಯನೊಡನೆ ಸಂಗ್ರಾಮಕ್ಕೆ

0: ಎಂದು ಯೋಚಿಸುತ್ತಿರುವೆಯ? ನೀನೇನು ಯೋಚಿಸಬೇಕಾದದ್ದಿಲ್ಲ. ಧನುಷರಾಜಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದೇನೆ. ನನ್ನನ್ನು ಹರವಿಸಿ ಕಳುಹಿಸಿಕೊಡು, ಹೋಗ್ತೇನೆ ಯುದ್ಧಕ್ಕೆ.
1: ಲಕ್ಷ್ಮಣ, ಇದು ಮೊದಲು ನಮಗೆ ರಕ್ಕಸರಲ್ಲ ಜಯ ಸಂಪಾದನೆ ಆದಂತಿರಬಹುದು, ಆದ್ರೆ ಈ ಮೊದಲು ಬಂದಂತ ರಕ್ಕಸರಂತೆ ಇವನಲ್ಲುವಂತೆ
0: ಮತ್ತೇನು?

0: ಹಿಂದೆ ಮುಂದೆ ಯೋಚಿಸಬೇಕಾದದ್ದಿಲ್ಲ. ನನ್ನಲ್ಲಿರುವಂತಹ ಪರಾಕ್ರಮದ ಬಗ್ಗೆ ಕೊರತೆಯನ್ನು ಕಾಣಬೇಕಾದದ್ದಿಲ್ಲ. ಅವನು ಎಷ್ಟೇ ಹೇಗೆ ಇರಲಿ, ಅವರನ್ನು ಸಮರ ಮುಖದಲ್ಲಿ ಧರೆಗೆ ಒರಗಿಸಿ ಶಾಕಿನಿ ಡಾಕಿನಿ ಬಳಗಕ್ಕೆ ಔತಣವನ್ನು ಮಾಡಿಸ್ತೇನೆ, ಹರಸಿ ಕಳುಹಿಸಿಕೊಡು.
1: ಲಕ್ಷ್ಮಣ, ವಿಭೀಷಣದ ಮಾತನ್ನು ಕೇಳಿದಾನು ಅರೆಗಳಿಗೆ ವಿಚಲಿತನಾದುದು ಹೌದು. ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳಿದಾಗ ಈಗ ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ನಮ್ಮ ದೇವನಾದಂತಹ ರಂಗನಾಥ ಸ್ವಾಮಿ ನಿನ್ನನ್ನು ಅನುಗ್ರಹಿಸಲಿ, ಹೋಗು ಯುದ್ಧ ಮಾಡಿ ಬಾ.
0: ಹೋಗಿ ಬರ್ತೇನೆ.

ಬಲು ಭಟನೆಂಬುದನ್ನು ಅರಿತೆ ಬಿದ್ದು ವಿಲವಿನನೆ ಒದ್ದಾಡುತ್ತಿರುವಂತಹ ಕಪಿ ಸಂಕುಲಕ್ಕೆ ಭರವಸೆಯನ್ನು ಹೇಳಿ ಅವರಲ್ಲಿ ಧೈರ್ಯವನ್ನು ತುಂಬಿ ಅವರಲ್ಲಿ ಸ್ಥೈರ್ಯವನ್ನು ನಿರ್ಮಾಣ ಮಾಡಿ ಬರುತ್ತಿರುವಂತಹ ನಿನ್ನಲ್ಲಿ ಭಟೋತ್ತಂಸಕತೆ ಇದೆ, ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಲೆಕ್ಕಕ್ಕೆ 77 ಕೋಟಿ ಕಪಿ ನಾಯಕರು, 18 ಪದ್ಮ ವಾನರ ವ್ಯೂಹ ಲಂಕೆಯನ್ನು ಏಕಕಾಲಕ್ಕೆ ಪ್ರವೇಶ ಮಾಡಿದೆ, ಹೀಗೂ ಗೊತ್ತಿದೆ. ನಮ್ಮಿಂದ ಕಳುಹಿಸಲ್ಪಟ್ಟಂತಹ ರಾಕ್ಷಸರೆಲ್ಲ ಬಿದ್ದಿದ್ದಾರೆ, ಅಳಿದು ಹೋಗಿದ್ದಾರೆ. ಕೇವಲ ಮಂಗಗಳಿಂದ ಹೆಸರಿಸುವುದಕ್ಕೆ ಹನುಮಂತನೋ ಅಂಗದನೋ ಅಥವಾ ಸುಷೇಣನೋ ಅಥವಾ ಸುಗ್ರೀವನೋ ದಧಿಮುಖನೋ ಬಲಿಮುಖನೋ, ಇವರಲ್ಲೂ ವಿಳಾಸವುಳ್ಳವರು, ವಿಳಾಸ ಇಲ್ಲದೇ ಇದ್ದವರು ಅಸಂಖ್ಯರು. ಅವರ ಕುರಿತಾಗಿ ಅಲ್ಲ, ಮನುಷ್ಯರು ಇರುವರು ನಿಮ್ಮಲ್ಲಿ. ಒಬ್ಬ ಕೋದಂಡ ದೀಕ್ಷಾ ಗುರುವಾದಂತಹ ರಾಮ ಮತ್ತೊಬ್ಬ ಅವನ ಬಿಲ್ಲನ್ನು ತನ್ನ ಹೆಗಲಿನಲ್ಲಿಟ್ಟುಕೊಂಡು ಎರಡೂ ಬಿಲ್ಲನ್ನು ಧರಿಸಿದಂತಹ ತಮ್ಮ ಲಕ್ಷ್ಮಣ ಅಂಕ. ಈಗ ಕೇಳುತ್ತೇನೆ, ನೀನು ರಾಮನೋ ಅಲ್ಲ ಲಕ್ಷ್ಮಣನೋ?

0: ನಿನ್ನ ಮಾತನ್ನು ಕೇಳಿದ್ರೆ ನಗು ಬರ್ತದೆ.
1: ಯಾಕೆ?
0: ವೈದಿಕನಿಗೆ ವೇದವನ್ನು ಉಚ್ಚರಿಸುವುದೇ ಹೇಗೆ ಧರ್ಮವು, ಉತ್ತಮನಾದಂತಹ ಗಾಯಕನಿಗೆ ಸ್ವರಾಲಾಪಗಳಿಂದ ಗಾಯನವನ್ನು ಹಾಡುವುದು ಹೇಗೆ, ದುಭಟನಾದಂತಹ ಯಾವನಿದ್ದಾನೋ ಅವನು ಸಂಗ್ರಾಮವನ್ನು ಮಾಡಬೇಕಾದದ್ದು ಆದ್ಯ ಕರ್ತವ್ಯ. ನೀನು ಕೇಳಿದೆಯಲ್ಲ ಆ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವುದೋ ಬಿಡುವುದೋ ಅದು ಈ ಹೊತ್ತು ನನಗೆ ಬಿಟ್ಟದ್ದು. ನಿನ್ನ ಮನಸ್ಸಿಗೆ ಏನು ತೋರುತ್ತದೆಯೋ ಹಾಗೆಯೇ ನೀನು ಭಾವಿಸಿಕೋ. ಇದು ನನ್ನ ಉತ್ತರ.
1: ಉತ್ತಮ ಸಂಗೀತಗಾರನಾಗಿದ್ರು ಪ್ರತಿನಿತ್ಯ ಪ್ರಭಾತ ಕಾಲದಲ್ಲಿ ಸಾಪಾಸವನ್ನು ಅಭ್ಯಾಸ ಮಾಡಬೇಕೋ ಬೇಡ?
0: ಖಂಡಿತ ಮಾಡಬೇಕು,
1: ಅಲ್ಲದೆ ಇದ್ರೆ ಕಲ್ತದ್ದು ಮರೆತು ಹೋಗುತ್ತದೆ.
0: ಸತ್ಯ
1: ಸ್ವರದ ಶ್ರೀಮಂತಿಗೆ ಉಳಿಯುವುದಿಲ್ಲ. ಯೋಧನ್ಯಾಯೇಣ ಕೇಳಿದ್ದು ನಾನು. ನೀನು ಹೇಳುತ್ತಿ ಅರ್ಚಕಸ್ಯ ಪ್ರಭಾವೇನ ಶಿರೋಭವತಿ ಶಂಕರ. ನೀನು ಮನಸ್ಸಿನಲ್ಲಿ ಏನು ಅಂತ ಯೋಚನೆ ಮಾಡು.
0: ಹೌದು,
1: ರಾಮನು ಆಗುತ್ತೇನೆ ಲಕ್ಷ್ಮಣನು ಆಗುತ್ತೇನೆ, ರಾಮನು ಲಕ್ಷ್ಮಣನಾದಾನು, ಲಕ್ಷ್ಮಣನು ರಾಮನಾದಾನು, ಇದು ನನ್ನ ಮನಸ್ಸಿನಲ್ಲಿ. ರಣಕ್ಕೆ ಅಧಾವನಾದರೇನು, ಅದರ ಎಣಿಕೆ ಇಲ್ಲ ಯಮಗೆ. ಯಾಕೆ ಎಣಿಕೆ ಇಲ್ಲ ಅಂತ ಹೇಳಿದಿ? ನಾವು ಲೆಕ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿದವರಲ್ಲ, ಸ್ವಲ್ಪ ಕಲ್ತದ್ದಿದ್ರೆ ಮನಃಶಾಸ್ತ್ರವನ್ನು ನಮ್ಮ ತಂದೆಯವರ ಕೈಯಲ್ಲಿ. ಹಾಗಾದ್ದರಿಂದ ರಾಮನಾದರೇನು ಲಕ್ಷ್ಮಣನಾದರೇನು, ಇವರಲ್ಲಿ ಕಾಳಗ ಇದೆ. ರಾಮನಾದ್ರೆ ಆಧ್ಯಾತ್ಮಿಕವಾದಂತಹ ಯುದ್ಧ, ಲಕ್ಷ್ಮಣನಾದ್ರೆ ಭೌತಿಕವಾದಂತಹ ಯುದ್ಧ. ಎರಡಕ್ಕೂ ಸಿದ್ಧನಾಗಿದ್ದೇನೆ. ಸಾಧ್ಯ ಉಂಟಾ?
0: ಖಂಡಿತ ಸಾಧ್ಯ ಇದೆ.
2: ಓಹೋ, ಜಗದ
1: ನೀವು ಜಗದ ಅಧಿದೈವವೆಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ.

0: ಹುಲ್ಲು ತಿನ್ನಲಾರದು, ಹಸು ಮಾಂಸವನ್ನು ಮೆಲ್ಲಲಾರದು. ನಮ್ಮ ಸ್ವಭಾವ ಹೀಗೆ ಯುದ್ಧ ಕ್ಷೇತ್ರದಲ್ಲಿ. ಅಯ್ಯ,
1: ಏನು
0: ಈಗ ಜಗದ ಅಧಿದೈವ ನೀವು ಅಂತ ಹೇಳಿದೆ ನಾನು, ಈಗ ಹೇಳುತ್ತೇನೆ. ಅಯ್ಯ,
1: ಏನು
0: ಈ ಯುದ್ಧ ಮುಖದಲ್ಲಿ ನಿನ್ನನ್ನು ಅರ್ಚಿಸಬೇಕು, ಆರಾಧಿಸಬೇಕು, ಕೃತಾರ್ಥನಾಗಬೇಕು ಅಂತ ನನಗಿದೆ. ಹಾಗೆ ಅಂತ ಯುದ್ಧ ಮುಖದಲ್ಲಿ ಹೇಗೆ ಪೂಜೆ ಮಾಡೋಣ? ಸರಳವಾದಂತಹ ಪೂಜೆ ಅದು, ಸರಳಿನಿಂದ ಪೂಜೆ ಅದು. ಹೇಗೆ ಅಂತ ನೋಡು, ದೇವರ ಹಾಗೆ ಕೂತ್ಕೋ.
1: ಆಗಲಿ.

ಏನು ಶಿಲೆಯಲ್ಲಿ ಮೂರ್ತಿಯಲ್ಲಿ ಯಾವುದೋ ಒಂದು ಉಪಾದಿಯಲ್ಲಿ ಭಗವಂತನನ್ನು ಕಾಣಬೇಕು, ಇದು ಉಪಾಸನಾ ಮಾರ್ಗ. ಯೋಗಿಯಾದವನಿಗೆ ಕಣ್ಣು ಮುಚ್ಚಿ ಕೇವಲ ಭಗವಂತನನ್ನು ಅಂತರಿಕ್ಷದಲ್ಲೇ ಕಲ್ಪಿಸಬಹುದು. ನಾನು ಯೋಗಿಯಲ್ಲ, ತಪಸ್ವಿಯೂ ಅಲ್ಲ, ಉಪ್ಪು ಹುಳಿ ಖಾರ ಒಗರು ಇದನ್ನೆಲ್ಲ ಸ್ವೀಕರಿಸಿದ ನಮ್ಮ ದೇಹಕ್ಕೆ ಅದು ಸಾಧ್ಯವೂ ಅಲ್ಲ. ಹಾಗಾದ್ರೆ ಉಪಾಸನೆಗೆ ದಾರಿ ಯಾವುದು? ಕಣ್ಣ ಮುಂದೆ ಕಾಣುವಂತಹ ಶಾಲಗ್ರಾಮ ಇರಬಹುದು, ತಾನು ತಂದಿಟ್ಟಂತಹ ಮೂರ್ತಿ ಇರಬಹುದು, ಅಥವಾ ಸ್ವಸ್ತಿಕವೇ ಇರಬಹುದು, ಅಥವಾ ಅಕ್ಷತೆ ಇರಬಹುದು. ಆವಾಹಯಾಮಿ, ಭಗವಂತನನ್ನು ಆಹ್ವಾನಿಸುವುದು ಎಲ್ಲಿಂದ? ಅದು ಹೃತ್ ಕಮಲದಿಂದ. ಆತ್ಮವನ್ನೇ ಪರಮಾತ್ಮ ಅಂತ ಅಂಗೀಕರಿಸಿಕೊಂಡು ನಾವು ಹೃದಯದಿಂದ ಭಗವಂತನನ್ನು ಆವಾಹಿಸುತ್ತೇವೆ. ಎಲ್ಲಿ? ಮುಂದಿರುವಂತಹ ನಾವು ಕಲ್ಪಿಸಿದಂತಹ ವಸ್ತುವಿನಲ್ಲಿ. ಈಗ ಆ ಕಲ್ಪನೆಗೆ ತಂದು ನಿಲ್ಲಿಸಿದ್ದೇನೆ ನಿನ್ನನ್ನು. ಇದು ಸ್ವಾಗತ. ಪೃಷ್ಠಾಗ್ನಿಯನ್ನು ತಣಿಸುವುದಕ್ಕಾಗಿ ಆಸನ, ಪಾದಾಗ್ನಿಯನ್ನು ತಣಿಸುವುದಕ್ಕಾಗಿ ಪಾತ್ಯ, ಮುಖಾಗ್ನಿಯನ್ನು ತಣಿಸುವುದಕ್ಕೆ ಬೇಕಾಗಿ ಆಚಮನೀಯ, ಹಸ್ತಾಗ್ನಿಯನ್ನು ತಣಿಸುವುದಕ್ಕಾಗಿ ಆರ್ಗ್ಯ, ಉದರಾಗ್ನಿಯನ್ನು ತಣಿಸುವುದಕ್ಕೆ ಬೇಕಾಗಿ ಪೇಯ ಮಾತ್ರವಲ್ಲ ಬೆಚ್ಚನೆಯ

ಇಟ್ಟು ಅಭಿಷೇಕಕ್ಕೆ ಸ್ನಾನಕ್ಕೆ ಗಂಧ ಅಕ್ಷತೆ ವಸ್ತ್ರ ಉಪವೀತ ಇತ್ಯಾದಿ ಇತ್ಯಾದಿ ಅಷ್ಟು ಮಾತ್ರ ಸಾಲ ಸಾಲದು. ನೈವೇದ್ಯವನ್ನು ಸಮರ್ಪಿಸಿದ್ದೇನೆ. ಧೂಪ ದೀಪಂ ದರ್ಶಯಾಮಿ, ಕೆಲವರು ಹೇಳ್ತಾರೆ ದೀಪಂ ಸಮರ್ಪಯಾಮಿ ಅಂತ. ನೈವೇದ್ಯಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ, ಯಾಕೆ? ಅದು ಬೆಳಕು, ಅದರ ದರ್ಶನ, ನಮಗೆ ಬೆಳಕನ್ನು ಕೊಡಬೇಕು ಎನ್ನುವುದಕ್ಕಾಗಿ. ಹೀಗೆ 16 ವಿಧದ ಪೂಜೆ, ಷೋಡಶೋಪಚಾರ, 16 ಬಾಣವನ್ನು ದೊಣೆಯಿಂದ ಎಳೆದು ಸಿಂಗಿನಿಗೆ ಜೋಡಿಸಿ ಮೈಯನ್ನು ಗುರಿಯಾಗಿಸಿ ಪ್ರಯೋಗ ಮಾಡ್ತೇನೆ.

ಪ್ರಕಾಶವಾಯಿತು. ನಿನ್ನ ಭಕ್ತಿ ಏನುಂಟೋ ಆ ಭಕ್ತಿಯನ್ನು ಸರಳ ಪೂಜೆಯಿಂದ ಮಾಡಿದ್ದಿ, ಇದರಿಂದ ತೃಪ್ತನಾಗಿದ್ದೇನೆ. ಭಕ್ತಿ ಸಾ ಪರಮ ಪ್ರೇಮ ರೂಪ ಅಂತ ಜ್ಞಾನಿಗಳು ಹೇಳಿದ್ರು. ಭಕ್ತಿಗಿಂತ ಹಿರಿದಾದದ್ದು ಇನ್ನೊಂದಿಲ್ಲ. ಭಕ್ತನ ಭಕ್ತಿ ಖಂಡಿತವಾಗಿಯೂ ಈ ಭೂಮಿಯಲ್ಲಿ ಹಿರಿದಾದದ್ದು. ಅಯ್ಯ, ಅಸುರರಲ್ಲಿ ನಿನಗೆ ಎಣೆಗಾಣೆ ಖಂಡಿತವಾಗಿಯೂ ಸತ್ಯ. ಆದ್ದರಿಂದ ಹೇಳುತ್ತೇನೆ, ಭಕ್ತಿಯಿಂದ ಪೂಜೆ ಮಾಡಿದಂತಹ ನಿನಗೆ ಪ್ರಸಾದವನ್ನು ಕೊಡಬೇಕಾದದ್ದು ಆದ್ಯ ಕರ್ತವ್ಯ. ನಿನ್ನ ಸರಳನ್ನು ನಾನು ನನ್ನ ಶರೀರದಲ್ಲಿ ಮಾಲೆಯಾಕಾರದಂತೆ ಧರಿಸಿಕೊಂಡಿದ್ದೇನೆ. ಆ ಶರವನ್ನೇ ಅಸುರಾರಿಯ ಪಾದದಾಣೆಯಾಗಿ ನಿನಗೆ ಪ್ರಸಾದ ರೂಪವಾಗಿ ಒಂದು ಶರವನ್ನು

ನರರಲ್ಲ ಇವರು, ಅಮಾನುಷರಿವರು. ಅಮಾನುಷರೆಂದರೆ ರಾಕ್ಷಸೀಯವಲ್ಲ, ದೈವಿಕ ಅಲ್ಲದೆ ಇದ್ರೆ ಭಗವಂತ ಆವೇಶಾವತಾರಿಯಾಗಿ, ಭಗವಂತ ಅಂಶಾವತಾರಿಯಾಗಿ, ಭಗವಂತ ಪೂರ್ಣಾವತಾರಿಯಾಗಿ ಧರೆಗೆ ಇಳಿದು ಬರ್ತಾನೆ ಅಂತ ನಾನು ನಂಬಬಹುದಾದಂತಹ ಹಿರಿಯರು ನನಗೆ ಹೇಳಿದ್ದಾರೆ. ಇವನು ಲಕ್ಷ್ಮಣ ರೂಪದಲ್ಲಿರುವಂತಹ ರಾಮ, ಅಸುರಾರಿಯ ಪಾದದಾಣೆ. ಹಾಗಾದ್ರೆ ಅವನು ರಾಮರೂಪದಲ್ಲಿರುವಂತಹ ಲಕ್ಷ್ಮಣ, ಅವಿನಾದ್ವೈತ, ಇಲ್ಲಿ ಅವಿನಾಭಾವ. ಭಗವಂತನೇ ರಾಮರೂಪದಿಂದ, ರಾಮನಾಮದಿಂದ ಧರೆಗಿಳಿದು ಬಂದಿದ್ದಾನೆ. ಬಿದ್ದವರನ್ನೂ ಮೇಲೆತ್ತುವುದಕ್ಕಾಗಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ, ಎಲ್ಲರೂ ಕೈ ನೀಡಿ. ಹೌದು ಹೌದು, ಬಂದವರು ವಿಪಿನಾಚರರಲ್ಲ, ಮಂಗಗಳಲ್ಲ, ವಾನರರು, ವಿಶೇಷವಾದಂತಹ ಜ್ಞಾನವುಳ್ಳವರು. ಇವರೆಲ್ಲ ದೈವಾಂಶ ಸಂಭೂತರು ಅಂತ ನಾನು ಕೇಳಿದೆ. ಇದು ಹರಿಯ ಮಾಯಾವಿಲಾಸವಲ್ಲವೇ? ಇದು ನಮ್ಮನ್ನು ಸುತ್ತಿ ಸುಳಿದು ಸುತ್ತುತ್ತಿರುವ ಮಾಯ ಎಂದು ನಮ್ಮ ಜ್ಞಾನವನ್ನು ಮುಚ್ಚುತ್ತಿದೆ. ಅಜ್ಞಾನದ ಪರದೆಯನ್ನು ಬದಿಗೆ ಸರಿಸಬೇಕಾಗಿದೆ. ಪ್ರಸಾದ ರೂಪವಾಗಿ ಎಸೆಯಲ್ಪಟ್ಟ ಬಾಣ ಅಜ್ಞಾನದ ಪರದೆಯನ್ನು ಕಡಿದು ಚೆಲ್ಲಿತು. ಆಯಿತು ಆಯಿತು.

ಶಿವನೇ. ಪೂಜ್ಯ ತಂದೆಯವರ ಸಾಧನೆಯ ಸಿಂಹಾವಲೋಕವನ್ನು ಮಾಡಿದರೆ ಕಣ್ಣು ನೀರು ತುಂಬಿ ನಿಲ್ಲುತ್ತಾ ಇದೆ, ಕಣ್ಣಿನಲ್ಲಿ ಹನಿ ತೊಟ್ಟಿಕ್ಕುತ್ತಾ ಇದೆ. ಒಂದು ಕಾಲದಲ್ಲಿ ಮರದ ಕೊಂಬೆಗೆ ಸೀರೆಯನ್ನೇ ಸುತ್ತಿ ತೊಟ್ಟಿಲನ್ನಾಗಿಸಿದ ಕೈಕಸ ಮಾತೆಯ ತಾಯ್ತನ ಧನ್ಯವಾಯಿತು. ಅಳಿದು ಓಡುತ್ತಿರುವ ರಾಕ್ಷಸರನ್ನು ಏಕಭಾವದಲ್ಲಿ ಬಂಧಿಸಿ ಅವರಲ್ಲಿ ಭರವಸೆಯನ್ನು ಮೂಡಿಸಿ ಈ ಮರುಭೂಮಿಯನ್ನು ನಂದನವನ್ನಾಗಿಸಿದ, ಅಲ್ಲ ಸ್ವರ್ಣ ಸಂಖ್ಯೆಯನ್ನಾಗಿಸಿದ ತಂದೆಯವರ ಸಾಧನೆ ಏನು? ಅವರ ಸಾಧನೆಯ ಮುಂದೆ ಚಿನ್ನದ ತಟ್ಟೆಯಲ್ಲಿ ಹಾಲನ್ನವನ್ನು ಉಣ್ಣುತ್ತಿದ್ದೆವು, ಹಾಸು ಗಂಬಳಿಯಲ್ಲಿ ನಡೆದಾಡುತ್ತಿದ್ದೆವು. ಅನುಭವಿಸಿದ ಭಾಗ್ಯ ಎಷ್ಟು, ಅನುಭವಿಸಿದ ಯೋಗ ಏನು? ಈ ಕಾಲಕ್ಕೆ ತಂದೆಯವರಿಗೆ ಕೊನೆಯ ಕಾಲ ಬಂತು. ಅವರೇ ಕಟ್ಟಿದ ಲಂಕೆಯನ್ನು ಅವರ ಕೈಗಳೇ ಮುರಿದು ಕೆಡಹುತ್ತಿದೆ. ತಂದೆಯ ಆಯುಷ್ಯಕ್ಕೆ ಕೊನೆಯಾಯಿತು. ಶಿವನೇ ಮತ್ತೆ ಮತ್ತೆ ಮರಿಕೊಳಿಸುತ್ತಿದೆ. ಮತ್ತೊಮ್ಮೆ ಈ ಪ್ರಪಂಚದಲ್ಲಿ ಹುಟ್ಟುವುದಿದ್ರೆ ರಾವಣೇಶ್ವರನಿಗೆ ಮಗನಾಗಿ ಹುಟ್ಟಬೇಕು, ಧಾನ್ಯಮಾಲಿನಿ ದೇವಿಯ ಗರ್ಭದಲ್ಲಿ ಹುಟ್ಟಬೇಕು. ಅಲ್ಲ, ಮತ್ತೊಮ್ಮೆ ಹುಟ್ಟಕೂಡದು. ಶಾಶ್ವತವಾದಂತಹ ಕೈವಲ್ಯ ಪದವಿ, ಭಗವಂತನ ಪದವಿ ಅಲ್ಲಿ ವಿರಾಜನವಾಗಬೇಕು, ಸಾಲೋಕ್ಯ ಬೇಕು. ಆದರೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತಾದರೆ ಪಂಚಭೌತಿಕವಾದಂತಹ ಶರೀರ ಬೇಡವೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ ನಾರಾಯಣನ ನಾಮಸ್ಮರಣೆ ಮಾಡಬೇಕು ಅಂತಾದರೆ ಈ ಕಾಯ ಬೇಡವೆ. ಈ ಕಾಯ ಇಲ್ಲದೇ ಇದ್ರೆ, ನಾಲಿಗೆ ಬಿದ್ದು ಹೋದರೆ ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾನು ಹೀಗೆ ಹರಿಕಥೆಯನ್ನು ಮಾಡುತ್ತಾ

ಹೋದರೆ ಈ ಸಂಗ್ರಾಮದಲ್ಲಿ ನನಗೆ ಮೋಕ್ಷ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಭವ ಬಂಧನದಿಂದ ಬಿಡುಗಡೆ, ಹೆಂಡಿರೇತಕೆ ಮಕ್ಕಳೇತಕೆ ಬಂಡಿ ತುಂಬಿದ ಧನವಿದೇತಕೆ ಎಲ್ಲವೂ ಇಲ್ಲಿ ಇದ್ದಾಗ, ಇಲ್ಲಿಂದ ಹೋಗುವಾಗ ಯಾರೂ ಹೊತ್ತು ಹೋಗುವುದಿಲ್ಲ, ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹಾಗಾದರೆ ಯಾಕೆ ಮರಳುವುದಿಲ್ಲ? ಮರಳುವುದಿಲ್ಲ. ಜಂತೂನಾಂ ನರ ಜನ್ಮ ದುರ್ಲಭಂ, ದೇವ ದುರ್ಲಭವಾದಂತಹ ಮನುಷ್ಯ ಜನ್ಮದಿಂದ ಮುಕ್ತರಾಗುತ್ತಾ ಇದ್ದೇನೆ. ಇದು ಮೋಕ್ಷ, ಇದು ಬಿಡುಗಡೆ. ಹಾಗಾದ್ದರಿಂದ ಈ ಭೌತಿಕವಾದಂತಹ ದೇಹದ ಬಿಡುಗಡೆಗೆ ನಾನು ಪ್ರಾರ್ಥಿಸಿಕೊಳ್ಳಬೇಡವೇ ಲಕ್ಷ್ಮಣಾಂಕ ತಡೆ.

0: ನಾನು ಪ್ರಯೋಗಿಸಲ್ಪಟ್ಟ ಕಣೆಯನ್ನೇ ಪ್ರಸಾದ ರೂಪವಾಗಿ ಹಿಂದೆ ಕೊಟ್ಟಿದ್ದಿ ಎನ್ನುವುದರಿಂದ ನೀವು ಸ್ವಾರ್ಥಿಗಳಲ್ಲ, ನೀವು ವಿರಕ್ತಿಗಳು ಅಂತ ನನಗೆ ಅರ್ಥವಾಯಿತು.
1: ತಿಳಿದುಕೊಂಡೆಯಲ್ಲ.
0: ಹಾಗಾದ್ದರಿಂದಲೇ ರಾಮನಾಮದ ಮಹಿಮೆ ಏನು ಅಂತ ನನಗೆ ಅರ್ಥವಾಗಿದೆ. ರಾಕಾರ ಉಚ್ಚಾರದಿಂದ ಒಳಗಿದ್ದಂತಹ ಪಾಪ ಹೊರಗೆ ಹೋಗುತ್ತದೆ, ಮಾಕಾರ ಉಚ್ಚಾರದಿಂದ ಹೊರಗಿನ ಪಾಪ ಮತ್ತೆ ಒಳಗೆ ಬರುವುದಿಲ್ಲ. ಒಳಗಿನ ಪುಣ್ಯ ಹೊರಗೆ ಸೋರೆಕಾಯಿ, ಹೊರಗಿನ ಪಾಪ ಒಳಗೆ ನುಗ್ಗೆಕಾಯಿ. ಹೌದು ತಾನೆ? ಈಗ ಭವ ಬಂಧನದಿಂದ ಪೂರ್ಣ ಬಿಡುಗಡೆಗೆ ಸಿದ್ಧವಾಗಿದೆ ಮನಸ್ಸು. ಅದಕ್ಕಾಗಿ ಹೇಳ್ತೇನೆ,
1: ಏನು
0: ಎಲ್ಲ ಅಸ್ತ್ರಗಳಿಗೆ ಪರಮಾಸ್ತ್ರ ಯಾವುದು? ಅದು ಸೃಷ್ಟಿಕರ್ತನ ಮಾರಕ ಶಕ್ತಿ ಎನಿಸಿದ ಮೂಲ ಶಕ್ತಿ, ಅದು ಬ್ರಹ್ಮಾಸ್ತ್ರ. ಹೌದು ತಾನೆ? ಅದನ್ನು ಅನುಸಂಧಾನ ಮಾಡಬೇಕು, ಬಿಡಬೇಕು ಅಂತಾದ್ರೆ ಆ ವರ್ಚಸ್ಸು ಬೇಕು, ಅದು ನಿನ್ನಲ್ಲಿದೆ. ಈಗ ಸನ್ನಿಧಾನದಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ, ನನಗೆ ಬಿಡುಗಡೆಗೆ ಬೇಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು.

0: ಅಣ್ಣನನ್ನು ಮನಸಾರೆ ಸ್ಮರಿಸಿಕೊಂಡಿದ್ದೇನೆ ಹಾಗೂ ವಿದ್ಯೋಪದೇಶವನ್ನು ಮಾಡಿದಂತಹ ಗುರುಗಳಾದಂತಹ ವಸಿಷ್ಠ ವಿಶ್ವಾಮಿತ್ರನನ್ನು ಮನದಲ್ಲಿ ನೆನೆದಿದ್ದೇನೆ. ಅತಿಗಾಯನಿಗೆ ಬೇಕಾಗಿರುವಂತಹ ಮೋಕ್ಷ ಪದವಿ. ಆದ್ದರಿಂದಲೇ ಬ್ರಹ್ಮಾಸ್ತ್ರವನ್ನು ಸ್ಮರಿಸಿದ್ದೇನೆ, ಎದೆಗೆ ಗುರಿಯಿಟ್ಟು ಪ್ರಯೋಗ ಮಾಡ್ತೇನೆ. ಜಯ ಜಯ ಎನ್ನುತ್ತ ಅವನ ಶಿರ ಭೂತಲವನ್ನು ಸ್ಪರ್ಶಿಸಿತು. ನನ್ನಣ್ಣನ ಮಾತೇನುಂಟು, ಅದು ಇವನಿಗೂ ಸಿದ್ಧಿಸಿದೆ. ತಂದೆಯ ಮಾತಿಗಾಗಿ ಇವನು ಸಂಗ್ರಾಮಕ್ಕೆ ಬಂದನೇ ಹೊರತು ಅಸುರರಲ್ಲಿರುವಂತಹ ಆ ವಿರೋಧ ಭಾವ ಇವನ ಮನದಲ್ಲಿಲ್ಲ. ಸಾತ್ವಿಕ ಭಕ್ತಿ ಇವನಲ್ಲಿ ಮನೆ ಮಾಡಿತ್ತು. ಆದ್ದರಿಂದಲೇ ಐಹಿಕ ಸುಖದಿಂದ ವಿರಕ್ತನಾದಂತಹ ಇವನು ಪಾರಲೌಕಿಕವಾದಂತಹ ಸುಖವನ್ನೇ ಆಶಿಸಿದ್ದ. ಆದ್ದರಿಂದ ಅದು ಅವನಿಗೆ ಸಿದ್ಧಿಸಿತು. ಈ ವಿಷಯವನ್ನು ಅಣ್ಣನಲ್ಲಿ ಹೇಳಬೇಕು. ಬಿಡದಿಯನ್ನು ಸೇರಿಕೊಳ್ತೇನೆ.
1: ಪರ

ಇದುವರೆಗೂ ಯಕ್ಷಗಾನ ತಾಳಮದ್ದಲೆ ಪ್ರಸಾರವಾಯಿತು. ಪ್ರಸಂಗ ಮೋಕ್ಷ ಸಂಗ್ರಾಮ. ಪ್ರಸ್ತುತಪಡಿಸಿದವರು ಬಿ ಭುಜಬಲಿ ಮತ್ತು ಸಂಗಡಿಗರು. ಕೇಳುಗರೇ, ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 10/8/2024 ಮೈಸೂರಿನ ಸಮೀರ್ ಅಹಮದ್ ಎಂಬ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: 26 ವರ್ಷ 5.5 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಉರ್ದು, ಕನ್ನಡ ಹಾಗೂ ಹಿಂದಿ ಭಾಷೆ ಬಲ್ಲವರಾಗಿರುತ್ತಾರೆ. ಇವರು ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಬೂದಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 0821241309. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:45:21. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಹುಚ್ಚ ಚಿತ್ರದ ಗೀತೆ. ಕೆ ಕಲ್ಯಾಣ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಹಾಡಿದ್ದಾರೆ ಸೋನು ನಿಗಮ್.

0: ಆತ್ಮೀಯ ಕೇಳುಗರೆ, ಇಂದು
1: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಇನ್ನು ಮುಂದೆ ಪರಮಾತ್ಮ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದ್ದಾರೆ ಸೋನು ನಿಗಮ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ನನ್ಗೆ ಆ ಫ್ಲಾಗ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು, ಒಂಥರ ಪ್ರೌಡ್ನೆಸ್. ಹೋಗಿ ಫಿನಿಶ್ ಮಾಡಿ ಟೈಮ್ ನೋಡಿದಾಗ 1:53 ಅಲ್ಲಿ ಫಿನಿಶ್ ಮಾಡಿದ್ದೆ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ. ಕವಿರಾಜ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಇದುವರೆಗೂ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 5:01.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
7: ವಚನ ಬಾನುಲಿ.

ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

ಕೆಲವರೇ ನೀವು ಟ್ಯೂನ್ ಇನ್ ಮಾಡಿದಿರಾ ಎಫ್ಎಂ 100.6 ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ ಎಂಎಸ್. ವೇಳೆ ಸರಿಯಾಗಿ 5:05.

ಇದೀಗ ಪ್ರಸಾರ ಆಗ್ತಾ ಇದೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ನಿಲಯದಿಂದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಬಹುದು. ನಿಮ್ಮ ಮೆಚ್ಚಿನ ಚಿತ್ರಗೀತೆ ಯಾವುದು ಅಂತ ತಿಳಿಸಲಿಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ, 9480885523. ಮತ್ತೊಮ್ಮೆ 9480885523. ಕಾರ್ಯಕ್ರಮದ ಮೊದಲಿಗೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಹಾಡಿರುವ ಅಜಯ್ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಮಣಿ ಶರ್ಮಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಕೇಳುಗರಿಗೆಲ್ಲ ಮತ್ತೊಮ್ಮೆ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, 5:05 ನಂತರ ಬಂದ ಸಂದೇಶಗಳಿಗೆ ಆದ್ಯತೆಯನ್ನು ನೀಡಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ನೋಡೋಣ ಮೊದಲ ಸಂದೇಶ, ಯಾರು ಯಾವ ಗೀತೆಯನ್ನು ಮೆಚ್ಚಿ ಕಳಿಸಿದ್ದಾರೆ ಅಂತ. ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ ಮಯೂರ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಹಾಡಿಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ನಂಜುಂಡಸ್ವಾಮಿ ಎಸ್ ಎಂಬ 23 ವರ್ಷದ ವ್ಯಕ್ತಿ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ. ಎತ್ತರ 5.6 ಅಡಿ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆಕೂದಲು, ಕುರುಚಲುಗಡ್ಡ. ಕಾಣೆಯಾಗಿದ್ದಾಗ ಬಿಳಿ ಕೆಂಪು ಗೆರೆಯುಳ್ಳ ತುಂಬು ತೋಳಿನ ಶರ್ಟ್ ಹಾಗೂ ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಭಾಷೆಯನ್ನು ಇವರು ಬಲ್ಲವರಾಗಿರುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿಯ ಕುರಿತು ಮಾಹಿತಿ ದೊರೆತಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821-241-2319, ಮತ್ತೊಮ್ಮೆ 0821-241-8319 ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800

ಗೀತೆಯನ್ನು ನೀವೀಗ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ಶಂಕರ್ ಗಣೇಶ್. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಸುರೇಶ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೇಳುಗರೆ ಗಮನಿಸಿ, June 8 ಸೋಮವಾರ ಅಂದರೆ ನಾಳೆ ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆಗಳು, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು KVC ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಡಾಕ್ಟರ್ ರಾಜೇಶ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಕಳಿಸಿದ್ದಾರೆ ನಂಜನಗೂಡಿನಿಂದ ಮಹೇಶ್ ನಾಯಕ್. ಇವರಿಗಾಗಿ ಇವರ ಮೆಚ್ಚಿನ ಚಿತ್ರಗೀತೆ ಮೂಡಿ ಬರ್ತಾ ಇದೆ ಒಂದಾನೊಂದು ಕಾಲದಲ್ಲಿ ಚಿತ್ರದಿಂದ. ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಈ ಗೀತೆಯನ್ನು ಕೇಳೋಣ. ಸಂಗಡಿಗರು ಹಾಡಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಭಾಸ್ಕರ್ ಚಂದಾವರ್ಕರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಲವರೇ ಇದೊಂದು ಪ್ರಕಟಣೆ ಇದೆ ಗಮನಿಸಿ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಪ್ರಕಟಣೆ. ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವತಿಯಿಂದ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ ವೆಲ್ಡರ್ ವೃತ್ತಿಗೆ ಮಾತ್ರ 8ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ತರಬೇತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ತಿಂಗಳ 31ನೇ ತಾರೀಕು. ಅರ್ಜಿಯೊಂದಿಗೆ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿಯ ಜೆರಾಕ್ಸ್, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಇತ್ತೀಚಿನ ಭಾವಚಿತ್ರ ಹಾಗೂ ಎಲ್ಲ ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ಲಗತ್ತಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಆರ್ ಮೊಹಲ್ಲಾದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ದೂರವಾಣಿ ಸಂಖ್ಯೆ 0821-249-8456. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-249-8456. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಚೌಕಾ ಚಿತ್ರದಿಂದ. ಈ ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ, ಗೀತೆಯ ಗಾಯಕರು ಅನುರಾಧ ಭಟ್. ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಕಲ್ಯಾಣಗಿರಿಯ ಸಾನಿಯಾ ಅಂಜುಮ್ ಹಾಗೂ ಗುಂಡ್ಲುಪೇಟೆಯ ಟೈಲರ್ ಸತೀಶ್ ಹಾಗೂ ಕುಟುಂಬದವರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಂಡ್ಯದಿಂದ ಶೇಷಗಿರಿ, ಜಯರತ್ನಮ್ಮ, ಮಂಜುಳಾ, ಸುಮತಿ, ಹೇಮಾವತಿ, ಅನಿತಾ ಹಾಗೂ ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ ಹೃದಯ ಗೀತೆ ಚಿತ್ರದಿಂದ. ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿ, ಸಂಗೀತ ಸಂಯೋಜನೆ ರಾಜನ್ ಹಾಗೂ ನಾಗೇಂದ್ರ, ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ ಕೇಳಿ ನಾರದ ವಿಜಯ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಅಶ್ವಥ್ ವೈದಿ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನಿಂದ ಸಂಜಯ್, ಸ್ವಾತಿ, ಭರತ್ ಹಾಗೂ ಸ್ನೇಹಿತರು.

ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಶರತ್ ಎಂಎಂ ಎಂಬ 19 ವರ್ಷದ ಯುವಕ ಮೈಸೂರಿನ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 2025 ಇಸವಿಯ ಜುಲೈ ತಿಂಗಳಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಈ ರೀತಿ ಇದೆ: ಎತ್ತರ 5 ಅಡಿ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಕಪ್ಪು ತಲೆಗೂದಲು, ಕಾಣೆಯಾಗಿದ್ದಾಗ ತೆಳು ನೀಲಿ ಬಣ್ಣದ ಟೀಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಎಡಗೈನಲ್ಲಿ ಅಮ್ಮ ಎಂಬ ಹಚ್ಚೆ ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ವಿವಿಪುರಂ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0 8 2 1 2 4 1 8 3 1 4 ಇಲ್ಲಿಗೆ ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821 241 8314. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಈಗ ಇಂದಿನ ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಆಲಿಸುವ ಸಮಯ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇರುವ ಸಿಬಿಐ ಶಂಕರ್ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಕೇರಳದ ಕಾಸರಗೋಡಿನಿಂದ ರಾಜಾರಾಮ್, ವಸುಧಾ, ಮಂಜೇಶ್ವರ ಹಾಗೂ ಕುಟುಂಬದವರು.

ಕೇಳುಗರೇ, ಇದುವರೆಗೂ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶ ರವಾನಿಸಿ ಭಾಗವಹಿಸಿದ, ಹಾಗೆಯೇ FM 100.6 ಟ್ಯೂನ್ ಇನ್ ಮಾಡಿ ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯ ಧನ್ಯವಾದಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 5:55:30.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
7: ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅಯನೂ ಬೇಕು, ವಿಟಮಿನ್ B12 ಬೇಕು, ಫೋಲಿಕ್ ಆಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
6: ಮರೆಯದೆ ಕೇಳಿ, ಇದೇ ಸೋಮವಾರ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
8: ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
9: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
8: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ 6:10
10: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
9: ಹಾಡುವೆ.
8: ಕೇಳಲು ಮರೆಯದಿರಿ ಸಿನಿಮಾ ಯಾನ.
9: ಏನೋ ತೊತ್ತಿನ ಮಗನೇ,
11: ಏನೇ ಕತ್ತೆಯ ಮಗಳೇ,
8: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ ಆಗ್ತಾ ಇದೆ. ಇದೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:10 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಹಿಂದುಳಿದವರಿಗೆ ಆದ್ಯತೆ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 8:35 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಮಂದಾ ಸುಧಾರಾಣಿ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಭಾರತಿ ವಸ್ತ್ರ ಅವರಿಂದ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೊಡಗುಂಟಿ ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ನಡೆಸಿಕೊಡುತ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ವಿಜಯಲಕ್ಷ್ಮಿ ಎಸ್ ಪಾಟೀಲ್. ಮರುಪ್ರಸಾರ ಸಂಜೆ 4:45. 7:30 ಕೇಳಿ ಸೇವಾ ವಾಹಿನಿ. 7:45, 8:45, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:05 ದೆಹಲಿ ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿಗೆ 90 ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಾಯದೊಂದಿಗೆ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರದಲ್ಲಿ ಕೇಳಿ ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೀಣಾವಾದನ, ಅರ್ಜುನ್ ಕುಮಾರ್ ಅವರ ಮೃದಂಗ, ಜಿ ಗುರುಪ್ರಸನ್ನ ಅವರಿಂದ ಕಂಜಿರ. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನ. 10:35 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸ್ವಪ್ನ ಕಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ ವಿ ಸಮೀಕ್ಷಾ ಅವರಿಂದ. 12:45 ನಮ್ಮ ಆರೋಗ್ಯ, ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆ ಕುರಿತು ಲಕ್ಷಣಗಳು, ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 11:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು, ಸುಷ್ಮಿತಾ ಎಲ್ಎನ್ ಅವರಿಂದ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ.
ವಿಶ್ವ ರಕ್ತದಾನ ದಿನಗಳ ಅಂಗವಾಗಿ ಮಹಿಳೆಯರಲ್ಲಿ ರಕ್ತಹೀನತೆ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು

0: ಸಮಯ ಸರಿಯಾಗಿ 6:10.
1: ಆಕಾಶವಾಣಿ ಮೈಸೂರು.
0: ಸಿನಿಮಾಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
2: ಸೀತಾರಾಮ ಕಾರಂತರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಚಂದ್ರಮುಖಿ ಪ್ರಾಣಸಖಿ ಮೂರನೆಯ ಅತ್ಯುತ್ತಮ ಚಿತ್ರವೆಂದು ರಾಜ್ಯ ಪ್ರಶಸ್ತಿ ಗಳಿಸಿತು. ಈ ಸಿನಿಮಾದ ಹಾಡುಗಳನ್ನು ಬರೆದು ಸಂಗೀತ ನೀಡಿದ ಕೆ ಕಲ್ಯಾಣ್ ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಸಹನಾ ಹೆಸರಾಂತ ಗಾಯಕಿ, ಅವಳ ತಂಗಿ ಭಾವನಾ ಹುಡುಗಾಟದ ಹುಡುಗಿ, ಮದುವೆಯೊಂದಕ್ಕೆ ಕುಂದಾಪುರಕ್ಕೆ ಬಂದ ವಾಸ್ತುಶಿಲ್ಪಿ ಸುಶೀಲ್ ಹಾಡುಗಾರ್ತಿ ಸಹನಾಳನ್ನ ಇಷ್ಟಪಡುತ್ತಾನೆ. ಆದರೆ ಭಾವನಾಳ ತುಂಟತನದ ದೆಸೆಯಿಂದ ಇಬ್ಬರ ನಡುವೆ ಜಟಾಪಟಿ ನಡೆದು ಧಾರೆಯ ಹೊತ್ತಿನಲ್ಲೇ ಭಾವನಾ ಕೋಣೆಯೊಂದರಲ್ಲಿ ಬಂದಿಯಾಗಿ ಕೂರಬೇಕಾಗುತ್ತದೆ. ಬೆಂಗಳೂರಿಗೆ ಮರಳಿದ ಸುಶೀಲ್ ಟಿವಿಯಲ್ಲಿ ಸಹನಾಳ ಹಾಡನ್ನ ನೋಡಿ ಆಕೆಯಲ್ಲಿ ಆಸಕ್ತಿ ತೋರಿದಾಗ ಅವಳಿಗೆ ಪತ್ರ ಬರಿ ಎಂದು ಸಲಹೆ ನೀಡುತ್ತಾನೆ ಸೋದರ ಮಾವ ಗೋವಿಂದ್. ಸುಶೀಲ್ನ ಪತ್ರ ಕಂಡು ಅದನ್ನು ಹರಿದು ಹಾಕುತ್ತಾಳೆ ಸಹನ. ಆದರೆ ಆ ಪತ್ರವನ್ನು ಜೋಪಾನ ಮಾಡಿದ ಭಾವನ ನನಗೆ ಅವಮಾನ ಮಾಡಿದ ಸುಶೀಲ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಆತನನ್ನು ಆಟ ಆಡಿಸಲು ಸಹನಾಳೆಯೇ ಬರದಂತೆ ಅವನ ಪತ್ರಕ್ಕೆ ಉತ್ತರ ಬರೆದು ದೂರವಾಣಿ ಸಂಖ್ಯೆಯನ್ನೂ ನೀಡುತ್ತಾಳೆ. ಪತ್ರಗಳ ಮೂಲಕ ಸುಶೀಲ್ ಹಾಗೂ ಭಾವನಾ ಮಾತನಾಡಲು, ಭಾವನೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದರೆ ಹುಡುಗಾಟಕ್ಕೆ ಸುಶೀಲ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಪತ್ರ ಬರೆಯುತ್ತಿದ್ದ ಭಾವನಾ ಒಂದು ಹಂತದಲ್ಲಿ ತನಗೇ ಅರಿವಿಲ್ಲದೆ ಸುಶೀಲ್ನ ನಿಷ್ಕಲ್ಮಶ ಪ್ರೀತಿಗೆ ಸೋತು ಆತನನ್ನು ಪ್ರೀತಿಸಲಾರಂಭಿಸುತ್ತಾಳೆ. ಇದರಿಂದ ತನ್ನ ಅಕ್ಕ ಸಹನಾಳಿಗೆ ಮೋಸ ಮಾಡುತ್ತಿರುವೆ ಎಂಬ ಪಾಪ ಪ್ರಜ್ಞೆ ಕಾಡಿದಾಗ,
3: ನಿನ್ ಪ್ರೀತಿನ ಮುಂದುವರಿಸು, ಸಮಯ ಬಂದ್ರೆ ಅಕ್ಕನ ಹೆಸರು ಪ್ರೀತಿಸಿದ ನಾನೇ ಅಂತ ಒಪ್ಕೋ
2: ಎಂದು ಸಲಹೆ ನೀಡುತ್ತಾಳೆ ಗೆಳತಿ. ಆಗ ಬದುಕು ಬೇರೆಯ ದಿಕ್ಕು ಹಿಡಿಯಲೂಬಹುದು ಎಂಬ ಅರ್ಥದ ಪತ್ರ ಬರೆಯುತ್ತಾಳೆ ಭಾವನ. ಅದನ್ನು ಕಂಡು ವಿಚಲಿತನಾದ ಸುಶೀಲ್ ಅವರ ಮನೆಗೆ ಫೋನ್ ಮಾಡಿದಾಗ,
3: ಯಾರೇ ನೀವು, ಇಡ್ರಿ ಫೋನ್ನ
2: ಎಂದು ಬಿಡುತ್ತಾಳೆ ಫೋನ್ ಎತ್ತಿಕೊಂಡ ಸಹನ. ಪ್ರೇಮದಲ್ಲಿ ಅಪಸ್ವರ ಮೂಡಿತೇ ಎಂದು ತಾನು ಸಹನ ಎಂದು ನಂಬಿದಾಕೆಯನ್ನ ನೋಡಲು ಅವರ ಊರವರೆಗೆ ಸುಶೀಲ್ ಬಂದರೂ ಕೂಡ ಮನೆಗೆ ಬಂದ ಅವನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವಷ್ಟು ಧೈರ್ಯವಾಗಲಿ ಅವಕಾಶವಾಗಲಿ ಭಾವನಾಳಿಗೆ ದೊರಕುವುದಿಲ್ಲ. ಬೆಂಗಳೂರಲ್ಲಿ ಸಹನಾಳ ಸಂಗೀತ ಕಾರ್ಯಕ್ರಮಕ್ಕೆ ಸುಶೀಲ್ ಹೋಗಲು ನಿರ್ಧರಿಸಿದಾಗ ಬೇಡ ಎಂದು ಭಾವನಾ ಬರೆದ ಪತ್ರ ಅವನಿಗೆ ತಲುಪುವುದೇ ಇಲ್ಲ. ಕಾರ್ಯಕ್ರಮದಲ್ಲಿ ಎಂದು ಸಹನ ಹಾಡುವುದನ್ನು ಕೇಳಿ ಸುಶೀಲ್ ಕನಸು ಕಂಡರೂ ಕೂಡ ನಂತರ ಗೆಳತಿ ಎಂಬ ಸಲಿಗೆಯಿಂದ ಆಕೆಯನ್ನು ಮಾತನಾಡಿಸಿದಾಗ,
3: ಯಾರೇ ನೀವು, ನಿಮಗೇನು ಬುದ್ಧಿ ಇಲ್ವಾ
2: ಎಂದು ಕಟುವಾಗಿ ಮಾತನಾಡಿಬಿಡುತ್ತಾಳೆ ಸಹನ. ಆಗ ಆಘಾತಕ್ಕೆ ಒಳಗಾಗುವ ಸುಶೀಲ್ ಸಹನಾಳ ಕೆನ್ನೆಗೆ ಹೊಡೆದು ಅವಳ ಕೊರಳಲ್ಲಿದ್ದ ತಾನು ಭಾವನಾಳಿಗೆ ಕೊಟ್ಟಿದ್ದ ಡಾಲರ್ ಸರವನ್ನ ಕಿತ್ತು ತೋರಿಸಿ ಎಂದು ದುಃಖ ಮತ್ತು ಆವೇಶದಲ್ಲಿ ನಡೆದು ಬಿಡುತ್ತಾನೆ. ಕಡೆಗೂ ಭಾವನಾ ಬರೆದ ಪತ್ರ ಸುಶೀಲ್ಗೆ ತಲುಪಿ ವಿಷಯವೇನೆಂದು ಅರಿವಾಗುತ್ತದೆ. ಸಿಟ್ಟಿನಲ್ಲಿ ಕುದಿಯುತ್ತಾ ಮನೆಗೆ ಬಂದ ಸಹನ ಭಾವನಾಳ ಮೇಲೆ ಕೈ ಎತ್ತಿ, ನಿನ್ನಿಂದ
3: ನನ್ನ ಹೆಸರು, ಮಾನ, ಮರ್ಯಾದೆ ಎಲ್ಲ ಹಾದಿ ಬೀದಿಯಲ್ಲಿ ಹರಿದೋಗಿತ್ತು
2: ಎನ್ನುತ್ತಾಳೆ. ಸುಶೀಲ್ನ ಒಳ್ಳೆಯತನ ಕಂಡು ಆತನನ್ನ ಪ್ರೀತಿಸಿದೆ,
3: ಅಕ್ಕಂಗ್ ಗೊತ್ತಿಲ್ಲದೆ ಅಕ್ಕನ್ ಪ್ರೀತಿಸ್ತ, ಅಕ್ಕ ನನ್ನನ್ನು ಸ್ವೀಕರಿಸಲ್ಲ, ನೀನ್ ಇಲ್ದಿರೋ ಅವನ್ ಬದುಕು ಊಹಿಸಕ್ಕೂ ಸಾಧ್ಯ ಇಲ್ಲ

0: ಎನ್ನುತ್ತಾಳೆ ಭಾವನಾ. ನನ್ನ ಕೆನ್ನೆಗೆ ಹೊಡೆದ, ನಿನ್ನನ್ನು ಪ್ರೀತಿಸಿದ ಹುಡುಗನನ್ನ ನಾನು ಮದುವೆಯಾಗಬೇಕಾ ಎಂದು ಸಹನಾ ಕೇಳಿದಾಗ,
1: ತಾನು ಪ್ರೀತಿಸೋ ಜೀವ ಸುಖಕ್ಕೆ ತ್ಯಾಗ ಮಾಡದೇ ಇರೋ ಹೆಣ್ಣು ಹೆಣ್ಣ
0: ಎನ್ನುತ್ತಾಳೆ ಭಾವನಾ. ಕಡೆಗೂ ಎರಡೂ ಮನೆಯ ಹಿರಿಯರು ಮಾತನಾಡಿಕೊಂಡು ಸಹನಾ ಸುಶೀಲ್ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಮನೆಗೆ ಬಂದು ಸಹನಾಳ ಕ್ಷಮೆ ಕೇಳಿದ ಸುಶೀಲ್, ಎಲ್ಲಿ ಭಾವನಾ ಕಾಣಿಸ್ತಿಲ್ವಲ್ಲ ಎಂದು ಆಕೆಯನ್ನು ಹುಡುಕಿ, ಯಾಕೀಗ ಮಾತನಾಡಬೇಕಾದಾಗ ನೀನು ಮಾತನಾಡುತ್ತಿಲ್ಲ, ನಿನ್ನಕ್ಕನನ್ನು ನಾನು ಮದುವೆಯಾಗುವುದು ನಿನಗೆ ಇಷ್ಟವಿಲ್ಲವಾ ಎನ್ನುತ್ತಾನೆ. ಕಣ್ಣೀರು ತುಂಬಿಕೊಂಡು ಭಾವನಾ ಇಷ್ಟವಿದೆ ಎಂದಾಗ,
2: ಆದ್ರೆ ನನಗಿಷ್ಟ ಇಲ್ವಲ್ಲ, ನಾನು ಅವಳನ್ನ ಇಷ್ಟಪಟ್ಟಿರಬಹುದು, ಆದ್ರೆ ನನ್ನ ಭಾವನೆಗಳ ಜೊತೆ ಭಾವನೆಗಳನ್ನ ಹೊಂದಿದ್ದು ನೀನು, ನೀ ನನ್ನ ಜೀವನ ಸಂಗಾತಿ, ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ಪ್ರಾಣ ಸಖಿ ಬೇಕು
0: ಎಂದು ಬಿಡುತ್ತಾನೆ ಸುಶೀಲ್. ಈ ನಿರ್ಧಾರ ಎರಡೂ ಕುಟುಂಬಗಳಿಗೆ ಹಿತವೆನಿಸಿ ಕಡೆಗೂ ಭಾವನಾ ಸುಶೀಲ್ ಒಂದಾಗುವುದರೊಂದಿಗೆ ಚಿತ್ರ ಮುಕ್ತಾಯ.
3: ಸಿನಿಮಾ ಯಾನ,
4: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
3: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್,
4: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:15:30.
6: ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4-12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 lakh ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 lakh ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821-252-1631.
7: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212-246-3689.
8: Healthcare needs leaders, not just professionals.
9: At JSS AHER, deemed to be university accredited, A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980-841-859.
10: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
11: ಸ್ಕೂಲ್ ಎಲ್ಲ ಇನ್ನೇನು ರಿಓಪನ್ ಆಗ್ತದೆ?
12: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
11: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
12: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
13: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 57001 ಇಲ್ಲಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ದೂರವಾಣಿ ಸಂಖ್ಯೆ 0821-249-111.

0: ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08212490111. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಪ್ರಕಟಣೆ ಕೇಳಿದಿರಿ.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಸಮಯ 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆಗಳು, ನಂತರ 6:30 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ ಕೇಳಲಿದ್ದೀರಿ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯವಾರ್ತಾಃ. ನವದಿಲ್ಲ್ಯಾಂ ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಸಂಪನ್ನಂ. ದ್ವೈಪಾಕ್ಷಿಕ ವಾರ್ತಾಯಾಂ ಉಭೌ ಪಕ್ಷೌ ಸಾಮರಿಕ ಸಹಭಾಗಿತ್ವಂ ಸುದೃಢೀಕರಣಾಯ ಸಹಮತೌ ಅಭವತಾಂ. ಗೃಹಮಂತ್ರಿಣಾ ಅಮಿತ್ ಶಾಹೇನ ಅಂತಾರಾಷ್ಟ್ರೀಯ ಸೀಮಾಯಾಂ ವಿತ್ತೀಯ ಸಂಪತ್ತಿ ವ್ಯವಹಾರೇಸು ಸೂಕ್ಷ್ಮ ನಿರೀಕ್ಷಣಾಯ ಆಹುತಂ. ಸಿಬಿಎಸ್ಇ ಅದ್ಯ ಮಧ್ಯರಾತ್ರೌ ದ್ವಾದಶಿ ಕಕ್ಷಾಯಾಃ ಪುನರ್ಮೂಲ್ಯಾಂಕನಾಯ ಆವೇದನಸ್ಯ ವೇವ ಫಲಕಂ ಸಮಾಪಯಿಷ್ಯತಿ. ರಾಷ್ಟ್ರೀಯ ಪುರಸ್ಕಾರ ವಿಜೇತಾ ಮಲಯಾಳಂ ಅಭಿನೇತಾ ಸಲೀಂ ಕುಮಾರಃ ಕೊಚ್ಚಿನಗರೆ ದಿವಂಗತಃ. ಆಗಾಮಿ ದ್ವಿತ್ರಿ ದಿನೇಷು ಸಂಪೂರ್ಣೆ ದೇಶೆ ವ್ಯಾಪಕ ವೃಷ್ಟಿ ಭವಿಷ್ಯತಿ ಇತಿ ಐಎಂಡಿ ಇತ್ಯನೇನ ಪೂರ್ವಾನುಮಾನಂ ಪ್ರಕಟಿತಮಸ್ತಿ. ಅಪಿ ಚ ಭಾರತೀಯ ಮಲ್ಲಕ್ರೀಡಕಾಃ ಮಂಗೋಲಿಯಾಯಾಃ ಉಲಾನ್ ಬಟಾರ್ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೇ ಸ್ವರ್ಣಪದಕೆ ದ್ವೇ ಕಾಂಸ್ಯಪದಕೆ ಚ ವಿಜಿತವಂತಃ. ಅಥ ವಾರ್ತಾಃ ವಿಸ್ತರೇಣ. ಭಾರತ ಇಂಡೋನೇಷಿಯಾ ದೇಶಯೋ ಸಂಯುಕ್ತಾಯೋಗಸ್ಯ ಉಪವೇಶನಂ ಅದ್ಯ ನವದಿಲ್ಲಿನಗರೆ ಸಂಪನ್ನಂ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ತಥಾ ತಸ್ಯ ಇಂಡೋನೇಷಿಯಾ ದೇಶೀಯಃ ಸಮಕಕ್ಷೀಯಃ ಸುಗಿಯೋನೋ ವಿತ್ತೇಶಃ ಚ ಉಪವೇಶನಸ್ಯಾಸ್ಯ ಸಹಾಧ್ಯಕ್ಷತಾಂ ಕೃತವಂತೌ. ಸಾಮಾಜಿಕ ಮಾಧ್ಯಮೇ ಪ್ರಕಾಶಿತೆ ಸಂದೇಶೆ ಡಾಕ್ಟರ್ ಜೈಶಂಕರಃ ಉಕ್ತವಾನ್ ಯತ್ ವಿಗತೇಷು ವರ್ಷೇಷು ಉಭಯೋ ದೇಶಯೋ ಮಧ್ಯೆ ವ್ಯಾಪಕ ರಣನೀತಿಕ ಸಹಭಾಗಿತಾ ಸುದೃಢಾ ಅಭವತ್. ತೇನುಕ್ತಂ ಯತ್ ರಾಜನೈತಿಕ ರಕ್ಷಾ ಸುರಕ್ಷಾ ಸಾಮುದ್ರಿಕ ನೌವಹನ್ ವಾಣಿಜ್ಯ ವಿತ್ತೀಯ ಪ್ರೌದ್ಯೋಗಿಕಿ ಸ್ವಾಸ್ಥ್ಯ ಔಷಧ ನಿರ್ಮಾಣ ಉರ್ವರಕ್ ಮಹತ್ವಪೂರ್ಣ ಖನಿಜ ಕ್ಷೇತ್ರು ತಥಾ ಪರ್ಯಟನ ಶಿಕ್ಷಣ ಏವಂ ಸಾಂಸ್ಕೃತಿಕ ಸಹಯೋಗಾದಿಷು ವಿಷಯು ಮಹತ್ವಪೂರ್ಣ ಚರ್ಚಾ ಅಭವತ್. ಉಭೌ ನೇತಾರೌ ಕ್ಷೇತ್ರೀಯ ಘಟನಾಕ್ರಮಾನ್ ಬಹುಪಕ್ಷೀಯ ಸಮನ್ವಯಸ್ಯ ಸಂವರ್ಧನಂ ತಥಾ ಭಾರತ ಆಸಿಯಾನ್ ಸಂಬಂಧಾನಾಂ ಸುದೃಢೀಕರಣೆ ಅಪಿ ಸ್ವವಿಚಾರಾಣಾಂ ಆದಾನ ಪ್ರದಾನಂ ಅಕುರುತಾಂ. ಇತಃ ಪೂರ್ವಂ ಉದ್ಘಾಟನ ಭಾಷಣೆ ಡಾಕ್ಟರ್ ಜಯಶಂಕರ ಅವದತ್ ಯತ್ ಉಭಯೋ ದೇಶಯೋ ಮಧ್ಯೆ ಸಂಯುಕ್ತಾಯೋಗಸ್ಯ ಉಪವೇಶನಮಿದಂ ಚತುರ್ವರ್ಷಾನಂತರಂ ಆಯೋಜಿತಂ ಅಸ್ತಿ. ಏತತ್ ಸ್ವೀಕರಣೀಯಂ ಯತ್ ಅಸ್ಮಿನ್ ಸಮಯೇ ದ್ವಿಪಕ್ಷೀಯ ಸಂಬಂಧೇಷು ಮಹತ್ವಪೂರ್ಣ ಪ್ರಗತಿಃ ಅಭವತ್. ತೇನಗ್ರೆ ಉಕ್ತಂ ಯತ್ ಗತವರ್ಷೇ ಭಾರತ ಇಂಡೋನೇಷಿಯಾ ದೇಶೌ ಉಭೌ ರಾಜನೈಕ ಸಂಬಂಧಾನಾಂ ಸ್ಥಾಪನಾಯಾಃ ಪಂಚಸಪ್ತತಿ ವರ್ಷಾಣಾಂ ಪೂರ್ತೇಃ ಉತ್ಸವಂ ಸಮ್ಯಕ್ ಆಚರಿತವಂತೌ. ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಾಣಾಂ ಭವನ ನಿರ್ಮಾಣಸ್ಯ ತಥಾ ಸಂಪತ್ತೀನಾಂ ಚ ಕ್ರಯಣಸ್ಯ ವಿಕ್ರಯಣಸ್ಯ ಚ ವಿಷಯ ಕಠೋರ ಪರ್ಯವೇಕ್ಷಣಸ್ಯ ಪಾಲನಂ ಆಹೂತವಾನ್. ಏಷಃ ನಿರ್ದೇಶಃ ತೇನ BSF ತ್ರಿಪುರಾ ಸೀಮಾ ಮುಖ್ಯಾಲಯೇ ಪೂರ್ವೋತ್ತರ ರಾಜ್ಯಸ್ಯ ಸೀಮಾವರ್ತಿ ಕ್ಷೇತ್ರಾಣಾಂ ಸಂಬಂಧೆ ಆಯೋಜಿತಾಯಾಂ ಸಭಾಯಾಂ ಪ್ರದತ್ತಃ. ಗೃಹಮಂತ್ರಿ ಗತ ಪಂಚವರ್ಷಾಣಾಂ ಭೂಮಿಲೇಖಾನಾಂ ಪರೀಕ್ಷಣಂ ಕಾರಯಿತುಮಪಿ ನಿರ್ದಿಷ್ಟವಾನ್. ಶೀರ್ಷಾಹ ಉಕ್ತವಾನ್ ಯತ್ ಸೀಮವರ್ತಿ ಜನಪದೇಷು ವಿತ್ತೀಯಾನುಶಾಸನಸ್ಯ ಸುನಿಶ್ಚಿತೀಕರಣಂ ರಾಜ್ಯಸರ್ವಕಾರಾಣಾಂ ದಾಯಿತ್ವಮಪಿ ಅಸ್ತಿ. ಉಪವೇಶನೆ ಅಸ್ಯ ವಿಷಯಸ್ಯ ಉಪರಿ ವಿಶೇಷತೆಯ ಬಲಂ ದತ್ತಂ ಯತ್ ನರೇಂದ್ರ ಮೋದಿನಃ ನೇತೃತ್ವೇ ಕೇಂದ್ರ ಪ್ರಶಾಸನಂ ಅಂತಾರಾಷ್ಟ್ರೀಯ ಸೀಮಾಸು ಉಚ್ಚತಮಸ್ತರಸ್ಯ ಸುರಕ್ಷಾಂ ಸುನಿಶ್ಚೇತುಂ ದೃಢಸಂಕಲ್ಪಿತಂ ಅಸ್ತಿ. ತಥಾ ಚ ಸೀಮವರ್ತಿ ಕ್ಷೇತ್ರಾಣಾಂ ಸಮಗ್ರ ವಿಕಾಸಾಯ ಸುರಕ್ಷಾಯೈ ಚ ಕೇಂದ್ರೀಯ ರಾಜ್ಯ ವಿಭಾಗಾನಾಂ ಮಧ್ಯೆ ಸುದೃಢ ಸಮನ್ವಯಸ್ಯ ಸಂವರ್ಧನಂ ಕರೋತಿ. ಅಸ್ಮಿನ್ ಉಪವೇಶನೆ ಮಾಣಿಕ್ ಶಾಹ ಮುಖ್ಯ ಸಚಿವ JK ಸಿನ್ಹಾ ಅನ್ಯೇ ಚ ವರಿಷ್ಠಾಧಿಕಾರಿಣಃ ಉಪಸ್ಥಿತಾ ಆಸನ್. ತಥೈವ ಸೀಮವರ್ತಿಸು ಸರ್ವೇಷಾಂ ಅಷ್ಟಜನಪದಾನಾಂ ಜನಪದಾಧಿಕಾರಿಣಃ ಆರಕ್ಷಿ ಅಧೀಕ್ಷಕಃ ಚಾಪಿ ಉಪಸ್ಥಿತಾ ಆಸನ್.

0: पदगे द्वे कांस्य पदके च विजितवन्तः इति वार्ताः।
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕಾದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳು ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:35.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಶನ್.
7: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
9: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
11: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ 4:45.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
2: ಮೂರು ಕಾಲೇಜಿನಲ್ಲಿ
3: ಚಿಂತಿಸಬೇಡಿ.
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್.
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿಯಿವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ.

0: ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್

0: ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
1: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
1: ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6:51. ಕೃಷಿ ರಂಗ

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ, ನಂತರ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಕೇಳಲಿದ್ದೀರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ಅನಂತರ ಕೃಷಿಲೋಕ, ತದನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ.
10: ಜಯಣ್ಣ.
11: ಯೋಳಪ್ಪ ಚಂದ್ರಣ್ಣ.
10: ನಾನು ವಶಿ ಪ್ಯಾಟೆ ದಿಕ್ಕ ಹೋಗಿದ್ದಿ ನೆನ್ನೆ ಮೊನ್ನೆ ಎಲ್ಲ. ಯಾಕೆ ಅಂತ ಕೇಳು. ಅದಕ್ಕ
11: ಕೇಳಲಿಲ್ಲ ಅಂದ್ರು ಹೇಳ್ತೀಯ?
10: ಅಲ್ಲ ಕೇಳು ನೀನು.
12: ಯಾಕೆ? ನಾ ಕೇಳ್ತೀನಿ.
10: ಸುಂದರವ್ವ ಕೇಳ್ದ ಖುಷಿಯ ಹಂಗೆ ಯಾಕೋ ಮಂಡಿ, ಮೊಣಕಾಲು, ಕೈ ಎಲ್ಲ ವಶಿ ನೊಯ್ತಿತ್ತು. ಅದಕ್ಕೆ ನಾ ಮೈದ ಹೇಳ್ದ, ಅಪ್ಪ ನೀನು ಎಲ್ಲ ಈ ನಗರದಾಗ ತಿಂತಾರಲ್ಲ ಅದೇನಪ್ಪ ಒಣಣ್ಣು, ಅದೇನ ದ್ರೈ ಪೂಸ್ಟ್ ಏನೋ ಹೇಳ್ತಾರಲ್ತಲ್ಲಪ್ಪ, ಅದ ತಕೊಂಬಂದು ತಿನ್ನು ನೀನು ಅಂತಂದ. ಅದಕ್ಕೆ ಅದನ್ನ ತರಕ್ಕೆ ನೆನ್ನೆ ಮೊನ್ನೆ ಹೋಗಿದ್ದಿ. ಅದೇನೇನೋ ನನ್ನ ಇದನ್ನು ಬಂದಿದ್ದ ಜೊತೆಗೆ
11: ಹುಣಸೆ ಹಣ್ಣು ನಿಂಬೆ ಹಣ್ಣು ಆಗೋಲ್ದಂತ.
10: ಅಲ್ಲಕಪ್ಪ, ಹುಣಸೆ ಹಣ್ಣು ನಿಂಬೆ ಹಣ್ಣು ಸರಿ, ನಮ್ ದಿನ ತಿಂತೀಮಿಯಲ್ವಪ್ಪ. ಸಾರ್ಗೆ ಏನಾಗ್ತಾರ ಹೆಸರ್ಗ? ಹುಣಸೆ ಹಣ್ಣು ಉಳಿಯಲ್ಲ ಬಿಡೋದು, ಕಾಯಿಸ್ಬಿಟ್ಟು
12: ಅದಕ್ಕೆ ದ್ರಾಕ್ಷಿ ಗೋಡಂಬಿ ತಿನ್ನು ಅಂತ ಹೇಳಿದಾರೆ.
10: ಅದೇ ಕವ, ಅದನ್ನ ತಕೊಂಬರದ ಅಂತ ಹೋಗಿದ್ದಿ. ಮರ್ತ್ಬಿಟ್ಟು ಹೊಟ್ಟೋಗಿದ್ದಿಕ್ಕಪ್ಪ, ನಿಮ್ಮನ್ನ ಯಾರನ್ನೂ ಕರೀನಿಲ್ಲ ನಾನು.
12: ಅದೇನ್ ಮಾಮೂಲಿ ವಿಚಾರ,
10: ಮಾಡ್ಕೊಂಡ್ಬಿಟ್ಟಾರಿ
11: ದುಡ್ಡು ಜಾಸ್ತಿ ಆಯ್ತಲ್ಲ ನಾವೇ.

0: ಬಂದ್ರ ಜೊತೆಗೆ ನಮ್ಗೂ ಕೊಡಿಸ್ಬೇಕಲ್ಲ, ಅದಕ್ಕೆ ಬಿಟ್ಟು ಹೋಗಿದ್ಯಾ?
1: ಇಲ್ಲ ಇಲ್ಲ,
0: ಜೇಬು ದೊಡ್ಡದಾಗಿ ಕಾಣ್ತಾ ಇದೆ, ಬಂದು ತಂದಿರ್ಬೇಕೇನೋ ಪಾಕೆಟ್ಗಳ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ.
1: ಅಲ್ಲಕ್ಕಪ್ಪ, ನನ್ನ ಮೈದ ಅದೆ ಅಂತ ಅನ್ಬಿಟ್ಟು ಜೊತೆಗೆ ಬೆಳೆದವ್ರನ್ನ ಬಿಟ್ಬಿಟ್ಟಾರಪ್ಪ. ಅದಕ್ಕೆ ಅವನು ಕಾಣದೇ ಇದ್ದಂಗೆ ಏಡ್ ಪಾಕೆಟ್ ಜೋಬ್ ಒಳಗೆ ಹಾಕೊಂಬಂದ್ಬಿಟ್ಟಿದ್ನೆ.
2: ಓ ಸರಿ, ಪಾಕೆಟ್ ಅಲ್ಲಿ ಇದೆ, ಅದು ಆಚೆ ಬರುತ್ತಾ ಇಲ್ವಾ?
1: ಅವ ತಂದ್ಮೇಲೆ ಕೊಡದೇ ಇದ್ದಾನವ. ನಾನು
0: ಅದು ಬಹಳ ಇಂಪಾರ್ಟೆಂಟ್.
1: ಏನಪ್ಪ,
0: ಕೊನೆ ತನಕ ಮಾತಾಡ್ಬಿಟ್ಟು ಹಂಗೆ ವಾಪಿಸ್ ಹೊಂಟೋಗ್ಬಿಟ್ರೆ ನಾನು ನಿನ್ನಿಂದೆ ಬರಬೇಕು.
1: ಇಲ್ಲ
0: ಕೊಡ ಚಂದ್ರಣ್ಣ, ಅದೇನೋ ತಕಬಂದಿದ್ದೀನಿ ಅಂತೀಯಲ್ಲ ಅಂತ.
1: ಇಲ್ಲ ಕೈ,
0: ಇದ್ದಂಗೆ ನಿನ್ಗೆ ಒಳ್ಳೆ ಆಹಾರ ತಿನ್ಬೇಕು ಅಂತ ಜ್ಞಾನೋದಯ ಆಗ್ಬಿಟ್ಟದೆ.
1: ನಾನು ಹೇಳ್ದಿ ನನ್ನ ಇದನ್ಗೆ, ಅಲ್ಲಕ್ಕಪ್ಪ ಇಲ್ಲೇ ತಿನ್ನೋದು ಸೊಪ್ಪು ಸದ ಕಾಳು ಪಾಳು ಎಲ್ಲ ತಿನ್ನೋದಿಲ್ವಾ, ಅದೇ ನಮ್ಗೆ ಒಳ್ಳೆ ಊಟವಲ್ವಪ್ಪ ಆರ್ವಲ್ವಾ ಅಂತಂದು. ಇಲ್ಲ ಇದನ್ನು ಜೊತೆಗೆ ತಿನ್ನು ಅನ್ಕೊಂಡು ಕರ್ಕೊಂಡು ಹೋಗಿದ್ದ. ಅದೇನೋ ಸ್ವಲ್ಪ ಶಕ್ತಿ ಬಂದದಂತಲ್ಲಪ್ಪ ಅದು.
0: ಅಂದ್ರೆ ಆಹಾರ ಸುರಕ್ಷತೆ ಏನೈತಲ್ಲ ಅದು ಬಹು ಮುಖ್ಯ ಅಂತ. ಈಗ ಮನಸ್ಸನಿಗೆ ಮನಸ್ಸಿಗೆ ಹೆಂಗೆ ಒಳ್ಳೆ ವಿಚಾರಗಳು ಬೀಳ್ಬೇಕು, ಹೊಟ್ಟೆಗೆ ಒಳ್ಳೆ ಆಹಾರ ಬೀಳ್ಬೇಕು
1: ಅಲ್ವಪ್ಪ.
0: ನಮ್ ತಾತ ಯಾವಾಗಲೂ ಕುಂದ್ರಿಸ್ಕೊಂಡು ಒಂದ್ ಮಾತು ಹೇಳವ, ವಿದ್ಯೆಯಂತೆ ಬುದ್ಧಿ. ಏನೇಳು?
1: ವಿದ್ಯೆಯಂತೆ ಬುದ್ಧಿ,
0: ಆಹಾರದಂತೆ ಲದ್ದಿ ಅಂತ.
2: ಲದ್ದಿ
0: ಅಂದ್ರೆ ನೀನ್ ಏನು ಆಹಾರ ತಿಂತೀಯಲ್ಲವ ಅದೇ ಹೊರಗ್ ಬರ್ತದೆ ಅಂತ. ನೀನ್ ಏನ್ ಓದ್ತೀಯ ಹಂಗೆ ಬುದ್ಧಿ ಬೆಳವಣಿಗೆ ಆಯ್ತದೆ ಇಲ್ವಾ?
1: ಒಳ್ಳೆ ಆಹಾರವ ತಿನ್ಬೇಕು,
2: ಅವಾಗ್ಲೇ ಚೆನ್ನಾಗಿರಕ್ ಸಾಧ್ಯ.
0: ಒಳ್ಳೆ ಆಹಾರ ಅಂದ್ರೆ ಏನು? ಈಗ ಎಲ್ರು ಏನ್ ಅನ್ಕೊಂಡವ್ರೆ, ಅಲ್ಲಿ ಅಲ್ಲೋ ದೂರದಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಡಗಿರ್ತಾರಲ್ಲ, ಅವೇ ಒಳ್ಳೆ ಆಹಾರ.
1: ಡಿಜ್ ಡಿಜೈನ್ ಆಗಿ ಮಲಗಿರ್ತಾರೆ.
0: ಅಂದ್ರೆ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು ಕಣ್ಣ, ಈ ಆಹಾರದ ಬಗ್ಗೆ ಮಕ್ಕಳಿಗೆ ಮಾತಾಡ್ತಾ ಇದ್ರಂತೆ. ಅವ್ರು ಹೇಳಿದ್ರಂತೆ ಎಲ್ಲ ಮಕ್ಕಳಿಗೂ, ದಿನ ರಾಗಿ ಮುದ್ದೆ ಸೊಪ್ಪಿನ ಸಾರು ತಿನ್ಬೇಕು ಕಣ್ರಪ್ಪ ಅಂತ. ಒಂದ್ ಐಕ ಕೈ ಎತ್ಬಿಟ್ಟು ಕೇಳ್ತಂತೆ, ಯಾವ ಟಿವಿನಲ್ಲೂ ಅಡ್ವರ್ಟೈಸ್ಮೆಂಟ್
1: ಬರಕಿಲ್ವಲ್ಲ
0: ಮುದ್ದೆ ಬಗ್ಗೆ. ಅದು ಇವ್ರು ಆಶ್ಚರ್ಯ ಆಯ್ತು, ಅಲ್ಲಿ ಹೌದಲ್ವೇ,
1: ಸರಿಯಾಗಿ ಕೇಳಾನೆ,
0: ಮುದ್ದೆ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತತ?
2: ಬರಕಿಲ್ಲ.
0: ಮಸಪ್ಪು, ಬಸ್ಸಾರು, ಖಾರ ಇದ್ರ ಬಗ್ಗೆ ಬರ್ತತ?
1: ಅಕ್ಕಿ ರೊಟ್ಟಿ
0: ಸಾರ್ ಬಗ್ಗೆ ಬರ್ತತ? ಮತ್ತೆ ಟಿವಿನಾಗ ಬರಕಿಲ್ಲ ಅಂದ್ರೆ ಅದು ಒಳ್ಳೆ ಆಹಾರ ಅಲ್ಲ ಅಂತ.
1: ಅಂದ್ರೆ ಟಿವಿನಾಗ ಬರೋದೆಲ್ಲ ಬಹಳ ದೊಡ್ಡದು ಚಂದಾಗಿರ್ತದೆ ಅಂತ ಅಲ್ವಪ್ಪ.
0: ಅಂದ್ರ ಮಕ್ಕಳಂಗ ಆಗ್ಬಿಟ್ಟವೆ, ಈಗ ಅದು ಬರ್ತದೆ ಅಂದ್ರೆ ಅದನ್ ತಿನ್ಬೇಕು ಹಂಗೆ. ಈಗ ಅಲ್ಲೇನೋ ತೋರಿಸ್ತಾರೆ ಚಂದಾಗದೆ ಬಣ್ಣ ಬಣ್ಣವಾಗದೆ ಅಂತಿದ್ದಂಗೆನೆ ಮಕ್ಕಳೇನು ಆಸೆ ಪಟ್ಕೊಂಡು ತಿಂದು ಬಿಡ್ತವೆ. ಆಹಾರ ಅಂದ್ರೆ ಅದು ಸುರಕ್ಷಿತವಾಗೈತಾ, ನಮ್ಮ ಹೊಟ್ಟೆಗೆ ಅನುಕೂಲ ಆಯ್ತತ, ಅದ್ ತಿನ್ನೋದ್ರಿಂದ ದೇಹ ಪೋಷಣೆ ಆಯ್ತತ, ಇದು ಮುಖ್ಯ.
1: ಮೂಕಪ್ಪ ಅದೇನೋ ಸಿಟಿನಾಗ ಹೇಳ್ತಾರಂತಲ್ಲಪ್ಪ, ಅದೇನೋ ಜಂಗ್ಲಿ ಫುಡ್ಡು,
2: ಜಂಕ್ ಫುಡ್, ಜಂಕ್ ಫುಡ್.
1: ಓ ಅದು ಅದು ತಿನ್ಬಾರ್ದಂತಲ್ಲ ಜಯಣ್ಣ, ಪಾಕೆಟ್ ಒಳಗಡೆ ಅದೇನೋ ಹಾಕಿರ್ತಾರಂತ. ಅದೇನೋ ಒಂದಿನ ಹೇಳ್ದ, ಯಾವ್ದ್ಯಾವ್ದೋ ಫಿಂಗರ್ ಗಿಂಗರ್ ಅದೇನ ಹೇಳ್ತಿದ್ದಿಲ್ಲ ಜಯಣ್ಣ, ಅದ್ಯಾವ್ದೋ
0: ಏನೋ ಗೊತ್ತಿಲ್ಲ ಬಿಡು,
1: ಅದೇನೋ ಚೂಜಿ ತರ ಇರ್ತದಲ್ಲ
0: ಜಂಕ್ ಫುಡ್ ತಿನ್ಬಾರ್ದಂತಾರೆ. ಜಂಕ್ ಫುಡ್ ಅಂದ್ರೆ ಏನು ಅಂದ್ರೆ ಅದರಲ್ಲಿ ಏನೇನೋ ರಾಸಾಯನಿಕಗಳನ್ನ ಹಾಕಿ ಏನೋ ಒಟ್ನಲ್ಲಿ ಆರೋಗ್ಯಕರವಾದ ರೀತಿನಲ್ಲಿ ತಯಾರಿಸಿರಕಿಲ್ಲ.
1: ಈಗ ನೋಡು, ಈ ಗೋಬಿ ಗಾಬಿ ಅಂತ ಇದ್ವಲ್ಲಪ್ಪ, ಅವೆಲ್ಲ ನಮ್ಮೂರ್ನಾಗು ಬಂದ್ಬಿಟ್ಟವೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಇವನ್ ಇಟ್ಟಿಲ್ವಾ ರಂಗಣ್ಣನ್ ಮಗ.
0: ಅಲ್ಲ, ಆರೋಗ್ಯಯುತವಾಗಿ ಸಂದಾಗಿ ಮಾಡಿದ್ರೆ ತೊಂದರೆ ಇಲ್ಲ. ಈಗ ಸಮಸ್ಯೆ ಇರೋದು ಎಲ್ಲಿ ಅಂದ್ರೆ ಅದಕ್ಕೆ ಬಣ್ಣ ಬಳಸ್ತಾರಲ್ಲ, ಬಣ್ಣ
2: ಅದು ದೇಹಕ್ಕಾಗಲ್ಲ.
0: ಅಂದ್ರೆ ಆ ಬಣ್ಣ ಇಲ್ದಲೇ ನೀನ್ ಮಾಡ್ಕೊಂತಿಂದ್ರೆ ಏನ್ ತೊಂದರೆ ಇಲ್ಲ.
1: ಒಳ್ಳೆ ಎಣ್ಣೆ ಹಾಕ್ಬೇಕಯ್ಯ ಅಲ್ವಾ?
0: ಮತ್ತೆ ಈ ಹೂಕೋಸ್ ಬೆಳೆಯೋರು ರೈತರೇ ಅಲ್ವೇನಪ್ಪ, ಅವ್ರಿಗೂ ಅನುಕೂಲ ಆಯ್ತು,
1: ಅನುಕೂಲ ಆಯ್ತು.
0: ಆದ್ರೆ ಆರೋಗ್ಯಕರವಾದ ರೀತಿನಲ್ಲಿ ಅದ ತಯಾರಿಸ್ಬೇಕು, ಸುರಕ್ಷಿತವಾದ ಆಹಾರವನ್ನ ತಿನ್ಬೇಕು
1: ತಿನ್ಬೇಕು. ಈಗ ನೀನ್ ಹೇಳ್ದಲ್ಲಪ್ಪ ಆರ್ದಂತೆ ಲದ್ದಿ ಅಂತ ಅಲ್ವಾ, ಯಾಕೆ ಅಂತಂದ್ರೆ ಒಳ್ಳೆ ನಿದ್ದೆ ಮಾಡ್ಬೇಕು. ಆ ಒಳ್ಳೆ ನಿದ್ದೆ ಮಾಡ್ಬೇಕಾದ್ರೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಜಯಣ್ಣ? ಚೆನ್ನಾಗಿ ದುಡಿಬೇಕಲ್ವಪ್ಪ. ಆಮೇಲೆ ಒಳ್ಳೆ ನಿದ್ದೆ ಆದ್ಮೇಲೆ ಅದೇನ ಹೇಳ್ದಲ್ಲಪ್ಪ, ಮಲಮೂತ್ರ ನೀಟಾಗಿ ಆಗ್ಬಿಟ್ರೆ ಆರೋಗ್ಯವಂತನಾಗಿರ್ತಾನೆ.
0: ಇದಕ್ಕೂ ನಮ್ ತಾತ ಒಂದ್ ಮಾತು

0: ಹೇಳವ ನಿಮ್ ತಾತ ಎಲ್ಲದಕ್ಕೂಪ್ಪ
1: ಎಂತ ಮಾತು ಒಂದೇ ಬಿದ್ದಾಗ ನಿದ್ದಿ ಎದ್ದಾಗ ಲದ್ದಿ ಅಂತ
2: ತಕ್ಕಳಪ್ಪ
3: ಬಿದ್ದಾಗ ನಿದ್ದಿ ಎದ್ದಾಗ ಲದ್ದಿ
2: ನೀನ್ ಅದ ಯಾಕೆ ಅದ್ರ ವರ್ಗ ಬತ್ತಿಲ್ವಲ್ಲ ಜಯಣ್ಣ
1: ಯಾಕೆ
2: ಅಲ್ಲೆಲ್ಲ ಸುತ್ತ ಇದ್ದಲ್ಲ
1: ಹಂಗಲ್ಲಪ್ಪ ನೀನೇ ಹೇಳ್ದಲ್ಲ ಅದು ಮನಿ ಕತ್ತಿದ್ದಂಗೆ ನಿದ್ದು ಬರ್ಬೇಕು ಹೇಳ್ತಿದ್ದಂಗೆ ಲದ್ದಿ ಹೊರಗ್ ಬಂದ್ಬಿಡ್ಬೇಕು ಅವನೇ ಪ್ರಪಂಚದಾಗೆ ಸುಖ ಪುರುಷನಂತ ಕಣಣ್ಣ ಈಗ ಏನೋ ಆಳು ಮುಳು ತಿನ್ಬಿಡು ಹೊಟ್ಟೆ ಗಡಗಡ ಅಂತ ಸುರು ಹಚ್ಕತ್ತದೆ ಇಲ್ವಾ ನಮ್ ತಾತ ಹೇಳವ ತಿನ್ನೋವರೆಗೂ ಒಂಥರ ಹೊಟ್ಟೆ ಗುಡುಗುಡ ಅಂತದಂತೆ ತಿಂದ ಮೇಲೆ ಇನ್ನೊಂದ್ ತರ ಗುಡುಗುಡ ಅಂತದಂತೆ
2: ಈಗ ಅದಕ್ಕೆ
1: ತಿನ್ಸೂಲೆ
3: ನಮ್ ದೇಹಕ್ಕೆ ಒಳ್ಳೇದನ್ನ ತಿನ್ಬೇಕು ಕಸ ತೊಟ್ಟಿ ಮಾಡ್ಕೋಬಾರ್ದು ಹೊಟ್ಟೆ
1: ಕೇಳವ ಹೇಳ್ತೀನಿ ಈಗ ಅವ ಏನ್ ಹೇಳವ ತಿಂದ ಮೇಲೆ ಆಹಾರ ಅದು ಸರಿ ಇರ್ನಿಲ್ಲ ಅಂದ್ರೆ ಒಳಗಡೆ ಎಲ್ಲಾ ಕಡೆ ಚುಚ್ಚತಿರ್ತದಂತೆ ಅದಕ್ಕ ತಿನ್ಸೂಲೆ ಅಂತಾರಂತ ಆತರ ಸೂಲೆ ಆಗ್ಬಾರ್ದು ಈಗ ಹೊಟ್ಟೆನ ಒಂದ್ ಚೀಲ ಅಂತ ಇಟ್ಕೊಳ
2: ಅಂದ್ರೆ ಸೋಲೆ ಬಂದಿತ್ತಲ್ಲಪ್ಪ ಅದ್ಯಾವ್ದು ಹಿಂದಿ ಚಿತ್ರ ಸೋಲೆಯಪ್ಪ ಅದ್ಯಾ
3: ಚಂದ್ರಣ್ಣ ಎಲ್ಲಿಂದ ಎಲ್ಲಿಗೋ ಹೊಂಟಿದ್ಯಾ
1: ಸೂಲೆ ಅಂದ್ರೆ ನೋವು ಅಂತಕಪ್ಪ ತಿನ್ಸೂಲೆ ಅಂತ
2: ಸೂಲು ಅಂದ್ರೆ ಉಸಿರಲ್ವಪ್ಪ ಸೂಲು ಸೂಲು ಹೊಟ್ಟಾಯ್ತು ಅಂತಾರಲ್ಲ
1: ಅದು ಏನೋ ನಾನು ಏನೋ ಹೇಳಕ್ ಹೋಯ್ತಿರ್ತೀನಿ ನೀನ್ ಏನೋ
2: ಹೇಳಪ್ಪ ಅದೇನ
1: ಈಗ ಹೊಟ್ಟೆ ಒಂದ್ ಚೀಲ ಅನ್ಕೋ ಏನೇಳು
2: ಚೀಲ
1: ಚೀಲ ಚೀಲ್ದಾಗೆ ಅರ್ಧ ಮಾತ್ರ ಆಹಾರವ ತುಂಬಬೇಕು ಅರ್ಧ ಇನ್ನರ್ಧ
3: ಖಾಲಿ ಬಿಟ್ಟಿರ್ಬೇಕು
1: ಅಲ್ಲ ಕವ
2: ನೀರು
1: ಅದರಲ್ಲಿ ಕಾಲ್ಭಾಗ ನೀರ ತುಂಬಿಸ್ಬೇಕು ಇನ್ನು ಉಳಿದ ಕಾಲ್ಭಾಗನ ಖಾಲಿ ಬಿಡ್ಬೇಕು ಯಾಕೆ ಅಂದ್ರೆ ಅದು ಪಚನ ಆಗ್ಬೇಕಲ್ಲ ಈಗ ಚೆನ್ನಾಗಿ ಸಿಕ್ಬಿಡ್ತು ಅಂದ್ರೆ ಗಂಟ್ಲು ಮಠ ತಿಂದು ಬಿಡ್ತಾರೆ ನೀರ್ ಕುಡಿಯಕ್ಕೂ ಜಾಗಿರಕ್ಕಿಲ್ಲ
2: ಅದೇನು ಅಳತೆ ಮಾಡಕ್ ಆಗೋದಿಲ್ಲ ಕಣ್ಜಯಣ್ಣ
1: ಗೊತ್ತಾಯ್ತದಲ್ಲ
2: ನಮ್ಗೆ ಗೊತ್ತಾಯ್ತ
1: ನಿಮ್ಮನವ್ರಿಗೆ ಗೊತ್ತಾಗೋದಿಲ್ವೇ ಬಡಿಸ್ತಾ ಇರೋರಿಗೆ ಗೊತ್ತಾಗೋದಿಲ್ಲ ನಿನ್ ಹೊಟ್ಟೆ ಅಳತೆ
3: ತಿನ್ನೋರಿಗೆ ಗೊತ್ತಾಗ್ಬೇಕಲ್ಲ
2: ಈ ಕಸದ ಬುಟ್ಟಿ ಅಂತಿದ್ದಂಗೆ ನೆಪ್ಪ ಆಯ್ತು ಎಲ್ಲ ಸಲೀಶಾಗಿ ಊಟಬೇಕು ಅಂತ ಹೇಳ್ತಿರಲ್ಲ ಜಯಣ್ಣ ಈಗ ನೋಡಪ್ಪ ಈಗ ನಮ್ಮನೇಲಿ ನೀರೊಲೆ ಎಲ್ಲ ಅದಲ್ಲ ಕೊಳವೆ ಹಾಕಿವಲ್ಲ ಕೊಳವೆ ಕಟ್ಕೊಂಡ್ರೆ ಏನಾಯ್ತ ಮ್ಯಾಲ ಹೋಗೋವಾಗ ಕೆಳಗೆ ಬತ್ತದೆ ಅಲ್ವಪ್ಪ ಈಗ ನೀರಿನ ಪೈಪು ಆಯ್ತಾ ಏನೇನೆಲ್ಲ ಕಸ ಕಡ್ಡಿ ಹೋಗೋ ಪೈಪು ಕಟ್ಕೊಂಡ್ರೆ ಏನಾಯ್ತ ಹೊರಗೆ ಹೋಗೋದೆಲ್ಲ ಒಳಕ್ಕೆ ಬತ್ತದೆ ಹಂಗೆ ನೀಟಾಗಿ ಎಲ್ಲ ಊಟೋಗ್ಬಿಡ್ಬೇಕು
1: ಒಳ್ಳೆ ಸ್ನೇಹಿತನಾಗಿ ನಿಂಗೆಲ್ಲ ಹೇಳ್ತಿದ್ದೀನಿ ಇಲ್ವಾ ಅದಕ್ಕ ಒಳ್ಳೆ ಸ್ನೇಹಿತರು ಇರ್ಬೇಕು
3: ನಾನು ಹೇಳ್ಕೊಂಡು ಬಂದಿದ್ದೀನಪ್ಪ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಒಳ್ಳೆ ಸ್ನೇಹಿತರು ಇದಾರೆ ಜಯಣ್ಣ ಚಂದ್ರಣ್ಣ ಅಂತೂ ಗಳಸ್ಯ ಕಂಠಸ್ಯ ಅಂತ ಹೇಳಿದೀನಿ
2: ಯಾವ ಕಂಠ ಬಾಬಾ ಯಾವ ಕಂಠ
3: ಗಳಸ್ಯ ಕಂಠಸ್ಯ ಅಂತ
2: ಅದು ಯಾವ ಭಾಷೆ ಅದಾವ ಅದು
3: ಓ ನೀ ಇಂಗ್ಲಿಷ್ ಕಲಿತಿದ್ಯಲ್ಲ ಹಂಗೆ ಇದು ಒಂದು
2: ಅದು ಯಾವ್ದ ಜಯಣ್ಣ ಅದು
1: ಏನವ ಸಂಸ್ಕೃತವೇ
3: ಓ ಸಂಸ್ಕೃತವೇ
2: ಓ ಅದ
1: ಅದನ್ನು ಕಲಿಯುಮ
2: ಕಲಿಯುಮ ನಾನು ಹೇಳದ್ನಲ್ಲಪ್ಪ ಒಂದ್ ಕಿತ್ತ
1: ಪ್ರಪಂಚದಾಗಿರೋ ಎಲ್ಲಾ ಭಾಷೆನು
2: ಕಲ್ತ್ಕೊಳ್ಳೋಸಿ ಮಾತಾಡಮು
1: ಒಂದ್ ಪದ ಕಲ್ತ್ರು ಸಾಕು ಇಲ್ವಾ
3: ಒಂದ್ ಭಾಷೆ
1: ಭಾಷೆ ಬಂದಂಗೆ
2: ಅಲ್ವಾ
1: ಜಾಪನೀಸ್ ಏನಾರು ಒಂದ್ ಪದ ಕಲ್ತ್ಕೊಳ್ಳುಮ
2: ಥೇಲೆಂಟ್ಸ್
1: ಥೇಲೆಂಟ್ಸ್ ಅಂತ ಇಲ್ಲ ಇದನವ ಹೆಸರಲ್ಲ ಕಣ್ಣ ಭಾಷೆ ಹೆಸರು ಜರ್ಮನ್ ಭಾಷೆ
2: ಜರ್ಮನೀಸ್ ಹಂಗಂದ್ರೆ
1: ಹಂಗ್ ಗೊತ್ತಿಲ್ಲ
3: ಫ್ರೆಂಚ್ ಭಾಷೆ
1: ಕೇಳ್ಕೊಂಬಿಡಮ್ಮ
2: ಫ್ರೆಂಚಿಸ್
3: ಫ್ರಾನ್ಸ್
2: ಆಯ್ತಾಯ್ತು ಬಿಡಪ್ಪ
1: ಈಗ ಆತರ ಭಾಷೆನ ಕಲಿಬೇಕು ಈಗ ನಾನು ಏನೋ ಹೇಳ್ತಿದ್ದೆ ಫ್ರೆಂಡ್ ಫ್ರೆಂಡ್ ಫ್ರೆಂಡ ಮಾಡ್ಕೋಬೇಕು ಯಾಕಂದೆ ಒಂದು ಕತೆ ಇದೆ ಹೇಳ್ತೀನಿ ಕೇಳು
2: ಹೇಳಪ್ಪ
1: ಈಗ ಅಪ್ಪಂಗೆ ಇಬ್ರು ಮಕ್ಕಳಿದ್ರಂತೆ
2: ಗಂಡ್ ಮಕ್ಕಳಯ್ಯ
1: ಈಗ ಹಿಂದಿನ ಕಾಲದಾಗೆಲ್ಲ ಹೆಂಗೆ ಅಂದ್ರೆ ಭೂ ಆಸ್ತಿ ಮಾಡಿ ಯಾವ ಮಗನಿಗೆ ಕೊಟ್ರೆ ಅವ ಚಂದಾಗ ಆಸ್ತಿ ನೋಡ್ಕತಾನೆ ಅಂತ ಅಪ್ಪ ತೀರ್ಮಾನ ಮಾಡಿ ಕೊಡವ ಇರ್ತನಕ್ಕೇನು ಮಣೆ ಆಗ್ತಿರ್ನಿಲ್ಲ ಬುದ್ಧಿವಂತನಿಗೆ ಆಸ್ತಿ ಕೊಟ್ರೆ ಬೆಳೆಸ್ತಾನೆ ಉಳಿಸ್ತಾನೆ ಅಂತ ಸೊ ಇಬ್ರು ಮಕ್ಕಳನ್ನು ಕರೆದ್ಬಿಟ್ಟು ಸಾವಿರ ಸಾವಿರ ವರಹ ಚಿನ್ನದ್ದು ಹಿಂದಿನ ಕಾಲದ್ದು
3: ಚಿನ್ನದ್ದು
2: ಚಿನ್ನ
1: ಹಳೆ ಕಾಲದ್ದು ಕಣ್ಣ ಕತೆ ಚಿನ್ನ ಅಲ್ಲ ಚಿನ್ನ ಯಾವತ್ತು ಹೊಸದೇಯ ಕತೆ ಹಳೆದು ಕೊಟ್ಬಿಟ್ಟು ಹೇಳದಂತೆ ನೋಡ್ರಪ್ಪ ಇವತ್ತಿಂದ ಒಂದ್ ವರ್ಷ ಠೇಮು ನಿಮ್ಮಿಬ್ರಿಗೆ ಎಷ್ಟು
3: ಒಂದ್ ವರ್ಷ
1: ಈ ದುಡ್ಡನ್ನ ಮಡಿಕಳಿ ಎಷ್ಟೂರಲ್ಲಿ ಮನೆ ಕಟ್ಟಕಾಯ್ತೋ ಅಷ್ಟೂರಲ್ಲಿ ಮನೆ ಕಟ್ಟಿ ಇಂದಂತೆ ಆಯ್ತಾ ಸರಿ ಇಬ್ರು ಹೊಂಟ್ರು ಒಂದ್ ವರ್ಷದ ತನಕ ಮಕ ತೋರಿಸ್ಬಿಡಿ ನಂಗೆ ಒಂದ್ ವರ್ಷ ಆದ್ಮೇಲೆ ಬನ್ನಿ ಅಂತ ಕರೆಕ್ಟ್ ಆಗಿ ಒಂದ್ ವರ್ಷ ಆಯ್ತು ಮೊದಲನೇವನ್ ಬಂದ ಅಪ್ಪ ಮೂರು ಹಳ್ಳಿನಲ್ಲಿ ಮನೆ ಕಟ್ಟದೆ ಇನ್ನೊಂದು ಹಳ್ಳಿನಲ್ಲಿ ಅರ್ಧ ಮನೆ ಕಟ್ಟದೆ ದುಡ್ಡು ಖಾಲಿ ಆಯ್ತು, ಮತ್ತೆ ನೀನ್ ಕೊಟ್ಟಿರೋ ಅವಧಿನೂ ಮುಗೀತು, ಬಂದಿದ್ದೀನಿ ನೋಡು, ಬೇಕಾದ್ರೆ ಪರೀಕ್ಷೆ ಮಾಡ್ಕೊ ಅಂತ ಹೇಳ್ದ. ಆಯ್ತಪ್ಪ ಸಂತೋಷ, ಈಗ ಚಿಕ್ಕೋನ್ ಕೇಳೋಣ ಅಂತ ಚಿಕ್ಕೋನ್ ಕೇಳ್ದ. ಅವನು ಹೇಳ್ದ, 100 ಹಳ್ಳಿನ ಮನೆ ಕಟ್ಟಿದ್ದೀನಿ ಅಂತ. 100 ಹಳ್ಳಿನಾಗೆ. ಇವನ್ಗೆ ಆಶ್ಚರ್ಯ ಆಯ್ತು, ದೊಡ್ಡವನು ಸಾಧ್ಯವೇ ಇಲ್ಲ ಕಂಬಿಡು, ಸುಳ್ಳು ಹೇಳ್ತಾನೆ ಇವನು ಅಂತ.
3: ಅದೇ ಮತ್ತೆ
1: ಆಮೇಲೆ ಚೀಲದಿಂದ 1,000 ವರಾನ ತೆಗೆದ್ಬಿಟ್ಟು ಕೊಡ್ಬಿಟ್ಟ, ತಗೊಳಪ್ಪ ನೀನು ಕೊಟ್ಟಿರೋ ದುಡ್ಡು. ಅವನಿಗೆ ಇನ್ನೂ ತಲೆ ಕೆಟ್ಟೋಯ್ತು, ಅಲ್ಲ ಒಂದೇ ಒಂದ್ ಕಾಸು ಖರ್ಚು ಮಾಡಿಲ್ಲ, ಮತ್ತೆ
3: 100 ಮನೆ ಕಟ್ಟಿದಾನೆ,
1: 100 ಮನೆನು ಕಟ್ಟಿದೀನಿ ಅಂತಾನಲ್ಲ, ಹೆಂಗೆ ಸಾಧ್ಯ ಅಂತ. ಆಗ ಅಪ್ಪನೇ ಹೇಳ್ದ, ಕೇಳೋ ತಡಿಲ ಅವನೇನ್ ಹೇಳ್ತಾನೆ ಅಂತ. ಆಗ ಅವನು ಹೇಳ್ದ, ನೋಡಪ್ಪ ನಾನು 100 ಹಳ್ಳಿನಾಗೆ 100 ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದೀನಿ, ಪ್ರಾಣಕ್ ಪ್ರಾಣ ಕೊಡೋ ಸ್ನೇಹಿತರು. ಈ ಆ ಸ್ನೇಹಿತರದ್ದು ಮನೆ ಎಲ್ಲ ನನ್ನ ಮನೇನೆ, ಈಗ ಮನೆ ಯಾಕೆ ಕಟ್ಬೇಕು ನಾನು ಖರ್ಚು ಮಾಡಿ.
2: ಚಂದಾಗಿ ಹೇಳನ್ ಬಿಡು, ಒಳ್ಳೆ ಕತೆ ಕಪ್ಪ.
1: ಅಂದ್ರೆ ಸ್ನೇಹಿತರು ಅಂದ್ರೆ ಹಂಗಿರ್ಬೇಕು.
2: ನೀನು 1,000 ಮನೆ ಕಟ್ಟಿದ ಬುಡಯ್ಯ,
1: ಹಂಗಂದೆ ನೀನೇನ್ ಕಟ್ಟಿಲ್ವೇ, ಅಲ್ಲಿಗೆ ತಕ್ಕ ಊರ್ ತುಂಬಾ ಓಡಾಡ್ತಿರ್ತಾನೆ, ಹಳ್ಳಹಳ್ಳಿ ತುಂಬಾ.
3: ಎಲ್ಲಿ ನೋಡಿದ್ರು ಚಂದ್ರಣ ಚಂದ್ರಣ ಅಂತ ಕುಕ್ಕೋತಾನೆ ಇರ್ತಾರೆ.
2: ಏನು ಅಂದ್ರೆ ಈ ಸ್ನೇಹಿತರನ್ನ ಸಂಪಾದನೆ ಮಾಡೋದೇನ್ ಸುಲಭವ
3: ಕಷ್ಟ
2: ಅಲ್ಲ ಕಂಚಯ್ಯಣ್ಣ? ಯಾವ ಒಳ್ಳೆ ಸ್ನೇಹಿತ ಯಾರಪ್ಪ ಯಾರು ಅಂತಂದ್ರೆ, ನಮ್ಮ ದೋಸೆಗಳವಲ್ಲಪ್ಪ ತಪ್ಪುಗಳನ್ನ ಯಾರು
1: ದೋಸೆ ಅಂದಂಗ ಆಗ್ಬಿಡ್ತು.
2: ದೋಸೆ ಕೊಡಿಸ್ಬೇಕಯ್ಯ, ಕೊಡಿಸ್ತಾನು ಆಮೇಲೆ ಕೊಡ್ಸನು ಆಯ್ತಾ. ನಮ್ಮಲ್ಲಿರೋ ದ್ವಾಸ
1: ದ್ವಾಸಕ್ಕೆ ಇವನು ತೆಗಿಬೇಕು ನೀನ್ ಹೊರಕ್ಕೆ.
2: ಏನ್
1: ಇದು
3: ಈಗ
1: ಹೇಳು ಮುಂದೆ
2: ಹುಟ್ಟನು ನೀನು
1: ದ್ವಾಸಗಳನ್ನ ಮುಂದೆ ಹೇಳು.
2: ದ್ವಾಸಗಳನ್ನ ಮುಚ್ಚವನಾಗ್ಬೇಕು, ತಪ್ಪುಗಳನ್ನ ಯಾರಿಗೂ ಹೇಳಕ್ ಹೋಗ್ಬಾರ್ದು. ನಮ್ ಸ್ನೇಹಿತ ಹಂಗೆ ಹಿಂಗೆ ಅಂತ ಅನ್ಕೊಂಡು ಒಳ್ಳೇದನ್ನ ಹೇಳ್ಕೊಂಡು ಜೊತೆಗಿರೋನೇ ನಿಜವಾದ ಸ್ನೇಹಿತ.
3: ಅವನ್ ತಪ್ಪ ಮಾಡಿದ್ರೆ ಅದನ್ನ ಹೇಳ್ಬೇಕು, ನೀ ತಪ್ಪ ಮಾಡ್ತಿದ್ಯ ಸರಿ ಮಾಡ್ಕೊ.
2: ಬೇರೆಯವ್ರಿಗೆ ಹೇಳ್ಬಾರ್ದು ಅಂತ
3: ಹೇಳ್ಬಾರ್ದು.
1: ನಾನೊಂದ್ ಹೇಳ, ಈ ಸ್ನೇಹಿತ ಅಂದ್ರೆ ಯಾರು ಗೊತ್ತಾ,
2: ಹೇಳಪ್ಪ,
1: ಕಷ್ಟದಲ್ಲಿ ಜೊತೆಯಾಗಿರೋ, ಸುಖದಾಗ ಎಲ್ರು ಇರ್ತಾರ ಕಣ್ಣಣ್ಣ, ನಾನು ನಿನ್ ಜೊತೆ ನಾನು ನಿನ್ ಜೊತೆ ಅಂತಾರೆ, ಕಷ್ಟದಾಗೆ ಒಬ್ಬನೇ ಒಬ್ಬ.
2: ಒಂದ್ ಕತೆ ಓದ್ತಿದ್ದಿ ಕಂಜಯಣ್ಣ, ಒಳ್ಳೆ ಸ್ನೇಹಿತ ಯಾರಪ್ಪ ಅಂತ, ಹಾಲು ನೀರು ಬೆರೆಸ್ದಂಗ್ ಇರ್ಬೇಕು ಅಂತ ಹೇಳ್ತಾರಲ್ಲ, ಗೊತ್ತೇ ಆಗ್ಬಾರ್ದು. ಈಗ ನೋಡಪ್ಪ, ಹಾಲ್ಗೆ ನೀರ್ ಬೆರೆಸ್ತ್ರೆ ಅಥವಾ ನೀರ್ಗ ಹಾಲು ಬೆರೆಸ್ತ್ರೆ ಗೊತ್ತಾಗ್ತದ ಬೆಳ್ಳಿಗೆ ಕಾಣದಿಲ್ವಾ, ಹಂಗಿರ್ಬೇಕು ಅಂತ ಅದೆಲ್ಲ ಓದಿದ್ದು.
1: ಕಾಯಿಸ್ದಾಗ ಪಾಠ ಹೇಳ್ತಿದ್ರಲ್ಲ
2: ಅದಕ್ಕೆ,
1: ಕಾಯಿಸ್ದಾಗ ಇದು ಹೊಂಟೋಯ್ತದಂತೆ ನೀರ್ ಆವಿಯಾಗಿ ಹೋಯ್ತಲ್ಲ ಅಂತ ಹಾಲು ಕೂಡ ಹುಡುಕ ಉಕ್ಕೊಂಡು ಹೋಯ್ತದಂತೆ
2: ನೋಡ್ ಹಂಗ. ಅದಕ್ಕೆ ನನ್ ಸ್ನೇಹಿತ ಹೊಂಟೋಯ್ತಾವನಲ್ಲ ಅನ್ಬಿಟ್ಟು ಅದವೇ ಬೆಂಕಿಗೆ ಸುಟ್ಟವ ಕೊಟ್ಟಾಯ್ತದ.
1: ಕತೆ ಸರಿಯಾಗಿ ಹೇಳ್ದೆ ನಾನು, 2 ಬಾದಾಮಿ ಜಾಸ್ತಿ ಕೊಡ್ಬೇಕು ನೀನು.
2: ಅಲ್ಲ ಕೊಡೋದಿಲ್ಲ ನಿಂಗೆ, ಯಾಕಂದ್ರೆ ನನಗೆ ಹೇಳೋದ್ ಬಿಟ್ಬಿಟ್ಟು ನೀನೇ ಹೇಳ್ಬಿಟ್ಟಿಯಲ್ಲ.
1: ಬೆರ್ತಂಗೆ
2: ಹಾಲು ನೀರು,
1: ನೀರು ಬೆರ್ತಂಗೆ
2: ಹಂಗಿರ್ಬೇಕು ಅಂತ. ಹಂಗೆ ನೋಡಪ್ಪ ನಾನು ಹಿಂಗೆ ಸ್ನೇಹಿತರು ಅಂತಿದ್ದಂಗೆ ನಾನು ಈ ಹೈಸ್ಕೂಲು ಅಂದ್ರೆ 8ನೇ ಕ್ಲಾಸ್ ಅಪ್ಪ ಹೋಗಿರ್ಲಿಲ್ವ ಜಯಣ್ಣ, ನಾವೆಲ್ಲ ಟ್ರಿಪ್ಪು ಅದೇನೋ ನೋಡ್ಕೊಂಡ್ ಬಂದ್ವಲ್ಲಪ್ಪ, ಅದೇ ಸಮುದ್ರ ಆ ಬೀಚು ಬೀಚುಗಳೆಲ್ಲ.
1: ಮೊದಲನೇ ಕಿತ ಆಶ್ಚರ್ಯ
3: ಆಗ್ಬಿಡ್ತಕವೇನು
1: ಹೇಳ್ತಾರಲ್ಲ ಸಾಗರ ರಾಜ ಅಂತ, ನಿಜವಾಗ್ಲು
3: ನೀರು
2: ಅದೇನ ಅಲ ಹಂಗ ಬಂದು ಅಪ್ಪಳಿಸೋದಕ್ಕವ ನಿಂತಿರ ಕಾಲ ನಡ್ಕ ಏನತ್ತ ಹೋದ್ರಮು ನಿಂತ ಜಾಗದಲ್ಲಿ
1: ಉಪ್ಪು ನೀರು
2: ಕುಡಿಯಕ. ಆಮೇಲಿಂದ ಇನ್ನೊಬ್ಬಿದ್ನಲ್ಲ ಕಿರಣ, ಅಮ್ಮ ನೀರು ಅಂತಿದ್ದಾಗ ದಡ ದಡ ದಡ ದಡ ಅಂತ ಓಡ್ಕೊಂಬಿಟ್ಟಬಿಟ್ನಲ್ಲಯ್ಯ. ಆಮೇಲಿಂದ ಮೇಷ್ಟು ಹೋಗ್ಬಿಟ್ಟು ಮೇಷ್ಟು ಈಜ್ ಬತ್ತಿತ್ತಲ್ಲ, ಹೋಗಿ ಬಂದು ಕಿರಣನ್ನ ದಡಕ್ ತಂದು ಕೊಟ್ರು ನೋಡ ಅವನಗ ಏನ್ ಕಿರ್ಚಾಡ್ತಾ ಬಿದ್ದಾನೆ. ಇದಾಕ ಮೇಷ್ಟ್ರೆ ನೀರಲ್ವಾ, ನಾನ ಈಜ್ ಈಜ್ ಹೊಡಿಯೋದ್ ಬೇಡವಾ ಅಂತಾನೆ ಅಮ್ಮ. ಅವನಿಗೆ ಈಜ್ ಬಂದದು
1: ಅಂದ್ರೆ ಮನ್ಸಾನ ಸಮುದ್ರ ಇದ್ದಂಗ ಇರ್ಬೇಕಂತ ಕಣ
2: ಗಂಭೀರ.
1: ಆಮೇಕಿಂದ ಸಮುದ್ರ ದೊಡ್ಡದು, ನದಿ ಚಿಕ್ಕದು. ಆದ್ರೆ ನದಿ ಸಮುದ್ರವ ಸೇರುವಾಗ ಸಮುದ್ರನೇ ನದಿ ಹತ್ರ ಬತ್ತದಂತೆ,
2: ಅಲ್ವಪ್ಪ
1: ಅಷ್ಟು ಚಿಕ್ಕದಾಗಿ ನದಿನ ಬಾ ಒಳಕ್ಕೆ ಅಂತ ಸೇರಿಸ್ಕದಂತೆ. ಹಂಗೆ ಲೆಕ್ಕ ಹಾಕು ನೀನು, ಸಮುದ್ರ ಅಂದ್ರೆ ಅದು ಬರೀ ಸಮುದ್ರ ಅಷ್ಟೇ ಅಲ್ಲ, ಈಗ ಅದು ಒಂದು ದೊಡ್ಡ ಪರಿಸರ. ಈಗ ಸಮುದ್ರನೇ ನಮಗೆ ಒಳ್ಳೆ ಓಜೋನ್ ಅಂತಾರಲ್ಲ ಅದನ್ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡೋ

0: ಅಂಥದ್ದು. ಆಮೇಲೆ ಇಡೀ ಪ್ರಪಂಚವೇ ಸಮುದ್ರದ ಮೇಲೆ ನಿಂತದೆ ಇಲ್ವಾ? ಯಾಕೆಂದ್ರೆ ಒಂದು ಭೂಭಾಗ ಇನ್ನೊಂದು ಭೂಭಾಗನ ಸಂಪರ್ಕ ಮಾಡದೆ ಸಮುದ್ರ. ಆಮ್ಯಾಕೆ ಸಮುದ್ರದ ಒಳಗಡೆನೆ ಈ ಏನ್ ನಮ್ ಸಂಪರ್ಕ ಐತಲ್ಲಪ್ಪ, ಈಗ ನಮ್ ಮೊಬೈಲ್ ಎಲ್ಲ ಕುಟ್ಕೊಂಡು ನೋಡ್ತಿರ್ತೀಯಲ್ಲ, ಸಮುದ್ರದ ಒಳಗಡೆನೆ ಕೇಬಲ್ಗಳು ಬಂದವಂತೆ. ಈಗ ಒಂದೇ ವೈರ್ಗಳು ಅದ್ರ ಒಳಗ ನಾವು ಓದಿದ್ವಲ್ಲ ಮೊದಲನೇ ಸಾರಿ ಸಮುದ್ರದ ಒಳಗೆ ಹೆಂಗೆ ವೈರ್ ಹಾಕಿದ್ರು ಅಂತ ಹೇಳಿ ಇಂಗ್ಲಿಷ್ ನಾಗಿತ್ತಲ್ಲ. ನೀನ್ ಓದಿಲ್ವೋ ಕಮಲ? ಕಮಲಕ್ಕ ಅಂತಲೇ ಬರ್ತದೆ ಸುಂದರಕ್ಕ.
1: ಅದ್ಯಾಕೆ ಅಷ್ಟೊಂದು ಬೈಸ್ಕೊಂತ ಬರ್ತಾರ ತಡಿ ಕಮಲಕ್ಕ.
0: ಹಂಗಲ್ಲ ಹೇಳ್ದೆ ಅಂದ್ರ, ಸಮುದ್ರ ಒಂದು ರೀತಿ ಭೂಮಿನ ಸರಿಯಾದ ರೀತಿನಲ್ಲಿ ಸಮರ್ಪಕವಾಗಿ ಇಟ್ಕೊಳಕ್ಕೆ ನೆರವಾಯ್ತದೆ.
2: ಜಯಣ್ಣ ಹೇಳ್ತಾ ಇದ್ದಲ್ಲ ಸಮುದ್ರದ ಒಳಗಿಯೇ ಅದೇನೋ ಈ ಗಾಜೆಲ್ಲ ಹಾಕ್ಬಿಟ್ಟು ಒಳಗ್ ಕರ್ಕೊಂಡ್ ಹೋಯ್ತಾರ ಅಂತಲ್ಲ
1: ಜಯಣ್ಣ, ಸಬ್ಮರಿನ್
2: ಅದಲ್ಲ ಕವ
1: ಅದಲ್ವಾ?
2: ಯಾವ ಮೇರಿಯಾ
0: ಆ ಸಮುದ್ರದ್ದು ಒಳಗಡೆ ಏನಿರ್ತದೆ ಅಂತ
2: ತೋರ್ಸಕ್ಕೆ ಅದೆಲ್ಲ ಗಾಜೆಲ್ಲ ಹಾಕ್ಬಿಟ್ಟಿರ್ತದೆ. ಅಲ್ಲಿಯ ಮೀನು ಗೀನೆಲ್ಲ ತಲೆ ಮೇಲೆ ಓಡಾಡ್ತಿರ್ತ, ನಾವ್ ಒಳಗ ನಡ್ಕೊಂಡು
0: ಅಂಡಮಾನ್ ಅಲ್ಲಿ ತೋರಿಸ್ತಾರಂತ ಕಣ್ಣ
2: ಪಿಕ್ಚರ್ ಅಲ್ಲಯ್ಯ.
0: ಅಲ್ಲ
1: ಅಲ್ಲ ಅಲ್ಲ
0: ಅಂಡಮಾನ್ ಅಂತ ಇಲ್ವೇ
2: ಊರು
0: ಹೋಗಣ್ ಸುಂಕಿರು.
2: ಆಯ್ತು,
0: ಅಲ್ಲಿ ಈ ದೋಣಿ ಇರ್ತದಲ್ಲ ಕೆಳಗಡೆ ಎಲ್ಲ ಗ್ಲಾಸ್ ಹಾಕ್ಬಿಟ್ಟಿರ್ತಾರ,
2: ಅದನ್ನ ಹೇಳ್ತೀವಿ
0: ಮ್ಯಾಲಿಂದ ಕುಂತ್ಕೊಂಡು ನೋಡುದು ಸಮುದ್ರದಲ್ಲಿ ಏನದೆ ಅಂತ
2: ನೋಡಪ್ಪ. ಅದ್ ಹೆಂಗ್ ಚೆನ್ನಾಗಿರ್ತ, ಭಯ ಆಗದಿರ್ವ?
0: ಯಾಕೆ ಭಯ ಆಯ್ತದೆ?
2: ಅಲ್ಲಕಪ್ಪ ಈ ನೀರೊಳಗ ಹೋಗಿರೋದಿಲ್ವಾ ಏನಾರು ಅದೇನೋ ಅದೇನೋ ಹೇಳಿ ಸುನಾಮಿ ಗಿನಾಮಿ
0: ಇಲ್ಲಾಂದ್ರೆ
1: ಬಿಡದೇ ಇಲ್ಲ ಬಿಡು
0: ಬತ್ತದೆ ಅಂತ ಅಣ್ಣ. ಈಗ ತುಂಬಾ ಮುಂಚೆನೆ ಹೇಳ್ತಾರೆ
2: ಹೇಳ್ಬಿಡ್ತಾರೆ ಎಲ್ಲಪ್ಪ ನಮ್ ರೇಡಿಯೋನಾಗೆ ಎಲ್ಲಾ ಕಡೆ ಹೇಳ್ತಾರೆ ಮುಂಗಾರು ಜೋರಾಗದೆ ಏನ ಲೇಟ್ ಆಗ್ತದೆ ಏನಪ್ಪ ಏನು ಸರಿಯಾಗಿ ಕಾಣಲ್ಲ ಮಳೆಯ
0: ಅಣ್ಣ. ಬರೋವಾಗ ಬಂದೇ ಬತ್ತದೆ, ಈಗ ನಾನ್ ಕಂಡಿನ ನೀನ್ ಕಂಡಿನ ಮುಂದೇನಾಯ್ತದೆ ಅಂತ ನಾವು ಆಸೆಯ ಮಡಿಕೋಬೇಕು. ಚಂದಾಗ ಹಾಕ್ಲಿ, ಕೆರೆ ಕಟ್ಟೆಗಳು ತುಂಬ್ಲಿ, ಬದುಕು ಚೆನ್ನಾಗಿರ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ನಾವ್ ಯಾಕೆ ಕೆಟ್ಟದ್ ಬಯಸ್ಬೇಕು?
2: ಮಳಾಗದು ಮಕ್ಕಳಾಗದ ಕೆಟ್ಟದಯ ಹೋಗು.
0: ಈಗ ಮಕ್ಕಳು ಅಂದಾಗ ನೆನಪಾಯ್ತು ನನ್ಗೆ. ಏನ್ ಹೇಳು?
2: ಮಕ್ಕಳು ಕಯ್ಯ ಮಕ್ಕಳು ಏನ್
1: ಓದ್ಕೊಂಡು ಬರ್ಕೊಂಡು ಕುಣ್ಕೊಂಡು ಖುಷಿಯಾಗಿರ್ಬೇಕು, ಅವರೇ ಮಕ್ಕಳು
0: ಇಲ್ವಾ?
2: ಓದ್ದಿರೋರ್ ಮಕ್ಕಳಲ್ವ?
1: ಓದ್ದಿರೋರು ಮಕ್ಕಳೇನೆ, ಆದ್ರೆ ಮಕ್ಕಳು ಚೆನ್ನಾಗಿ ನಾವು ಮನೆಯಲ್ಲಿ ನೋಡ್ಕೋಬೇಕು.
2: ನಮ್ ಜಯಣ್ಣ ಏನೋ ಹೇಳಕ್ ಹೊಂಟನೆ, ಅದೇನ್ ಹೇಳಪ್ಪ
0: ಅಂದ್ರ ಮಕ್ಕಳು ಮಕ್ಕಳಾಗಿರ್ಬೇಕಪ್ಪ,
2: ದೊಡ್ಡವ್ರ ತರ ಆಗ್ಬಾರ್ದು.
0: ಅದ ಮುದಿಯಾಟ ಅಂತಾರೆ. ಮಕ್ಕಳು ದೊಡ್ಡವರಾಗೋದು ಅಂದ್ರೆ ಏನು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳನ್ನ ಕೆಲ್ಸಕ್ಕೆ ಹಚ್ಚಿಬಿಡ್ತಾರೆ. ಸಂಸಾರದ ಜವಾಬ್ದಾರಿ ಮಕ್ಕಳಿಗೆ. ಈಗ ಮೇಷ್ಟ್ರು ನಮ್ಮ ಎಲ್ಲಪ್ಪ ಮೇಷ್ಟ್ರು ಇಲ್ವನಪ್ಪ, ಅವ್ರು ಮೊನ್ನೆ ಹಿಂಗೆ ಬಂದಾಗ ಹೇಳ್ತಿದ್ರು, ಈಗ ಜೂನ್ 1 ಶಾಲೆ ಎಲ್ಲ ಶುರು ಆಗದಲ್ಲಪ್ಪ, ಒಂದೆರಡು ಮಕ್ಕಳು ಶಾಲೆಗೆ ಬಂದಿರ್ಲಿಲ್ವ,
2: ಹುಡುಕೊಂಡು
0: ಇವ್ರು ಹೋದ್ರು. ಅಲ್ಲಿ ಅವ ಮಗಿ ಕೈಲಿ ಕೆಲಸ ಮಾಡಿಸ್ತಿದ್ರು, ಅಪ್ಪ ಮಗನ ಕೈಲಿ ಕೆಲಸ ಮಾಡಿಸಿದ್ರೆ ಅದು ಬಾಲಕಾರ್ಮಿಕ ಪದ್ಧತಿ ಆಗಕ್ಕಿಲ್ಲ ಬಿಡು, ಮನೆ ಕೆಲಸ ಅಂತ ಆಯ್ತತೆ. ಆದ್ರೂ ಇವ್ರು ಹೋಗಿ ಹಣ ಸರ್ಕಾರದಿಂದ ಸವಲತ್ತದೆ ಶಾಲೆಗೆ ಕಳ್ಸೋಣ, ಬೇಕಾದ್ರೆ ಶಾಲೆ ಮುಗಿದ ಮೇಲೆ ಮಕ್ಕಳ ಕೈಲಿ ಕೆಲಸ ಮಾಡಿಸು ಅಂದ್ರೆ ಅವನು ಒಬ್ಬ ಕೂಲಿ ಕೆಲ್ಸದ್ದು ಕೂಲಿ ಕಡಿಮೆ ಆಯ್ತತ್ ನನ್ಗೆ, ಈಗ ಇವನ್ ಕಳ್ಸಿದ್ರೆ ನೀನ್ ಬಂದೀಯ ಮೇಷ್ಟ ಕೆಲಸ ಮಾಡಕ್ಕೆ ಅಂತ
1: ಕೇಳ್ಬಾರ್ದು.
0: ಅಂದ್ರ ಇವ ಹಿಂಗ್ ಮಾಡಿದ್ರೆ ಅಲ್ಲೆಲ್ಲೋ ಯಾವ್ದೋ ಹೋಟ್ಲಲ್ಲಿ ಲೋಟ ತೊಳಿಯಕ್ಕೆ ಇದನ್ ಮಾಡಕ್ಕೆ ಕಾರ್ಮಿಕರನ್ನ ಇಟ್ಕೊಬಿಡ್ತಾರೆ. ಗೊತ್ತು ಆಗೋದಿಲ್ಲ ಪಾಪ ಈ ಕುಡುಗಳು, ಅಪ್ಪ ಅವ ಸಾಲ ಇಸ್ಕೊಂಡಿರ್ತಾರೆ ಅಂತ ತಂದ್ ಬಿಟ್ಟೋಗಿರ್ತಾರೆ, ಸಾಲ ತೀರೋ ತನಕ ಇವ್ನ್ ಮಡಿಕಳಿ ಅಂತ. ಅವನ್ ಬಡ್ಡಿದೇ ತೀರೋದಿಲ್ಲ, ಆ ತರ ಅವನ್ ಮಗನ್ಗೆ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾನೆ. ಒಂದು ನೋಡಪ್ಪ ಮಗ ಶಾಲೆನಲ್ಲಿ ಇರ್ಬೇಕು, ನೀನೆ ಹೇಳ್ದಲ್ಲ ಓದ್ದಲೆ ಇದ್ರ ಮಕ್ಕಳಲ್ವ ಅಂತ ಅಂದ್ರೆ ಓದ್ಲಿ ಓದ್ದಲೆ ಹೋಗ್ಲಿ
1: ಮಕ್ಕಳು ಮಕ್ಕಳ
0: ಮಗ ಎಲ್ಲಿರ್ಬೇಕು ಆ ಪರಿಸರದಲ್ಲಿ ಇರ್ಬೇಕು.
1: ಹೌದು
0: ಇಲ್ವಾ?
2: ಹೂಕಪ್ಪ ಈಗ ನೋಡು ನಮ್ಮ ಹಳ್ಳಿ ದಿಕ್ಕೆ ನಮ್ ಕೆಲ್ಸಕ್ಕೆ ಹೋಗುವಾಗ ನಮ್ಮ ಮೈಕ್ಳು ಜೊತಾಗ್ ಬತ್ತಿದ್ದು ನೋಡ್ಕೊತಿದ್ದು, ನಾವೇನಾರ ಕೆಲಸ ಗಿಲ್ಸ ಮಾಡಕ್ ಬಂದ್ರೆ ಈ ಸ್ಕೂಲ್ಗೆ ಹೋಗಪ್ಪ ಅಂತ ಕಳಿಸ್ತಿದ್ದು. ಏನೋ ಒಂದು 4 ಅಕ್ಷರ ಕಲ್ತ್ಕೊಂಡ್ರೆ ಏನೋ ಒಂದು ಒಳ್ಳೆ ಬದುಕು ಸಿಗ್ತದೆ ಅನ್ಬಿಟ್ಟು ನಾವ್ ಯೋಚನೆ ಮಾಡ್ತಾ ಇದ್ದು. ಈ ನಗರಗಳಲ್ಲಿ ಏನಾಗ್ಬಿಟ್ಟದೆ ಜಯಣ್ಣ, ಪೇಟೆ ದಿಕ್ಕಿಗೆ ಐಕಳುಗಳೇ ಕೆಲ್ಸಕ್ಕೆ ಬಂದ್ಬಿಟ್ಟವಂತೆ. ಮತ್ತೆ ಇನ್ನೊಂದು ನಿಂಗೆ ಗೊತ್ತಿಲ್ಲ, ಈ ರಜೆ ಇದ್ದಿರ್ಲಿಲ್ವ ಜಯಣ್ಣ, ಈಗ ಬ್ಯಾಸ್ಗೆ ರಜೆ ಕೊಟ್ಟಿರ್ನಿಲ್ವ, ಆವಾಗ ಮನೇಲೆ ಯಾಕಿರೋದು ಅಂತನ್ಬಿಟ್ಟು ಈ ಹೈಸ್ಕೂಲು ಅದೇನು ಮಿಡ್ಲ್ ಸ್ಕೂಲು ಅಂತಾರ ಆ ಐಕಳೆ ಅವೇ ತೀರ್ಮಾನ ತಗೊಂಬಿಟ್ಟು ಕೆಲ್ಸಕ್ಕೆ ಕೊಟ್ಟೋಗದಂತೆ. ಇದೆಲ್ಲ ಆಯ್ತವ. ಮತ್ತದ
1: ಒಂದ್ ತಿಂಗಳ ಕೆಲ್ಸಕ್ಕೆ ಹೋಗೋದು, ಆ ದುಡ್ಡಲ್ಲಿ ಒಂದ್ ಮೊಬೈಲ್ ತಗೊಂಡ್ಬಿಡೋದು ಅಷ್ಟೇ.
2: ಅಷ್ಟೇ ಕವ ಅವ್ರು ಮಾಡೋದು. ಒಳ್ಳೆ ಪಾಯಿಂಟ್ ಹೇಳದೆ ನೀನು.
0: ಮೊನ್ನೆ ಮೈಸೂರು ಪೇಟೆಗೆ ಹೋಗಿರ್ನಿಲ್ವಾ, ಅಲ್ಲಿ ಒಂದು ಪಾರ್ಕ್ ಅಲ್ಲಿ ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ಮೇಲೆ ಏನಿತ್ತು ಗೊತ್ತಾ?
2: ಫೋನ್ ಕೊಟ್ಟರು ಅಂತಲ್ಲ,
0: ಎಲ್ಲ ಮುಂದೆ ವಾಹನ ನೋಡ್ಕೊಂಡು ವಾಕಿಂಗ್ ಮಾಡಿ ಅಂತ. ಮೊಬೈಲ್ ನೋಡ್ಕೊಂಡು ವಾಕಿಂಗ್ ಮಾಡ್ಬೇಡಿ ಅಂತ, ಬಂದ್ ಗುದ್ದು ಬಿಡ್ತವೆ ವಾಹನಗಳು ಅಂತ. ಅದನ್ನು ಹೇಳ್ಬೇಕಾದ ಪರಿಸ್ಥಿತಿ
1: ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತು.
2: ಪಾರ್ಕ್ ನಾಗೆ ಮಾಡ್ತಿರಕಿಲ್ವ ಜಯಣ್ಣ, ಪ್ಯಾಟಲ್ಲಿ ಮೊಬೈಲ್ ಇಟ್ಕೊಂಡೆ ಕುಡ್ತಾ ಕುಡ್ತಾ ಕುಡ್ತಾ ನೋಡ್ತಾ ನೋಡ್ತಾ ನೋಡ್ತಾನೆ ಹೋಯ್ತಾ.
0: ಎದ್ರಿಗ್ ನಾಯಿ ಬತ್ತದ, ಇನ್ಯಾರು ಬತ್ತದೋ, ವಾಹನವೇ ಬತ್ತದೋ, ಒಂದು ನೋಡಕ್ಕಿಲ್ಲ.
2: ಎದುರುಗಡೆ ಇರೋ ಮನ್ಸರ್ನ ನೋಡ್ಕೊಂಡು ನಾಕ್ ಮಾತ ಒಳ್ಳೆ ಮಾತನ್ನ ಆಡ್ಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋದ್ ಬಿಟ್ಬಿಟ್ಟು ಇವರು ಇದನ್ನ ಹಿಡ್ಕೊಂಡು ಕುಂತಾರಲ್ಲ, ಇವ್ರಿಗೆ ಏನ್ ಹೇಳಬೇಕು ಜಯಣ್ಣ?
0: ನೋಡಪ್ಪ, ಈಗ ಬಾಲ ಕಾರ್ಮಿಕ ಪದ್ಧತಿ ಐತಲ್ಲ, ಅದು ತಪ್ಪು. ಸರ್ಕಾರ ಕಟ್ಟುನಿಟ್ಟಾದ ಕಾರ್ಯಕ್ರಮ ಮಾಡದೆ ಕಾನೂನು ಮಾಡದೆ
2: ಅರೆಸ್ಟ್ ಮಾಡ್ತಾರಂತ ಅದೇನಾರ ಸೇರಿಸ್ಕೊಂಡ್ರೆ
0: ಆಮೇಲೆ ಮಕ್ಕಳುಗಳು ಆತರ ಏನಾದ್ರು ಕೆಲಸ ಮಾಡ್ತಾ ಇದ್ದಿದ್ದನ್ನ ಯಾರು ನೋಡಿದ್ರೆ ಅವರು ಕಾರ್ಮಿಕ ಇಲಾಖೆಗೆ ದೂರು ಕೊಡ್ಬೋದು. ಇವನ ಹೆಸರೇನು ಹೇಳ್ದಂಗೆ ಹೋಗಿ ಆ ಮಗನ ರಕ್ಷಣೆ ಮಾಡಿ ಅವ್ರಿಗಾಗೆ ಇರುವಂತ ಹಾಸ್ಟೆಲ್ ಬಿಟ್ಬಿಟ್ಟು ಅವ್ರಿಗೆ ಓದ್ಸೋದಕ್ಕೆ ಸಹಾಯ ಮಾಡ್ತಾರೆ.
2: ಈಗೇನ್ ಬಿಡಪ್ಪ, ಸರ್ಕಾರ ಸುಮಾರು ಯೋಜನೆಗಳು ತಂದ್ಬಿಟ್ಟು ಓದವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ. ಫ್ರೀ ಎಜುಕೇಶನ್ ಅಲ್ವಪ್ಪ. ನೋಡು, ಈ ಸರ್ಕಾರಿ ಶಾಲೆನಲ್ಲಿ ಐಕಳನ್ನ ಸೇರ್ಸೋದೇ ಇಲ್ಲ ಅಲ್ವಾ?
0: ಸೇರಿಸ್ಬೇಕು ಕಪ್ಪ
2: ಅಲ್ವಪ್ಪ.
0: ಈಗ ಈ ಸ್ಕೂಲ್ಗಳೆಲ್ಲ ಸುಣ್ಣ ಬಣ್ಣ ಹೊಡ್ಕೊಂಡು ಚಂದ ಕಾಣ್ತಾ ಇದೆ. ಅಯ್ಯೋ, ಸ್ಕೂಲೇ ನೋಡು,
2: ಚಪ್ಪರ ಹಾಕಿಲ್ವಯ್ಯ, ಆರನ ಕಟ್ಟಿಲ್ವಾ?
0: ನಾನು ನೀನೇ ಹೋಗಲ್ವೇ ಹಾಕಿದ್ದು
2: ಮೂಕಯ್ಯ.
0: ಮತ್ತೆ
1: ಅಪ್ಪ ಅಮ್ಮ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಬಿಡ್ಬೇಕು ಸ್ಕೂಲ್ಗೆ.
0: ಇನ್ನೂ ಒಂದ್ ವಿಚಾರ ಅದೆ, ಮೊನ್ನೆ ಮೈಸೂರು ಪೇಟೆಯಿಂದ ಆಯುರ್ವೇದ ಕಾಲೇಜ್ನವ್ರು ಬಂದಿದ್ರು ಸಾಲೆನಾಗೆ. 21ನೇ ತಾರೀಕು ವಿಶ್ವ ಏಕ ದಿನಾಚರಣೆ ಐತಂತ. ಹೋದ್ಕಿತ ನಾನು ನೀನು ಮಾಡಿಲ್ವಾ? ನೀನ್ ಯಾವ್ದೋ ಆಸನ ಹಾಕ್ತೀನಿ ಅಂತಂದ್ಬಿಟ್ಟು ಹೋಗಿ ಕೈ ಕಾಲು ಸಿಗಾಕಬಿಟ್ಟಿತ್ತಲ್ಲ,
2: ಹಾಕಂಬಿಟ್ನಿಲ್ವಯ್ಯಾಗ.
0: ಆಮೇಕಿಂದ ಅವ್ರು ಯಾರನ್ನೋ ಕರ್ಕ ಬಂದ್ ಬಿಡ್ಸಿದ್ದಾಯ್ತು ನಿಮ್ಗೆ ಅಲ್ವಾ?
2: ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿರ ಬಿಡಿಸ್ರು ಅಂತ ಹೇಳ್ತಿದ್ದ.
1: ಚಂದ್ರಣ್ಣ ಇಂಗ್ಲಿಷ್ ಕಲಿತಾ ಇದ್ದಾನೆ, ಯೋಗ ಕಲ್ತಿಲ್ಲ ಇನ್ನು.
2: ದಬಾಕಣ್ಣಂತೂ ನಿಜ ಆಯ್ತಾ? ಆಮೇಲಿಂದ ಅದಕ್ಕಿಂತ 2 ವರ್ಷದಿಂದ ಏದೋ ಕಂಬಳಿ ಬೋಸ್ಕೊಂಡು ಮಲಗಿದ್ದು ನಿಜ.
0: ಈಗ ಮನೆಯಲ್ಲೂ ಯೋಗ, ಮನಸ್ಸಿನಲ್ಲೂ ಯೋಗ ಅಂತ ಹೇಳಿ ಈ ವರ್ಷ ಮಾಡ್ತಾವ್ರಂತೆ. ಇದು 12ನೇ ವಿಶ್ವ ಯೋಗ ದಿನಾಚರಣೆ ಅಂತೆ ಕಣ. ಹಂಗಾಗಿ ಎಲ್ರು ಕೂಡ ಭಾಗವಹಿಸ್ಬೇಕು ಅಂತ ಹೇಳವ್ರೆ. ಈಗ ಹೋದ ವರ್ಷ ಮ್ಯಾಟ್ ಕೊಡ್ಸಿದಿನಲ್ಲ ನಿಂಗೆ, ಯೋಗ ಮ್ಯಾಟ್.
2: ಅದೇ ಆಟೋ
0: ಕೊಟ್ಟೆ ಬಿಡು, ಆಟೋದಲ್ಲ ಯೋಗ ಮ್ಯಾಟ್.
2: ಅದ ಹಂಗೆ ಇತ್ತು ಕೈ ನೀ ತಂದದ್ದು ಹೊಸಿ ಏನು ಸಾಫ್ಟ್ ಸಾಫ್ಟ್ ಆಗಿರೋ.
0: ತನಿಗೂ ಮ್ಯಾಟ್ ಹಾಕ್ತಾರ ಈಗ, ಒಳ್ಳೆ ಹಾಲು ಕೊಡೋ ರಾಸಿಗೆ.
2: ಅದೇನ್ ಬಿಡು, ತಂದ್ಬಿಟ್ಟು ನಾಕ್ ಭಾಗವಾ ಮಾಡ್ಬಿಟ್ಟು ಅದು ತಂದು
0: ಕೊಟ್ಬಿಟ್ಟು. ಅದಲ್ಲ, ಯೋಗ ಮಾಡೋ ಮ್ಯಾಟ್ ಅಯ್ಯ. ಈಗ ನಮ್ ಸುಂದರಕ್ಕಂತ ಅವಳ್ತಾವಲ್ಲ, ಅದೇ ಮ್ಯಾಟ್ ತಕೊಂಡು ಹೋಗಿ ಇಸ್ಕೂಲ್ನಲ್ಲಿ ಯೋಗ. ಈಗ ಕಿತ 21ನೇ ತಾರೀಕು
2: ಯಾವ್ಯಾವ ಸ್ಕೂಲ್ನಾಗ ಓದ್ತಾರ ಅಲ್ಲಲ್ಲೇ ಕುಂತ್ಕೊಂಡು ಯೋಗ ಮಾಡೋದಿಲ್ಲ.
0: ನಮ್ಮ ಸ್ಕೂಲ್ ಅಲ್ಲಿ ಮಾಡುಮ್ಮ,
2: ನಮ್ಮ ಸ್ಕೂಲ್ ಅಲ್ಲಿ ಮಾಡೋ.
0: ಮಕ್ಳಿಗೂ ಹೇಳ್ಕೊಟ್ಟಂಗ ಆಯ್ತದೆ. 21 ಏನ್ ವಿಶೇಷ ಹೇಳು?
2: ಯೋಗ ದಿನ ಅಲ್ವಪ್ಪ,
0: ಯಾಕೆ ಮಾಡ್ತಾರ ಅವತ್ತೇ ಯೋಗ ದಿನ ಹೇಳು?
2: ಅದೇ ಮುಸಿ ಹೇಳ್ಬಿಡಪ್ಪ, ನನಗ ಅದು ಗೊತ್ತಾಯ್ತಿಲ್ಲ.
0: ನಿಂಗ್ ಗೊತ್ತಿದ್ರೆ ಹೇಳು ಸುಂದರ.
1: ನಂಗೂ ಗೊತ್ತಿಲ್ಲ ಚಂದ್ರಣ್ಣ.
0: ಗೊತ್ತಿಲ್ಲಲ್ಲ ಏನು, ಅವತ್ತು ಅತಿ ದೊಡ್ಡ ಹಗಲಿರೋಂತ ದಿನ.
1: ಜೂನ್ 21
0: ಯೋಗ ಮಾಡ್ಬೇಕು ಅಂದ್ರೆ ಸೂರ್ಯ ಅಲ್ವೇನಪ್ಪ?
2: ಅದೇನು ಸೂರ್ಯ ನಮಸ್ಕಾರ ಎಲ್ಲ ಹೇಳ್ಕೊಟ್ರಲ್ಲ ಜಯಣ್ಣ, ಕೈ ಎತ್ತದು, ಮನಿ ಕಳದು ಎಲ್ಲ.
0: ಹಂಗಾಗಿ ಅವತ್ತೇ ಮಾಡ್ತಾರೆ. ನಾನು ನೀನು ಹೋಗಿ ಯೋಗವ ಮಾಡ್ಬಿಡಮ್ಮ.
2: ಆಯ್ತು ಕಯ್ಯ,
0: ಆಯ್ತು. ಗಂಟ್ಲಾರ್ತು, ಅದೇನೋ ಜೇಬಿಂದ ತೆಗಿ ಮತ್ ನೋಡು.
2: ನಾನು 7 ಐಟಮ್ ತಂದೀನಿ. ಒಂದು ಅದೇನೋ ಖಾರ ಹಾಕ್ಬಿಟ್ಟು ಹುರಿತಾರಲ್ಲ, ಅದೇನೋ ಪೇಪರ್ ಪ್ರೇ ಅಂತ ಏನೋ ಹೇಳ್ತಾರಲ್ಲ, ಪೇಪರ್ ಕೈ, ಅದೇ ಅದೇ ಅದೇ ಮೆಣಸು, ಅದನ್ನ ಉದುರಿಸ್ಬಿಟ್ಟು ಅದೇನೋ ಗೋಡಂಬಿ ಮೇಲೆ ಅದ್ಕೊಡ್ತಾರೆ. ಇನ್ನೊಂದು ಅದೇನೋ ಪಿಸ್ತೂಲು, ಯಾವ್ದಯ್ಯ
0: ಉಪ್ಪಾಕಿರೋದು
2: ಉಪ್ಪಾಕಿರೋದು ಎರಡು ಐಟಮ್ ತಂದಿನಿ ಹೊಸ ಯಾಕ ಮಳೆ ಬಿದ್ದಂಗ ಆತ ಹೊಸಿ ಶೀತ ಗಾಳಿ ಬೀಸ್ತಿಲ್ವ ಜಯಣ್ಣ ಕಾಫಿ ತಕೊಂಬವ್ವ
1: ನಾನ್ ಕಾಫಿ ತರ್ತೀನಿ ಫಸ್ಟ್ ಜೋಬಿನ್ ತೆಗಿ
2: ಬೇಗ ಮಾಡ್ಕೊಂಬವ್ ಜಯಣ್ಣ ಮುಗಿಸ್ಬಿಟ್ಟನು

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೃಷಿ ಲೋಕ.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮಲೆನಾಡಿನ ಅಡಿಕೆ ಬೆಳೆಗಾರರಲ್ಲಿ ಕೆಲವೇ ರೈತರು ವೈಜ್ಞಾನಿಕ ಕೃಷಿ ಮಾಡ್ತಾ ಇದ್ರೆ ಬಹುಪಾಲು ರೈತರು ಸಾಂಪ್ರದಾಯಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಪದ್ಧತಿ ಯಾವುದೇ ಆಗಿದ್ರೂ, ಜಮೀನು ಎಷ್ಟೇ ಇದ್ರೂ, ಅದನ್ನು ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಕೃಷಿ ಮಾಡಿ ತಮ್ಮ ತೋಟದಲ್ಲಿಯೇ ಎಲೆಮರೆಯ ಕಾಯಿಯಂತೆ ಸಾಧನೆ ಮಾಡುತ್ತಿರುವ ರೈತರು ಅನೇಕರಿದ್ದಾರೆ. ಅಂಥವರಲ್ಲಿ ಒಬ್ಬರು ಕಾಳುಮೆಣಸಿನ ಬೆಳೆಗಾರರಾದ ಗೋಪಾಲಕೃಷ್ಣ ಹೆಗಡೆ ಕೊಡನಮನೆ ಅವರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೆಗ್ಗರಣೆ ಸಮೀಪದ ಕೊಡನಮನೆಯಲ್ಲಿ ಇವರ ತೋಟ ಇದೆ. ಅವರ ತೋಟದಲ್ಲಿರುವ ಮೆಣಸಿನ ಬಳ್ಳಿಗಳು ಮುಗಿಲೆತ್ತರಕ್ಕೆ ಹಬ್ಬಿದ್ದು, ಹೆಗ್ಗರಣೆ ಮಾರ್ಗದ ಪಕ್ಕದಲ್ಲಿಯೇ ತೋಟ ಇರೋದ್ರಿಂದ ದಾರಿಯಲ್ಲಿ ಹೋಗುವ ಎಲ್ಲರೂ ತಲೆಯನ್ನ ಏರಿಸಿ ನೋಡುವಂತೆ ಮಾಡಿದೆ. ಇವರು ತಮ್ಮ ತೋಟದಲ್ಲಿ ಮೊದಲಿನಿಂದಲೇ ಇದ್ದ ಬಸರಿ ಎಂಬ ಹೆಸರಿನ ಕರಿಮೆಣಸಿನ ತಳಿಯನ್ನ ಬೆಳೆಸಿದ್ದಾರೆ. ಬಸರಿ ತಳಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಮಾನ್ಯತೆ ದೊರಕಿದ್ದು, ಪೇಟೆಂಟ್ ಸಿಕ್ಕಿರೋದ್ರಿಂದ ಹೆಗಡೆಯವರಿಗೆ ಇದು ಕೀರ್ತಿ ತಂದುಕೊಟ್ಟಿದೆ. 2010 ಮೊದಲು ಇವರ ಇಡೀ ಅಡಕೆ ತೋಟಕ್ಕೆ ಕೇವಲ 4 ಮೆಣಸಿನ ಬಳ್ಳಿಗಳಿತ್ತು. ನಂತರ ಇವರಿಗೆ ಮೆಣಸಿನ ಕೃಷಿ ಆರಂಭಿಸಬೇಕು ಅನ್ನೋ ಆಸಕ್ತಿ ಬೆಳೆದು, ಆ 4 ಬಳ್ಳಿಗಳ ಹಬ್ಬು ಗುಡಿಗಳನ್ನೇ ಸ್ವಂತ ನರ್ಸರಿ ಮಾಡಿ ನಾಟಿ ಮಾಡ್ತಾ ಹೋದ್ರು. ಅದು ಹುಲುಸಾಗಿ ಬೆಳೀತು. ಹಾಗಾಗಿ ಗೆಳೆಯರ ಬಳಗದವರು, ತೋಟಗಾರಿಕಾ ಇಲಾಖೆಯವರು ಬಂದು ನೋಡಿ ಇದು ಯಾವ ತಳಿ ಅಂತ ಕೇಳಿದಾಗ ಅದು ಯಾವ ತಳಿ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ನಂತರ ಇದರ ಗುಣಲಕ್ಷಣಗಳನ್ನು ಗಮನಿಸಿ ಇವರ ಸ್ನೇಹಿತರು ಇದಕ್ಕೆ ಬಸರಿ ಅಂತ ನಾಮಕರಣ ಮಾಡಿದ್ರು. 2018 ಸಿದ್ದಾಪುರ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯವರ ಅಪೇಕ್ಷೆಯ ಮೇರೆಗೆ ಒಂದು ಬಳ್ಳಿಯ ಇಳುವರಿಯನ್ನ ಸತತ 3 ವರ್ಷಗಳ ಕಾಲ ಪರೀಕ್ಷೆ ಮಾಡಿದಾಗ ಸರಾಸರಿ 4 ಕೆಜಿ ಒಣಕಾಳು ಬಂತು. ನಂತರ ಐಎಎಸ್ಆರ್ ಹಾಗೂ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಆಗಾಗ ಇವರ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅನೇಕ ವರ್ಷಗಳ ಕಾಲ ಪ್ರಯೋಗ ನಡೆಸಿದ ಮೇಲೆ ಉತ್ತಮ ಫಲಿತಾಂಶ ಬಂತು. ಕೇವಲ 4 ಬಳ್ಳಿಗಳಿಂದ ಆರಂಭವಾದ ಬಸರಿಯ ಪಯಣ ಈಗ 1000 ಅಧಿಕ ಬಳ್ಳಿಗಳಾಗುವುದರ ಜೊತೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಪಡೆದಿದೆ. 6,000 ರಿಂದ 7,000 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆದಂತಹ ಈ ಬಸರಿ ಕಾಳುಮೆಣಸು ರೋಗದಿಂದ ಮುಕ್ತವಾಗಿದೆ. ಪ್ರತಿ ವರ್ಷ ಒಂದೇ ರೀತಿ ಬೆಳೆ ಬರ್ತಾ ಇದೆ. ಬಳ್ಳಿಗಳು ಬಹಳ ವೇಗವಾಗಿ ಬೆಳವಣಿಗೆ ಹೊಂದುತ್ತಾ ಇದೆ. ಕಾಳುಗಳು ತೆಳುವಾದ ಸಿಪ್ಪೆ ಹೊಂದಿರೋದ್ರಿಂದ ಇದನ್ನ ಹಕ್ಕಿಗಳು ತಿನ್ನೋದಿಲ್ಲ. ಕಾಳಿನಲ್ಲಿ ನೆರಿಗೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮ ಬೆಲೆ ಕೂಡ ಸಿಗ್ತಾ ಇದೆ. ಒಣಗಿದ ಮೇಲೆ ಕಾಳುಗಳು ಕಡು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಬುಡದಿಂದ ತುದಿಯವರೆಗೆ ಕರೆಗಳು ಒಂದೇ ಬಾರಿ ಹಣ್ಣಾಗೋದ್ರಿಂದ ಒಂದೇ ಕೊಯ್ಲಿಗೆ ಎಲ್ಲಾ ಕರೆಗಳನ್ನು ಕೂಡ ಕೊಯ್ಯಬಹುದು. ಬಸರಿ ಬಳ್ಳಿಯ ಕಾಳುಮೆಣಸು ಇತರ ಜಾತಿಯ ಕಾಳುಗಳಿಗಿಂತ ವಿಭಿನ್ನ ಪರಿಮಳವನ್ನು ಕೂಡ ಹೊಂದಿದೆ. ನೆರಳಿನಲ್ಲೂ ಕೂಡ ಇದು ಉತ್ತಮ ಫಸಲನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಕಾಳು ಸುಕ್ಕುವಂತಹ ಅಂಶ ಬಹಳ ಕಡಿಮೆ. ಗೋಪಾಲಕೃಷ್ಣ ಹೆಗಡೆಯವರು ಹೇಳ್ತಾರೆ, ಪ್ರತಿ ವರ್ಷ 1,000-2,000 ಬಸರಿ ಗಿಡಗಳನ್ನ ನರ್ಸರಿ ಮಾಡಿ ಅನೇಕ ಜನರಿಗೆ ಕೊಡ್ತಾ ಇದ್ದೇನೆ. ಅವರು ಈಗಲೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಈ ತಳಿ ಬಹಳ ಅದ್ಭುತವಾಗಿದೆ, ಇದನ್ನ ಆದಷ್ಟು ಎಲ್ಲರೂ ಬೆಳೀಲಿ ಅನ್ನೋದು ಅವರ ಇಚ್ಛೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.

0: ಕಣ್ಣೋಟ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ವಾರ ನಮ್ಮ ಕೇಂದ್ರದಿಂದ ಪ್ರಸಾರ ಆಗುವಂತಹ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ನಾಳೆ ಸೋಮವಾರ 8ನೇ ತಾರೀಕು ಸಂಜೆ 6:50 ಕೃಷಿ ದಿವಿಗೆ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನವಿದೆ.
1: ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದ್ರೆ, ಪ್ರತಿ ಸರಿ ಹೋಗಿ ನೀವು ಸಮಯ ವ್ಯರ್ಥ ಮಾಡಿಕೊಂಡು ಹಣನ ಕಳ್ಕೊಂಡು ಹೊಸ ಹೊಸ ಬೀಜನ ಖರೀದಿ ಮಾಡ್ಕೊಳ್ಳೋದ್ರ ಬರೋದ್ರ ಬದಲು ಅಂದ್ರೆ ಹೈಬ್ರಿಡ್ಗಳಾಯ್ತು ಅಂದ್ರೆ ಪ್ರತಿ ಸರಿ ನೀವು ಹೊಸದಾಗೆ ಖರೀದಿ ಮಾಡಬೇಕು. ಬಟ್ ಸಾಮಾನ್ಯವಾದಂಥ ಭತ್ತದ ತಳಿಗಳಾಯ್ತು, ಸಾಂಪ್ರದಾಯಿಕ ತಳಿಗಳಾಯ್ತು ಅಂತಂದಾಗ ಇವನ್ನ ನೀವು ನಿಮ್ಮದೇ ಬೀಜವನ್ನ ಉಳಿಸ್ಕೊಂಡು ಅವನ್ನ ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಸಮಯ ಮತ್ತೆ ಹಣ ಎರಡನ್ನೂ ಕೂಡ ನಾವು ಉಳಿತಾಯ ಮಾಡ್ಕೋಬಹುದು.
0: 9ನೇ ತಾರೀಕು ಮಂಗಳವಾರ ಹೈಬ್ರಿಡ್ ಭತ್ತದ ಬೇಸಾಯ ಕುರಿತು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಇದೆ.
2: ಹೈಬ್ರಿಡ್ಗಳು ಮಾರ್ಕೆಟಲ್ಲಿ ಈಗ ಬಹಳಷ್ಟು ಚಲಾವಣೆಗೆ ಬಂದಿವೆ. ಖಾಸಗಿ ಕಂಪನಿಗಳಾಗ್ಬೋದು ಅಥವಾ ಈವನ್ ನಾವು ಯೂನಿವರ್ಸಿಟಿಗಳಲ್ಲಿಯೂ ಕೂಡ ನಾವು ಹೈಬ್ರಿಡ್ಗಳನ್ನ ಹೊಸದಾಗಿ ಕಂಡಿಡಿದು ರೈತರಿಗೆ ನಾವು ಅದನ್ನು ಒದಗಿಸ್ಕೊಟ್ಟಿದ್ದೀವಿ. ಈಗಾಗಲೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹೈಬ್ರಿಡ್ ಭತ್ತದ ಸಂಶೋಧನೆ ಸ್ಟಾರ್ಟ್ ಆದಾಗ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1989 ನಾವು ಹೈಬ್ರಿಡ್ ಭತ್ತದ ಬಗ್ಗೆ ನಾವು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ವಿ. ಆನಂತರ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಹೈಬ್ರಿಡನ್ನು ನಾವು ಬಿಡುಗಡೆ ಮಾಡಿ ರೈತರಿಗೆ ಬೆಳೀಲಿಕ್ಕೆ ನಾವು ಒದಗಿಸ್ಕೊಟ್ಟಿದ್ವಿ.
0: 10ನೇ ತಾರೀಕು ಬುಧವಾರ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪು ನೆರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಈ ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ಸೊ ನಾರ್ಮಲಿ ನೀವು ಪ್ರಾಪರ್ ಆಗಿ ಟ್ರೈನ್ ಮಾಡಿದ್ರೆ ಒಂದು ಕಾಂಡದಲ್ಲಿ 12-14
4: ಅಷ್ಟೇ
3: ಇದ್ರೆ ಬೆಟ್ರು. ಪೊದೆಯಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪೊದೆನ ಪ್ರಾಪರ್ ಆಗಿ ಟ್ರೈನ್ ಮಾಡಿದ್ರೆ ಆ ಪೊದೆ ಮೇಲೆ ಇರತಕ್ಕಂಥ 12-14 ರೆಂಬೆಗಳು ಸಮಾನವಾಗಿರ್ಬೇಕು ಹೈಟ್. ಸಮಾನವಾಗಿದ್ರೆ ಒಂದೇ ತರದ ಎಲೆ ಇರುತ್ತೆ ಕ್ವಾಲಿಟಿ ಎಲೆ. ಸೊ ಏನಾಗುತ್ತೆ, ನಾರ್ಮಲಿ ಈಗ ರೈತರು ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂದ್ರೆ ಆ ಒಂದು 12 ಕೊಂಬೆಯಲ್ಲಿ ಒಂದು 8 ಕೊಂಬೆ ಹೈಟ್ ಇರುತ್ತೆ, 4 ಕೊಂಬೆಗಳು ಮೀಡಿಯಂ ಹೈಟ್ ಇರುತ್ತೆ, ಮತ್ತೊಂದು 3-4 ಕೊಂಬೆಗಳು ಶಾರ್ಟ್ ಹೈಟ್ ಇರುತ್ತೆ. ಸೊ ಶಾರ್ಟ್ ಹೈಟ್ ಇರೋ ಕೊಂಬೆಗಳಲ್ಲಿ ಜಾಸ್ತಿ ಮಾಯಿಶ್ಚರ್ ಇರುತ್ತೆ, ಅಲ್ಲಿ ಇರತಕ್ಕಂಥ ಲೀಫಲ್ಲಿ ಜಾಸ್ತಿ ವಾಟರ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ.
0: ಗುರುವಾರ 11ನೇ ತಾರೀಕು ಹಣ್ಣು ಹೊನ್ನು ಬಾನುಲಿ ಸರಣಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಸಂವಾದವಿದೆ. ಭಾಗವಹಿಸ್ತಾ ಇದ್ದರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಹಾಗೂ ಮೈಸೂರಿನ PTR ಫಾರಮ್ಸ್ನ ಎನ್ ಮಹದೇವ ಪ್ರಸಾದ್.
5: ಮಾರುಕಟ್ಟೆನೇ ಜಾಸ್ತಿ ಟಾರ್ಗೆಟ್ ಮಾಡಿಕೊಂಡು ರೈತರಿಗೆ ಆದಷ್ಟು ಅವರ ಒಂದು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಉತ್ತಮವಾದ ಮಾರುಕಟ್ಟೆ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರೋರಿಚ್ ಕಂಪನಿನ ಪ್ರಾರಂಭ ಮಾಡೋದು.
6: ಬಾಳೆನ ಸಸಿಯಿಂದನೂ ಕೂಡ ಉತ್ಪಾದನೆ ಮಾಡ್ಬೋದು, ಗೆಡ್ಡೆ ಮುಖಾಂತರ ಅಥವಾ ಅದರಿಂದ ಬರ್ತಕ್ಕಂಥ ಮರಿಗಿಡಗಳು ಏನು ಕರಿತೀವಲ್ಲ ಕಂದುಗಳು ಅಂತ ಕರಿತೀವಿ, ಅದರಿಂದನೂ ಕೂಡ ನಾವು ಬಾಳೆನ ಹೊಸ ತೋಟನ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆದಷ್ಟು ನಾವು ಸಸಿಗಳನ್ನೇ ಅಂದರೆ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಗಿಡಗಳನ್ನ ಉಪಯೋಗ ಮಾಡಬೇಕು. ಕಾರಣ ಏನಂತ ಹೇಳಿದ್ರೆ ಅಂಗಾಂಶ ಕೃಷಿ ಗಿಡಗಳನ್ನ ಲ್ಯಾಬೊರೇಟ್ರಿಯಲ್ಲಿ ಉತ್ಪಾದನೆ ಮಾಡಿರ್ತಾರೆ ಗಿಡಗಳನ್ನ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ ಗಿಡದಲ್ಲಿ ಯಾವುದೇ ರೀತಿಯ ವೈರಸ್ ಆಗಿರ್ಬೋದು ಅಥವಾ ಯಾವುದೇ ರೋಗಕಾರಕ ಸೋಂಕು ಇರೋದಿಲ್ಲ, ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತವೆ, ಒಂದೇ ರೀತಿ ಬೆಳೀತದೆ.
0: 12ನೇ ತಾರೀಕು ಶುಕ್ರವಾರ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿಯ ಮಾರಾಟ ರಂಗ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಇನ್ನು 13ನೇ ತಾರೀಕು ಶನಿವಾರ ಸಂಜೆ 6:50 ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ BT ಶಿವರಾಮಯ್ಯ ಹಾಗೂ BS ಪ್ರಭುಲಿಂಗ.
7: ಈ ಕಬ್ಬಲ್ಲಿ 50 ಕ್ವಿಂಟಲ್ಗೆ 124 ಟನ್ನು 970 kg ಬೆಳೆದಿದ್ದೀನಿ ಸರ್.
4: ಅಷ್ಟೊಂದು ಬೆಳೆದು
7: ಸಾವಯವ ಕೃಷಿ ಸರ್.
4: 50 ಕ್ವಿಂಟಲ್ಗೆ
7: 50 ಕ್ವಿಂಟಲ್ಗೆ
4: ಎಷ್ಟು ಟನ್ನು?
7: 124 ಟನ್ನು 970 kg ಬೆಳೆದಿವೆ. 1 ಕ್ವಿಂಟಲ್ಗೆ 2 ಟನ್ನು 400 kg ಬೆಳೆದಿದ್ದೀನಿ ಸರ್.
8: 10 ದಿನ ಆದ್ಮೇಲೆ ಸರ್ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತಕ್ಕಂಥ ಅಂಶ ಸರ್ ವೃದ್ಧಿ ಆಗ್ತದೆ, ಸೂಕ್ಷ್ಮಜೀವಿಗಳು. ಅದನ್ನು ಏನು ಮಾಡ್ತಾ 10 ದಿನ ಆದ್ಮೇಲೆ ಸರ್ ಭೂಮಿಗೆ ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಉಳುಮೆ ಮಾಡೋದು ಸರ್. ಭೂಮಿ ಯಾವ ಥರ ಆಗ್ತದೆ ಅಂದರೆ ಸರ್ ಚಾಪುಡಿ ಥರ ಆಗ್ತದೆ, ಫುಲ್ಲು ಸ್ಮೂತ್ ಆಗ್ತದೆ. ಆಗ ಸಲ ಬಿತ್ತನೆ ಮಾಡ್ತಕ್ಕಂಥದ್ದು ಸರ್
4: ಕಬ್ಬನ್ನು
8: ಸರ್ ಬಿತ್ತನೆ ಮಾಡಿ ಬಿತ್ತನೆ ಮಾಡಾದ್ಮೇಲೆ
4: ಅಲ್ಲ ಕಬ್ಬು ಬಿತ್ತನೆ ಅಂದರೆ ನೀವು ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ
8: ಸರ್? ನಾ ಇದು ನರ್ಸರಿ ಸರ್, ಕೊಪ್ಪ ಫ್ಯಾಕ್ಟ್ರಿಯಿಂದ ನಮಗೆ ನರ್ಸರಿ ತರಿಸ್ಕೊಡು ಸರ್, 1 ತಿಂಗಳು ನರ್ಸರಿ ಇರ್ತದೆ.
0: ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
9: ಕೃಷಿ ದರ್ಪಣ. ವಾರದ

0: ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.
1: ಪ್ರಸ್ತುತಿ ಜಿಎನ್ ಮಂಜುನಾಥ್.
0: ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ರೈತ ಬಾಂಧವರೇ ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

ಗಮನಿಸಿ, ಈ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಮಂದಾ ಸುಧಾರಾಣಿ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ರಾತ್ರಿ 9:30 ನಮ್ಮ ನಿಲಯದಿಂದ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಫ್ಎಂ 100.6 ಆಕಾಶವಾಣಿ ಮೈಸೂರು, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಶುಭಾಶಯಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ.

0: ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ
2: ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆಯವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ

ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ, ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗಿದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ, ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು
ಮಾನಸಿಕ ಆರೋಗ್ಯ

0: ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100%, ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು

ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 8:42.
1: ಸ್ವಯು ಮುಕ್ತವಾಣಿ.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.
0: ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 9:05 ದೆಹಲಿ ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿಗೆ 90 ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಾಯದೊಂದಿಗೆ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರದಲ್ಲಿ ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೀಣಾವಾದನ, ಅರ್ಜುನ್ ಕುಮಾರ್ ಅವರ ಮೃದಂಗ, ಜಿ ಗುರುಪ್ರಸನ್ನ ಅವರ ಕಂಜೀರವಾದ್ಯವನ್ನು ಆಲಿಸಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ, ಬೆಂಗಳೂರು.

ಈ ಕಾರ್ಯಕ್ರಮದ ನಂತರ ನಾಳೆ ಬೆಳಗ್ಗೆ 10:05 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಮನಸ್ಸಿದ್ದರೆ ಮಾರ್ಗ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿದ್ದಾರೆ ಎಂ ನರೇಂದ್ರ ಬಾಬು, ಸಂಗೀತ ಸಂಯೋಜನೆ ಎಂ ರಂಗಾರಾವ್, ಹಾಡಿಗೆ ಧ್ವನಿಯಾಗಿದ್ದಾರೆ ಪೆಂಡ್ಯಾಲ ನಾಗೇಶ್ವರ ರಾವ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ಹೃದಯ ಸಂಗಮ ಚಿತ್ರದ ಗೀತೆ. ಸಾಹಿತ್ಯ ಗೀತಪ್ರಿಯ, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಸವಿರನಪ್ಪು ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಂಜುಂಡ ನಕ್ಕಾಗ ಚಿತ್ರದಿಂದ ಈ ಗೀತೆಯನ್ನು ರಚಿಸಿದ್ದಾರೆ ಬಸವರಾಜ್ ಕೆಸ್ತೂರ್. ಸಂಗೀತ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಗೆ ಧ್ವನಿಯಾಗಿದ್ದಾರೆ ಹೆಚ್ ಪಿ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಾನು ಬಾಳಬೇಕು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯ ಸಾಹಿತ್ಯ ಕೆಎಸ್ ಸತ್ಯನಾರಾಯಣ ಅವರದು, ಸಂಗೀತ ಸಂಯೋಜಿಸಿದವರು ಆರ್ ರತ್ನ. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮತ್ತೊಂದು ಗೀತೆ, ಚಿತ್ರ ನಾಗಕನ್ಯೆ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ಸತ್ಯಂ.

ಪ್ರೇಮ್ಚಂದ್ ಫ್ರಾನ್ಸಿಸ್ ಅವರು ಸಂಗೀತ ಸಂಯೋಜಿಸಿರುವ ಪಯಣಿಗ ಚಿತ್ರದ ಗೀತೆ, ರಚನೆ ಗೀತಾಪ್ರಿಯ, ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪಿ ಸುಶೀಲ ಅವರು ಹಾಡಿರುವ ಆಶಾ ಸೌಧ ಚಿತ್ರದ ಗೀತೆ, ಸಾಹಿತ್ಯ ಸೋರಟ್ ಅಶ್ವಥ್, ಸಂಗೀತ ಸಂಯೋಜನೆ ಪಿ ಎಲ್ ಶ್ರೀರಾಮುಲು.

ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಕೇಳೋಣ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 10:59:30. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಭಾರತಿ ವಸ್ತ್ರದ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾಷಾಭಾರತಿ, ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೊಡಗುಂಟಿ ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ನಡೆಸಿಕೊಡ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ವಿಜಯಲಕ್ಷ್ಮಿ ಎಸ್ ಪಾಟೀಲ್. ಸೇವಾವಾಹಿನಿ 7:30. 7:45, 8:45, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:05 ದೆಹಲಿ ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿಗೆ 90 ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೀಣಾವಾದನ, ಅರ್ಜುನ್ ಕುಮಾರ್ ಅವರ ಮೃದಂಗ, ಜಿ ಗುರುಪ್ರಸನ್ನ ಅವರ ಖಂಜಿರ ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು ನಮ್ಮ ನಿಲಯದಿಂದ. 10:35 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ ವಿ ಸಮೀಕ್ಷಾ ಅವರಿಂದ. 12:45 ನಮ್ಮ ಆರೋಗ್ಯ, ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗೆಡ್ಡೆ ಲಕ್ಷಣಗಳು, ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಭಾಗವಹಿಸಿದ್ದಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ಸುಷ್ಮಿತಾ ಎಲ್ಎನ್ ಅವರಿಂದ. 11:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾರಂಗ ಡಾಕ್ಟರ್ ಸಮಯ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಮಹಿಳೆಯರಲ್ಲಿ ರಕ್ತಹೀನತೆ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನಾ ವಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕೃಷಿರಂಗ, ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರ್ಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ. ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಹರ್ಷಿತಾ ಎನ್ ಕೆ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಿಜಯಲಕ್ಷ್ಮಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ. ಇನ್ನು 10:00 ಶ್ರೀ ವಿದ್ಯಾವಿಶಾರದ
ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಬಾನುಲಿ ಸರಣಿಯನ್ನು ಪ್ರಸ್ತುತಪಡಿಸುತ್ತಾರೆ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಕೃಷಿಕರ ಸಶಕ್ತೀಕರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.